ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:58:26. ಇಂದಿನ ಪಂಚಾಂಗ ಹೀಗಿದೆ. ಶಾಲಿವಾನ ಶಕ 1948 ಪರಾಭವ ನಾಮ ಸಂವತ್ಸರ, ದಕ್ಷಿಣೀ ಆಯನ ಶರದೃತು, ಅಶ್ವಯುಜ ಮಾಸ ಶುಕ್ಲಪಕ್ಷ, ಅಂದರೆ ಅಕ್ಟೋಬರ್ 13, 2026. ಈ ಶುಭ ದಿನ, ಶುಭ ಸಮಯದಲ್ಲಿ ಎಫ್ಎಂ ಕೇಳುಗ ನನ್ನೆಲ್ಲ ಮಿತ್ರರಿಗೆ ಶುಭೋದಯವನ್ನು ತಿಳಿಸ್ತ, ಈ ದಿನದ ಆರಂಭ ಶುಭವಾಗಿರಲಿ, ಪ್ರತಿಯೊಂದು ಕ್ಷಣವು ಸಂತೋಷದಿಂದ ಕೂಡಿರಲಿ ಅನ್ನುವಂಥ ಹಾರೈಕೆಯೊಂದಿಗೆ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ನಾನು ನಿಮ್ಮ ಜೊತೆ ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ನ ನೆಚ್ಚಿನ ಎಫ್ಎಂ ರೇನ್ಬೋ ಕೇಳುಗ ಮಿತ್ರರಿಗೆ ಶುಭೋದಯ ಶುಭಾಶಯಗಳನ್ನು ತಿಳಿಸ್ತಾ ಹಾಗೆ ಇವತ್ತಿನ ಹಿತನುಡಿ ಹೀಗಿದೆ. ಕಾಣೋದಿಲ್ಲವೂ ಸತ್ಯ ಅನ್ನೋದಾದರೆ ಕಾಣದೆ ಇರುವುದೆಲ್ಲವೂ ಅಸತ್ಯವಲ್ಲ. ಆಡುವ ಮಾತುಗಳೆಲ್ಲ ಸತ್ಯ ಅನ್ನೋದಾದರೆ ಮೌನ ಯಾವತ್ತೂ ಕೂಡ ಸುಳ್ಳಲ್ಲ. ಕಾಣದ ವಸ್ತುವನ್ನು ನೋಡೋದಕ್ಕೆ ಒಳಗಣ್ಣು ಬೇಕು, ಹಾಗೆ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಮನಸ್ಸು ಬೇಕಂತೆ. ಎಂಥ ಅದ್ಭುತ ಸಾಲುಗಳು ಅಲ್ವಾ ಸ್ನೇಹಿತರೆ?

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:25. ನೀವು ಚೂನ್ ಮಾಡಿ ಕೇಳ್ತಾ ಇದ್ರಾ FM ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ನಾವಿದ್ದೀವಿ ಭಕ್ತಿ ಸುಧೆ ಹರಿಸುವಂತಹ ಗೀತೆಗಳನ್ನು ಕೇಳುವ ನಾದಾರ್ಚನೆ ಕಾರ್ಯಕ್ರಮದ ಈ ಒಳ್ಳೆಯ ಸಮಯದಲ್ಲಿ.

ಸ್ನೇಹಿತರೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ, ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ಮ ಜೊತೆ ಸ್ಟುಡಿಯೋದಲ್ಲಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಸ್ನೇಹಿತರೆ, ಭಕ್ತಿ ಸುದೆ ಹರಿಸುವಂತಹ ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಹಾಗೆ ಇವತ್ತು ನವರಾತ್ರಿಯ ಮೂರನೇ ದಿನ. ನವರಾತ್ರಿಯ ಮೂರನೇ ದಿನ ಯಾವ ದೇವಿಯನ್ನ ಆರಾಧಿಸ್ತೀವಿ, ಹಾಗೆ ಪೌರಾಣಿಕ ಹಿನ್ನೆಲೆ ಏನು, ಹಾಗೆ ಯಾವ ರೀತಿ ಆರಾಧನೆ ಮಾಡಬೇಕು ಅನ್ನೋದರ ಕುರಿತು ಮಾತು ಮಾಹಿತಿ ಸಾಗುತ್ತೆ. ಇದೀಗ ನಿಮಗಾಗಿ ಸುಮಧುರವಾದಂತಹ ದುರ್ಗೆಯನ್ನ ಸ್ಮರಿಸುವಂತಹ ಭಕ್ತಿಗೀತೆ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ದೇವಿಯನ್ನು ಆರಾಧಿಸುವ ಸ್ಮರಿಸುವಂತಹ ಗೀತೆಯನ್ನು ಕೇಳಿದ್ರಿ. ನವರಾತ್ರಿಯ ಈ ಪವಿತ್ರ ಸಂಭ್ರಮದಲ್ಲಿ ಶಕ್ತಿ ಸ್ವರೂಪಿಣಿ ಜಗನ್ಮಾತೆಯ ಆರಾಧನೆಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನವರಾತ್ರಿ ಅಂತ ಅಂದರೆ ಕೇವಲ 9 ದಿನಗಳ ಹಬ್ಬ ಅಲ್ಲ ನೋಡಿ, ಅದು ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವ ಹಾಗೆ ಭಕ್ತಿಯ ಬೆಳಕಿನಲ್ಲಿ ಬದುಕನ್ನು ಅರ್ಥೈಸಿಕೊಳ್ಳುವಂಥ, ದುಷ್ಟ ಶಕ್ತಿಯ ವಿರುದ್ಧ ಧರ್ಮದ ವಿಜಯವನ್ನ ಸ್ಮರಿಸುವಂಥ ಪವಿತ್ರ ಆಚರಣೆ. ದೇವಿಯ ಪ್ರತಿಯೊಂದು ರೂಪಕ್ಕೂ ಒಂದೊಂದು ವಿಶೇಷತೆ ಇದೆ. ಒಂದೊಂದು ರೂಪವು ನಮಗೆ ಒಂದೊಂದು ಜೀವನ ಪಾಠವನ್ನ ಕಲಿಸುತ್ತೆ. ಇವತ್ತು 3ನೇ ದಿನ, ನವರಾತ್ರಿಯ 3ನೇ ದಿನ. ಇವತ್ತು ನಾವು ಆರಾಧಿಸಲಿರುವಂತಹ ದೇವಿ ಧೈರ್ಯ, ಶೌರ್ಯ ಹಾಗೂ ಶಾಂತಿ ಮತ್ತು ಅಭಯದ ಸಂಕೇತವಾಗಿರುವ ಮಾತೆ ಚಂದ್ರಘಂಟಾ ದೇವಿಯನ್ನ. ಆಕೆಯ ಹಣೆ ಮೇಲೆ ಅರ್ಧಚಂದ್ರವನ್ನ ಧರಿಸಿದಾಳೆ. ಸಿಂಹ ವಾಹಿನಿಯಾಗಿ 10 ಕೈಗಳಲ್ಲಿ ಆಕೆ ವಿವಿಧ ಆಯುಧಗಳನ್ನು ಹಿಡಿದು ಭಕ್ತರಿಗೆ ಅಭಯ ನೀಡುವಂತಹ ತಾಯಿಯ ರೂಪವೇ ಚಂದ್ರಘಂಟಾದೇವಿ. ತಾಯಿಯ ಹಣೆ ಮೇಲಿನ ಚಂದ್ರನ ಆಕಾರ ಗಂಟೆಯನ್ನ ಹೋಲೋದ್ರಿಂದ ಆಕೆಗೆ ಚಂದ್ರಘಂಟ ಅನ್ನುವಂತ ಹೆಸರು ಬಂದಿದೆ ಅನ್ನೋದು ನಮ್ಮ ಧಾರ್ಮಿಕ ನಂಬಿಕೆ. ನವರಾತ್ರಿಯ 3ನೇ ದಿನದ ಈ ದೇವಿಯ ಆರಾಧನೆ ಹಾಗೆ ವಿಶೇಷ ಮಹತ್ವವೇನಿದೆ ಅನ್ನೋದ್ರ ಬಗ್ಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ತಿಳಿತಾ ಸಾಗೋಣ. ಇದೀಗ ಮತ್ತೊಂದು ಸುಮಧುರವಾದಂತಹ ಭಕ್ತಿಗೀತೆ ನಿಮ್ಮನ್ನ ಮನರಂಜಿಸಲು ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಲ್ಲರನ್ನ ದುರ್ಗ ರಕ್ಷಿಸಲಿ, ಹಾಗೆ ಎಲ್ಲರನ್ನ ಕಾಪಾಡಲಿ, ಎಲ್ಲರ ಸಂಕಷ್ಟಗಳನ್ನ ದೂರ ಮಾಡಲಿ ಅಂತ ನಾನು ಕೂಡ ಆಶಿಸ್ತಾ, ಹಾಗೆ ಇವತ್ತು ಚಂದ್ರಘಂಟಾ ದೇವಿಯ ಸ್ವರೂಪ ಹಾಗೆ ಮಹಿಮೆಯನ್ನು ತಿಳಿದುಕೊಳ್ಳೋಣ. ದೇವಿಯ ಚಿತ್ರವನ್ನು ನಾವು ಒಮ್ಮೆ ನೆನಪು ಮಾಡಿಕೊಂಡ್ರೆ ನಮಗೆ ಆಕೆಯ ಸುವರ್ಣದ ಕಾಂತಿಯಿಂದ ಕಂಗೊಳಿಸುವಂಥ ಮುಖ ಕಾಣಿಸುತ್ತೆ. ಹಣೆಯ ಮೇಲೆ ಅರ್ಧ ಚಂದ್ರ, ಹಾಗೆ ಹತ್ತೂ ಕೈಗಳಲ್ಲಿ ವಿವಿಧ ಆಯುಧಗಳು, ಸಿಂಹ ವಾಹಿನಿಯಾಗಿ ರಾರಾಜಿಸುವ ತಾಯಿಯ ರೂಪ ನಮಗೆ ಕಾಣಿಸುತ್ತೆ. ಈ ರೂಪದಲ್ಲಿ ನಮಗೆ ಎರಡು ವಿಭಿನ್ನ ಗುಣಗಳನ್ನು ನಾವು ಕಾಣಬಹುದು. ಒಂದೆಡೆ ಶತ್ರುಗಳನ್ನು ಎದುರಿಸುವಂಥ ವೀರಾವೇಶ, ಹಾಗೆ ಮತ್ತೊಂದು ಕಡೆ ಭಕ್ತರನ್ನ ಕರುಣೆಯಿಂದ ಹರಿಸುವಂಥ ಮಾತೃ ಹೃದಯ. ಇದೇ ಚಂದ್ರಘಂಟಾ ದೇವಿಯ ರೂಪದ ವಿಶೇಷತೆ. ದೇವಿಯ ಕೈಯಲ್ಲಿರುವಂಥ ಆಯುಧಗಳು ದುಷ್ಟತನದ ವಿರುದ್ಧ ಹೋರಾಡುವ ಶಕ್ತಿಯನ್ನ ಸಂಕೇತಿಸಿದ್ರೆ, ಅಭಯ ಮುದ್ರೆ ಭಯಪಡಬೇಡಿ ಅನ್ನುವಂಥ ಭರವಸೆಯನ್ನ ನೀಡುತ್ತಂತೆ. ಅದೆಲ್ಲವೂ ಕೂಡ ಭಕ್ತರ ನಂಬಿಕೆ. ಆದರೆ ಕೇಳುಗರೆ, ಈ ಸ್ವರೂಪವನ್ನ ನಾವು ಕೇವಲ ದೇವಿಯ ಚಿತ್ರಕ್ಕೆ ಸೀಮಿತಗೊಳಿಸಿದ್ರೆ ಸಾಕ? ಇದರ ಬಗ್ಗೆ ಮಾಹಿತಿ ಮುಂದುವರಿಯುತ್ತೆ ಒಂದು ಗೀತೆಯ ನಂತರ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:30 ಆಗಲಿದೆ. ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಸೊಗಸಾದ ಸುಮಧುರವಾದಂತಹ ಭಕ್ತಿಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಇವತ್ತು ನವರಾತ್ರಿಯ 3ನೇ ದಿನ, ಚಂದ್ರಘಂಟಾ ದೇವಿಯ ಮಹಿಮೆ ಹಾಗೆ ಆರಾಧನೆ ಹೇಗಿರುತ್ತೆ, ಹಾಗೆ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಕೂಡ ಮಾತುಕತೆ ಸಾಗ್ತಾ ಇತ್ತು. ಅದಕ್ಕೂ ಮೊದಲು, ಗೀತೆಗೂ ಮೊದಲು ನಾನೊಂದು ಪ್ರಶ್ನೆ ಕೇಳಿದ್ದೆ. ನಾವು ದೇವಿಯ ಸ್ವರೂಪವನ್ನು ಕೇವಲ ದೇವಿಯ ಚಿತ್ರಕ್ಕೆ ಸೀಮಿತಗೊಳಿಸಬೇಕಾ ಅಂತ? ಖಂಡಿತ ಇಲ್ಲ. ನಮ್ಮ ಜೀವನದಲ್ಲಿಯೂ ಕೂಡ ಅನ್ಯಾಯವನ್ನು ಎದುರಿಸೋದಕ್ಕೆ ನಮಗೆ ಧೈರ್ಯ ಬೇಕಾಗತ್ತೆ, ಸಂಕಷ್ಟಗಳನ್ನು ಎದುರಿಸೋದಕ್ಕೆ ಆತ್ಮವಿಶ್ವಾಸ ಬೇಕು, ಹಾಗೆ ಕಷ್ಟದ ಸಂದರ್ಭದಲ್ಲಿಯೂ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವಂತಹ ವಿವೇಕ ಬೇಕು. ಈ ಮೂರೂ ಗುಣಗಳನ್ನು ಒಟ್ಟಿಗೆ ನೆನಪಿಸುವಂತಹ ಶಕ್ತಿ ಸ್ವರೂಪವೇ ಚಂದ್ರಘಂಟಾದೇವಿ. ಧೈರ್ಯವಿದ್ರೆ ಮಾತ್ರ ಸಾಕಾಗೋದಿಲ್ಲ, ಆ ಧೈರ್ಯದ ಜೊತೆಗೆ ವಿವೇಕವೂ ಇರಬೇಕಾಗತ್ತೆ. ಶಕ್ತಿ ಇದ್ರೆ ಮಾತ್ರ ಸಾಲದು, ಆ ಶಕ್ತಿಯ ಜೊತೆಗೆ ಕರುಣೆಯೂ ಇರಬೇಕಾಗತ್ತೆ. ಚಂದ್ರಘಂಟಾದೇವಿಯ ಆರಾಧನೆಯ ಮೂಲಕ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಮಹತ್ವದ ಸಂದೇಶವಿದು. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂಥ ಭಕ್ತಿ ಸುದ್ದಿ ಹರಿಸುವಂತಹ ಗೀತೆ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಕ್ತಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಚಂದ್ರಘಂಟಾ ದೇವಿಯ ಆರಾಧನೆ, ಪೌರಾಣಿಕ ಹಿನ್ನೆಲೆ, ಹಾಗೆ ಆಕೆಯ ಆಕಾರದಲ್ಲಿರುವಂತಹ ಸಂದೇಶ ಎಲ್ಲವನ್ನ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರೆ, ಹಾಗಿದ್ರೆ ಪೌರಾಣಿಕ ಹಿನ್ನೆಲೆ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಚಂದ್ರಘಂಟಾ ದೇವಿಯ ಹೆಸರಿನ ಹಿಂದೆ ಒಂದು ಸುಂದರವಾದಂಥ ಧಾರ್ಮಿಕ ಪರಿಕಲ್ಪನೆ ಇದೆ. ಪಾರ್ವತಿ ದೇವಿ ಶಿವನನ್ನ ವಿವಾಹವಾದ ನಂತರ ತನ್ನ ಹಣೆ ಮೇಲೆ ಅರ್ಧ ಚಂದ್ರನನ್ನ ಧರಿಸಿದ ರೂಪವೇ ಈ ಚಂದ್ರಘಂಟಾ ಅಂತ ಪೌರಾಣಿಕ ಪರಂಪರೆಯಲ್ಲಿ ವಿವರಿಸಲಾಗುತ್ತೆ. ಆ ಅರ್ಧ ಚಂದ್ರ ಗಂಟೆಯ ಆಕಾರವನ್ನ ಹೋಲೋದ್ರಿಂದ ಆ ದೇವಿಗೆ ಚಂದ್ರಘಂಟಾ ದೇವಿ ಅಂತ ಹೆಸರು ಬಂದಿದೆ. ಈ ದೇವಿಯ ರೂಪ ಶಾಂತಿಯುತವಾಗಿದೆ, ಹಾಗೆ ಶೌರ್ಯದ ಸಂಗಮವನ್ನ ಸೂಚಿಸುತ್ತೆ. ದೇವಿಯು ಸಿಂಹ ವಾಹಿನಿಯಾಗಿ ಕಾಣಿಸಿಕೊಳ್ಳುವುದು, ಹಾಗೆ ಧೈರ್ಯ ಮತ್ತು ನಿರ್ಭೀತಿಯ ಸಂಕೇತವಂತ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಆಯುಧಗಳನ್ನ ಧರಿಸಿರುವಂತಹ ದೇವಿಯು ದುಷ್ಟ ಶಕ್ತಿಗಳನ್ನ ಎದುರಿಸುವುದಕ್ಕೆ ಸಿದ್ಧಳಾಗಿದ್ದಾಳೆ ಎನ್ನುವುದನ್ನು ಕೂಡ ಸೂಚಿಸುತ್ತೆ. ಆದರೆ ಆಕೆಯ ಮುಖದಲ್ಲಿರುವಂತಹ ಶಾಂತ ಭಾವವು ನಮಗೆ ಮತ್ತೊಂದು ಸಂದೇಶವನ್ನ ಕೊಡುತ್ತೆ. ಸ್ನೇಹಿತರೆ, ಶತ್ರುವನ್ನ ಎದುರಿಸುವಾಗ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳಬಾರದಂತೆ. ಸಂಕಷ್ಟ ಎದುರಾದಾಗ ಭಯದಿಂದ ಹಿಂದೆ ಸರಿಯಬಾರದು, ಕೋಪದಿಂದ ವಿವೇಕವನ್ನ ಕಳೆದುಕೊಳ್ಳಬಾರದು. ನಮ್ಮ ಬದುಕಿನಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತೆ. ಕೆಲವೊಮ್ಮೆ ಕುಟುಂಬದ ಸಮಸ್ಯೆಗಳಾಗಿರಬಹುದು, ಕೆಲವೊಮ್ಮೆ ಉದ್ಯೋಗದ ಒತ್ತಡ, ಕೆಲವೊಮ್ಮೆ ಸಂಬಂಧಗಳಲ್ಲಿನ ನೋವು ನಮ್ಮನ್ನ ಕಾಡಬಹುದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗಿರೋದು ಕೇವಲ ಬಾಹ್ಯ ಶಕ್ತಿಯಲ್ಲ, ನಾವು ಒಳಗಿನ ಆತ್ಮವಿಶ್ವಾಸವೂ ಕೂಡ ಬೇಕಾಗುತ್ತೆ. ಚಂದ್ರಘಂಟಾ ದೇವಿಯ ಸ್ವರೂಪವನ್ನ ಸ್ಮರಿಸುವಾಗ ನಾವು ಈ ಒಳಗಿನ ಶಕ್ತಿಯನ್ನ ನೆನಪು ಮಾಡಿಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂತಹ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರಲಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಪೂಜೆಯ ಸಂದರ್ಭದಲ್ಲಿ ಹೂಗಳನ್ನು ಅರ್ಪಿಸಿ ದೀಪ ಬೆಳಗಿಸಿ ಹಾಗೆ ಮಂತ್ರಗಳನ್ನು ಪಠಿಸಿ ನೈವೇದ್ಯವನ್ನು ಸಮರ್ಪಿಸ್ತಾರೆ. ಹಾಗಾದರೆ ಚಂದ್ರಘಂಟ ದೇವಿಯ ಮಂತ್ರ ಯಾವುದು ಗೊತ್ತಾ? ಓಂ ದೇವಿ ಚಂದ್ರಘಂಟಾಯೇ ನಮಃ. ಈ ಮಂತ್ರದ ಅರ್ಥ ಏನು ಅಂದರೆ, ಚಂದ್ರಘಂಟಾ ದೇವಿಗೆ ನನ್ನ ನಮಸ್ಕಾರಗಳು ಅಂತ. ಭಕ್ತರು ಈ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸಿ ದೇವಿಯ ಆಶೀರ್ವಾದವನ್ನು ಕೋರ್ತಾರೆ. ಹಾಲು ಹಾಗೆ ಹಾಲಿನಿಂದ ತಯಾರಿಸಿದಂಥ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸುವಂಥ ಸಂಪ್ರದಾಯವೂ ಕೂಡ ಹಲವು ಕಡೆಗಳಲ್ಲಿದೆ. ಸ್ನೇಹಿತರೆ, ಪೂಜಾ ಸಮಯದಲ್ಲಿ ನಮ್ಮ ಮನಸ್ಸು ಪ್ರಶಾಂತವಾಗಿರಲಿ, ಹಾಗೆ ಪ್ರಾರ್ಥನೆಯಲ್ಲಿ ಸ್ವಾರ್ಥಕ್ಕಿಂತ ಹೆಚ್ಚು ಕೃತಜ್ಞತೆಯನ್ನ ಸಲ್ಲಿಸೋಣ. ಹಾಗೆ ನಮ್ಮ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವಾಗಲೇ ಸಂಕಷ್ಟದಲ್ಲಿರುವವರ ಬದುಕಿನಲ್ಲಿಯೂ ಕೂಡ ನೆಮ್ಮದಿ ನೆಲೆಸಲಿ ಅಂತ ಹಾರೈಸೋಣ. ಹಾಗೆ ಈ ಚಂದ್ರಘಂಟ ದೇವಿಯು ನಿಮ್ಮೆಲ್ಲರ ಜೀವನದಲ್ಲಿ ಹಾಗೆ ನಿಮ್ಮ ಬಾಳಲ್ಲಿ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ. ಹಾಗೆ ಪ್ರತಿಯೊಂದು ದಿನವೂ ನಮಗೆ ಹೊಸ ಚಿಂತನೆ, ಹೊಸ ಸಂಕಲ್ಪ, ಹಾಗೆ ಒಂದು ಹೊಸ ಪ್ರೇರಣೆಯನ್ನು ನೀಡಲಿ ಅಂತ ಆಶಯದೊಂದಿಗೆ ಈ ಒಂದು ನಾದಾರ್ಚನೆ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಚಂದ್ರಘಂಟ ದೇವಿಯ ಬಗ್ಗೆ ಮಾತು ಮಾಹಿತಿ ಕೇಳಿದ್ರಿ. ಹಾಗೆ ಚಂದ್ರಘಂಟೆಯ ಆಶೀರ್ವಾದ ಎಲ್ಲರ ಮೇಲಿರಲಿ. ಇದು ನಿಮ್ಮ ನೆಚ್ಚಿನ ನಾದಾರ್ಚನೆ ಕಾರ್ಯಕ್ರಮ. ಇದೀಗ ಸುಂದರವಾದಂತಹ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:07 ಕೇಳಿ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಪರಂಪರೆ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in.
2: ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಲಕ್ಷ್ಮೇಶ್ವರದ ಶಾಸನಗಳು, ಈ ಪ್ರಕಟಣೆಯ ಸಂಪಾದಕರು ಯಾರು?
3: ಶ್ರೋತೃಗಳೆಲ್ಲರಿಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸನಾಸಕ್ತರಾದಂತಹ ಶ್ರೀಯುತ ಸಿ ವಿ ಪಾಟೀಲ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಕಿರು ಪರಿಚಯವನ್ನು ಮಾಡಿಕೊಡಿ ಸಿ ವಿ ಪಾಟೀಲ್ ಸರ್.
4: ನಾನು ಭಾರತೀಯ ಪುರಾತತ್ವ ಸರ್ವೇಕ್ಷಣದಲ್ಲಿ ಸುಮಾರು 32 ವರ್ಷ ಸೇವೆಯನ್ನು ಸಲ್ಲಿಸಿ ಈ ಸಾಂಸ್ಕೃತಿಕ ಪರಂಪರೆಯ ಕಾನೂನಿನ ವ್ಯವಸ್ಥೆಗಳ ಬಗ್ಗೆ ವಿಶೇಷವಾಗಿ ನಾನು ಉಪನ್ಯಾಸಗಳನ್ನು ನೀಡ್ತಾ ಇರ್ತೀನಿ, ಕೆಲವು ಲೇಖನಗಳನ್ನು ಕೂಡ ಬರೆದಿದ್ದೀನಿ.
3: ಕೆಲವೊಂದು ಸಂರಕ್ಷಿತ ಕಟ್ಟಡಗಳು ಇರುತ್ತದೆ, ಹೆರಿಟೇಜ್ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೆಲವರು ಅತಿಕ್ರಮವಾಗಿ ಬಿಲ್ಡಿಂಗ್ ಕಟ್ಟೋದು ಅಥವಾ ಸಂರಕ್ಷಿತ ಒಂದು ಕಟ್ಟಡವನ್ನ ವಿರೂಪಗೊಳಿಸ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ, ಇದಕ್ಕೇನಾದ್ರೂ ಒಂದು ಕಾನೂನು ಅಂತಕ್ಕಂಥದ್ದು ಏನಾದ್ರೂ ಇದೆಯಾ ಸರ್ ಇದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ?
4: ಖಂಡಿತವಾಗಿಯೂ ಇದೆ. ಆ ಭಾರತದ ಸಂವಿಧಾನದಲ್ಲಿ 51A ನಲ್ಲಿ ಕಲಂನಲ್ಲಿ ಏನ್ ಹೇಳಿದಾರಂದ್ರೆ, ನಮ್ಮ ಸಮೃದ್ಧ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು ಅಂದರೆ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ. ನಮ್ಮಲ್ಲಿರ್ತಕ್ಕಂತ ಸಂಸ್ಕೃತಿಯನ್ನ ನಾವು ಗೌರವಿಸಬೇಕು ಮತ್ತು ಅದನ್ನು ಹಾಗೂ ಕಾಪಾಡಬೇಕು.
3: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
5: ನಾನು ಪುರಾತನ ಶಾಸನ, ನನ್ನನ್ನು ರಕ್ಷಿಸಿ, ನನ್ನನ್ನು ರಕ್ಷಿಸಿ.
6: ಏಯ್, ಇದು ಪುರಾತನ ಶಾಸನ ಸ್ಮಾರಕ ಬೇರೆ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯ. ಈ ಒಂದು ಮೂರ್ತಿಯಲ್ಲಿ ಒಳ್ಳೆ ಚಿತ್ರ ಉಂಟು, ಕೆಳಗಡೆ ಏನೋ ಶಾಸನ ಬರೆದಿದೆ. ಇದನ್ನ ಕಿತ್ತು ನಮ್ಮ ಮನೆಯ ಅಂಗಳದಲ್ಲಿಟ್ಟರೆ ಅಂಗಳಕ್ಕೆ ಒಂದು ಸೊಬಗು.
7: ಏಯ್, ಇದನ್ನೆಲ್ಲ ಮನೆಗೆ ತಗೊಂಡು ಹೋಗುವ ಹಾಗಿಲ್ಲ, ಮನೆಗೆ ಚಂದ ಕಾಣ್ತದೆ ಅಂತ ಮನೆ ಅಂಗಳದಲ್ಲಿ ಇಡ್ಲಿಕ್ಕಿಲ್ಲ. ಈ ಶಾಸನಕ್ಕೆ ಕಾನೂನಿನ ಬೆಂಬಲ ಉಂಟು.
4: ರಾಷ್ಟ್ರೀಯ ಮಾನ್ಯುಮೆಂಟ್ಸ್ ಗಳನ್ನ ನಾವು ಮಾಡೋದಕ್ಕೆ ಸೆಂಟ್ರಲ್ ಆಕ್ಟ್ಸ್ ಅಂತಿವೆ. ಪ್ರಸ್ತುತ ಭಾರತದಲ್ಲಿ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ಅಂಡ್ ರಿಮೇನ್ಸ್ ಆಕ್ಟ್ 1958, ಇದಕ್ಕೆ ಪೂರ್ವಕವಾಗಿ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯೋಲಾಜಿಕಲ್ ಸೈಟ್ಸ್ ರಿಮೇನ್ಸ್ ರೂಲ್ಸ್ 59, ಎರಡನೇದಾಗಿ ಇಂಡಿಯನ್ ಟ್ರೆಷರ್ ಟ್ರೋವ್ ಆಕ್ಟ್ 1878 ಮತ್ತು ಆಂಟಿಕ್ವಿಟೀಸ್ ಅಂಡ್ ಆರ್ಟ್ ಟ್ರೆಷರ್ಸ್ ಆಕ್ಟ್ 1972 ಮತ್ತು ಆಂಟಿಕ್ವಿಟೀಸ್ ಅಂಡ್ ಆರ್ಟ್ ಟ್ರೆಷರ್ಸ್ ರೂಲ್ಸ್ 1973ಗಳೆಂಬ ರಾಷ್ಟ್ರೀಯ ಅಧಿನಿಯಮ ಹಾಗೂ ನಿಯಮಗಳಿವೆ. ಕರ್ನಾಟಕದಲ್ಲಿ ಪ್ರಸ್ತುತ ಕರ್ನಾಟಕದ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ಅಧಿನಿಯಮ 1961, ಅದಕ್ಕೆ ಪೂರಕವಾಗಿ ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳ ಮತ್ತು ಅವಶೇಷಗಳ ನಿಯಮ 65, ಎರಡನೇದಾಗಿ ಕರ್ನಾಟಕ ನಿಕ್ಷೇಪ ಅಧಿನಿಯಮ 62, ಅದಕ್ಕೆ ಪೂರಕವಾಗಿ ಕರ್ನಾಟಕ ನಿಕ್ಷೇಪ ನಿಧಿ ನಿಯಮ 1963 ಜಾರಿಯಲ್ಲಿವೆ. ಉದ್ದೇಶ ಇಷ್ಟೇ, ನಮ್ಮ ಭಾರತೀಯ ಸಂಸ್ಕೃತಿಯನ್ನ ನಾವು ಸುರಕ್ಷಿತವಾಗಿಟ್ಟು ಅದನ್ನ ಪರಂಪರೆಯನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಒಂದು ಅತ್ಯಂತ ದೊಡ್ಡ ಜವಾಬ್ದಾರಿ.
3: ಬಹಳಷ್ಟು ಮಾಹಿತಿಗಳನ್ನ ನಮ್ಮ ಜೊತೆಗೆ ಸಿ ವಿ ಪಾಟೀಲ್ ತಾವು ಹಂಚಿಕೊಂಡ್ರಿ, ನಮಗೆ ಧನ್ಯವಾದಗಳು, ನಮಸ್ಕಾರ.
4: ಓಕೆ, ಥ್ಯಾಂಕ್ ಯು.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
0: ಸೋಮೇಶ್ವರ ದೇವಸ್ಥಾನದ ಲಕ್ಷ್ಮೇಶ್ವರದ ಶಾಸನಗಳು ಈ ಪುಸ್ತಕವನ್ನು ಇನ್ಫೋಸಿಸ್ ಪ್ರತಿಷ್ಠಾನ ಬೆಂಗಳೂರು ಇವರಿಂದ ಪ್ರಕಾಶಿಸಲ್ಪಟ್ಟು ಇದನ್ನು ಡಾಕ್ಟರ್ ದೇವರಕೊಂಡಾರೆಡ್ಡಿ ಹಾಗೂ ಡಾಕ್ಟರ್ ಕೆಆರ್ ಗಣೇಶ್ ಇವರುಗಳು ಸಂಪಾದಿಸಿದ್ದಾರೆ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: PCPNDT कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ

0: ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ, ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಾಣಕ್ಕೆ ಕ್ರಮ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ, ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು 6 ರಾಜ್ಯಗಳಿಗೆ ಹೊಸ ರಾಜ್ಯಪಾಲರ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕಗೊಂಡಿದ್ದಾರೆ. ಹರಿಯಾಣ ಮೂಲದವರಾಗಿರುವ ಸುಧಾ ಯಾದವ್ 1999ರಲ್ಲಿ ಲೋಕಸಭಾ ಸಂಸದರಾಗಿ ಸೇವೆ ಸಲ್ಲಿಸಿದ್ದರು. ಕಾರ್ಗಿಲ್ ಹುತಾತ್ಮ ಸೇನಾಧಿಕಾರಿ ಪತ್ನಿಯಾಗಿರುವ ಅವರು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರು. ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಡಾ ಸುಧಾ ಯಾದವ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಕ್ರೀಡಾಪಟುಗಳಿಗೆ ಗುಣಮಟ್ಟದ ತರಬೇತಿ ಸೌಲಭ್ಯಗಳನ್ನು ಒದಗಿಸಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದರಿಂದ ಕ್ರೀಡಾಪಟುಗಳಿಗೆ ತಮ್ಮದೇ ಜಿಲ್ಲೆಗಳಲ್ಲಿ ಉತ್ತಮ ತರಬೇತಿ ಪಡೆಯಲು ಹಾಗೂ ಕ್ರೀಡಾ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಅವಕಾಶ ದೊರೆಯಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಕ್ರೀಡಾ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ, ಗುಣಮಟ್ಟದ ಮೂಲಸೌಕರ್ಯ ಮತ್ತು ತರಬೇತಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸಲು ನಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 900 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡುವುದರೊಂದಿಗೆ ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರವು ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೊಳಪಡುವ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದರು. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗುವುದು. ಶಿವಮೊಗ್ಗ ಬೀರೂರು ರೈಲ್ವೆ ಮಾರ್ಗದ ಡಬ್ಲಿಂಗ್ಗೆ ಈಗಾಗಲೇ ಸಮೀಕ್ಷೆ ನಡೆಯುತ್ತಿದೆ. ಶೃಂಗೇರಿ ಶಿವಮೊಗ್ಗ ಹೊಸ ರೈಲು ಮಾರ್ಗದ ಪ್ರಸ್ತಾವನೆಯು ಪ್ರಗತಿಯಲ್ಲಿದೆ ಎಂದರು. ಮಾನವ ಹಕ್ಕು ರಕ್ಷಣೆ ಬಲಗೊಳಿಸುವ ಕಾರ್ಯದಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಮುನ್ನಡೆಯುತ್ತಿದ್ದು ನಾಗರಿಕರ ನ್ಯಾಯ ಮತ್ತು ಘನತೆಯ ರಕ್ಷಣೆ ಖಾತ್ರಿಪಡಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ದೆಹಲಿಯಲ್ಲಿ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮದಲ್ಲಿ ಅವರು ಕಳೆದ 33 ವರ್ಷಗಳ

0: ಲಿ ಎನ್ಎಚ್ಆರ್ಸಿಯಲ್ಲಿ 24 ಲಕ್ಷ ಪ್ರಕರಣಗಳು ದಾಖಲಾಗಿದ್ದು ಈ ಪೈಕಿ 23 ಲಕ್ಷ ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಈ ಮೂಲಕ ಪ್ರಕರಣ ವಿಲೇವಾರಿಯಲ್ಲಿ 98%ರಷ್ಟು ಪ್ರಗತಿ ಸಾಧಿಸಲಾಗಿದೆ ಎಂದರು. ಆಯೋಗದ ಮೊಬೈಲ್ ಆಪ್ನಿಂದ ನಾಗರಿಕರು ಸುಲಭವಾಗಿ ದೂರುಗಳನ್ನು ದಾಖಲಿಸಬಹುದಾಗಿದ್ದು ದೂರುಗಳು ಪ್ರಗತಿಯ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕಸ್ಟಡಿ ದೌರ್ಜನ್ಯ, ಕೈಗಾರಿಕಾ ಶೋಷಣೆ, ಜೀತ ಕಾರ್ಮಿಕ ಪದ್ದತಿ ಒಳಗೊಂಡ ಪ್ರಕರಣಗಳಲ್ಲಿ ಆಯೋಗವು ಮಧ್ಯಪ್ರವೇಶಿಸಿ ನ್ಯಾಯ ಒದಗಿಸುತ್ತಿದೆ ಎಂದರು. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾಗಿದ್ದ ಮೀಸಲಾತಿ ಪ್ರಮಾಣಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು 15%-17%ಕ್ಕೆ ಹಾಗೂ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 3%-7%ಕ್ಕೆ ಹೆಚ್ಚಿಸಿದ್ದ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಅಧಿನಿಯಮ 2022ನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ಹೆಚ್ಚಳವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಹಾಗೂ ನ್ಯಾಯಮೂರ್ತಿ ಕೆಎಸ್ ಹೇಮಲೇಖ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2016ರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ವಿಶೇಷವಾಗಿ ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶದ ವಿಷಯವನ್ನಾಗಿ ಮಾಡುವ ಗುರಿಯನ್ನು ಹೊಂದಿತ್ತು. ಎಲ್ಪಿಜಿಯನ್ನು ಕೇವಲ ಮಧ್ಯಮ ವರ್ಗದವರ ಅನುಕೂಲದ ಸಾಧನವೆಂದು ಪರಿಗಣಿಸುವ ಬದಲು ಈ ಯೋಜನೆಯು ಸಾಮಾನ್ಯ ಮಹಿಳೆಯರ ಹೆಸರಿನಲ್ಲಿಯೇ ಸಂಪರ್ಕವನ್ನು ಒದಗಿಸಿತ್ತು. ಇದು ಲಕ್ಷಾಂತರ ಕುಟುಂಬಗಳನ್ನು ಸೌದೆ, ಸಗಣಿ ಉಂಡೆಗಳು ಮತ್ತು ಇತರ ಮಾಲಿನ್ಯ ಕಾರಕ ಇಂಧನಗಳಿಂದ ದೂರವಿರಿಸಲು ಸಹಾಯ ಮಾಡುವುದರೊಂದಿಗೆ ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಕಲ್ಪಿಸಿತು. ಮೇ 2026ರ ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 1.5 ಕೋಟಿಗೂ ಹೆಚ್ಚು ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿತ್ತು. ಈ ಯೋಜನೆಯು ನಿರಂತರ ಬಳಕೆಯನ್ನು ಉತ್ತೇಜಿಸುವ ನಿಟ್ಟನಲ್ಲೂ ವಿಸ್ತರಣೆಗೊಂಡಿತು. ಪ್ರತಿ ಫಲಾನುಭವಿಗೆ ಸಿಲಿಂಡರ್ ಮರುಭರ್ತಿ ಬಳಕೆಯು 2021-22ರ ಆರ್ಥಿಕ ವರ್ಷದಲ್ಲಿ ಸುಮಾರು 3%ರಷ್ಟಿದ್ದು 2025-26ರ ಆರ್ಥಿಕ ವರ್ಷದಲ್ಲಿ ಸುಮಾರು 5%ಕ್ಕೆ ಏರಿತು. 2025-26ರ ಆರ್ಥಿಕ ವರ್ಷದಲ್ಲಿ 49 ಕೋಟಿಗೂ ಹೆಚ್ಚು ಪಿಎಂಯುವೈ ಸಿಲಿಂಡರ್ಗಳನ್ನು ವಿತರಿಸಲಾಯಿತು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ವೈಶಿಷ್ಟ್ಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಎಚ್ಪಿ ಗ್ಯಾಸ್ ಏಜೆನ್ಸಿ ಗಣೇಶ್ ಟ್ರೇಡರ್ಸ್ ಪ್ರವರ್ತಕರಾದ ರವಿಕಿರಣ್ ಭಟ್.
4: ಉಜ್ವಲ ಯೋಜನೆ ಮಹಿಳೆಯರ ಸಲುವಾಗಿ ಇದು ಮಾಡಿದ್ದು, ಆಮೇಲೆ ಮಹಿಳೆಯರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಏನೈತಿ, ಮೊದಲೇ ಕಾಡೊಳಗೆ ಹೋಗಿ ಹುಡುಕಿ ಕಟ್ಟಿಗೆ ತಗೊಂಡು ಬಂದು ಇಲ್ಲಿ ಒಲೆ ಹತ್ತಿಸಿ ಮಾಡ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೋತಿತ್ತು, ಪರಿಸರಕ್ಕೂ ಬಹಳ ಹಾನಿ ಆಗ್ತಿತ್ತು. ಅದರ ಸಲುವಾಗಿ ಏನ್ ಮಾಡಿದಾರೆ ಅಂತಂದ್ರೆ, ಪ್ರಧಾನಮಂತ್ರಿಯವರು BPL ಇದ್ದವರಿಗೆ ಎಲ್ಲರಿಗೂ ಕನೆಕ್ಷನ್ ರಿಲೀಸ್ ಮಾಡಿಸಿದ್ದಾರೆ. ಇದರಲ್ಲಿ ಡೆಪಾಸಿಟ್ ಕೊಡಬೇಕಾಗಿಲ್ಲ. ಸದ್ಯ ಡೆಪಾಸಿಟ್ ಇರೋದೇ 1 ಸಿಲಿಂಡರ್ಗೆ 2,200 ಹಾಗೂ ರೆಗ್ಯುಲೇಟರ್ ಡೆಪಾಸಿಟ್ 250 ರೂಪಾಯಿ. ಇದನ್ನ ಗೌರ್ಮೆಂಟ್ ಬೇರ್ ಮಾಡ್ತಾರಿಂದ ಅವರಿಗೆ ಬಹಳ ಬೆನಿಫಿಷಿಯಲ್ ಆಗೈತ್ರಿ. ಇದು ರೆಗ್ಯುಲೇಟರ್ ಏನಿದೆ ಅಲ್ಲ, ನಿಮಗೆ ಉಪಯೋಗಿಸ್ಲಿಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರೆ ಗೌರ್ಮೆಂಟ್. ನೀವು ಏನು ಖರೀದಿ ಮಾಡಿರಂಗಿಲ್ಲ, ಇದರಲ್ಲಿ ಹಾಳು ಮಾಡೋದು, ಡ್ಯಾಮೇಜ್ ಮಾಡೋದು ಮಾಡಿದರೆ ಪೆನಾಲ್ಟಿ ಕೊಡಬೇಕಾಗತ್ತೆ ಅದಕ್ಕೆ.
0: ಕರ್ನಾಟಕ ಹಾಗೂ ಮಹಾರಾಷ್ಟದ ರೈತ ಮುಖಂಡರು ಹಾಗೂ ವಿವಿಧ ರೈತ ಸಂಘಟನೆಗಳ ಪ್ರತಿನಿಧಿಗಳ ನೇತೃತ್ವದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಉಪಸ್ಥಿತಿಯಲ್ಲಿ ಕಬ್ಬು ಹಾಗೂ ಸಕ್ಕರೆಗೆ ಸಂಬಂಧಿಸಿದ ಸಭೆ ನಡೆಸಲಾಯಿತು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಗಳನ್ನು ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ವೇಸ್ಟೇಜ್ನಲ್ಲಿ ಮೋಸ, ತೂಕದಲ್ಲಿ ಆಗುತ್ತಿರುವ ಮೋಸ, ಸಕ್ಕರೆ ಇಳುವರಿಯಲ್ಲಿ ಮೋಸವಾಗುತ್ತಿದ್ದು ಈ ವಿಷಯಗಳಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಹಾಗೂ ಎಫ್ಆರ್ಪಿ, ಎಸ್ಎಪಿ, ಎಥನಾಲ್ ಹಾಗೂ ಇನ್ನೂ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ಎಂದು ಹೇಳಿದ್ದಾರೆ. ರೈತ ಮುಖಂಡರು ಪ್ರಸ್ತಾಪಿಸಿದ ಬೇಡಿಕೆಗಳು ಮತ್ತು ಸಲಹೆಗಳನ್ನು ಪರಿಗಣಿಸಿ ರೈತರ ಹಿತದೃಷ್ಟಿಯಿಂದ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಅವರ ಆಶೋತ್ತರಗಳಿಗೆ ಸ್ಪಂದಿಸಲು ಒಂದು ವಾರದೊಳಗೆ ಕೇಂದ್ರ ಕೃಷಿ ಸಚಿವಾಲಯ ಅಧಿಕಾರಿಗಳು, ರಾಜ್ಯ ಸರ್ಕಾರದ ಅಧಿಕಾರಿಗಳು, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ರೈತ ಮುಖಂಡರನ್ನು ಒಳಗೊಂಡ ಒಂದು ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಎಲೆನಾವದಗಿ ಗ್ರಾಮದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆ ನಿರ್ಮಿಸಲು 10 ಎಕರೆ ಜಮೀನು ಮಂಜೂರಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ಡಾ ಸುಧಾ ಯಾದವ್ ನೇಮಕ. ಕ್ರೀಡಾ ಮೂಲಸೌಕರ್ಯ ಅಭಿವೃದ್ದಿಗೆ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದ ರೈಲ್ವೆ ಕ್ಷೇತ್ರದ ವಿಕಾಸಕ್ಕಾಗಿ ಕೇಂದ್ರ ಸರ್ಕಾರದ ಐತಿಹಾಸಿಕ ನಿರ್ಣಯ, ಕೇಂದ್ರ ಸಚಿವ ವಿ ಸೋಮಣ್ಣ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಬಡ ಕುಟುಂಬಗಳ ಮಹಿಳೆಯರ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶಗಳ ಗುರಿ ಸಾಧನೆ. ಕಬ್ಬು ಬೆಳೆಗಾರರ ಸಮಸ್ಯೆ ನಿವಾರಣೆಗೆ ಉನ್ನತ ಮಟ್ಟದ ಜಂಟಿ ಸಮಿತಿ ರಚನೆಗೆ ನಿರ್ಧಾರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:16:11. ನಾವಿದ್ದೀವಿ ಭಾವಸ್ಪಂದನದ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಹಾಗೆ ಇವತ್ತಿನ ಭಾವಗೀತೆಯ ವಿಶೇಷತೆ ಏನು ಅನ್ನೋದು ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ.
1: ನೇಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಗಮನ ಬಿಲ್ಲು 101.3.

ಸ್ನೇಹಿತರೆ, ನೀವು ಚೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ತಿಳಿಸ್ತಾ, ಹಾಗೆ ಶುಭೋದಯ ಶುಭ ಮುಂಜಾನೆಯ ಶುಭಾಶಯಗಳನ್ನು ತಿಳಿಸ್ತಾ, ನವರಾತ್ರಿಯ 3ನೇ ದಿನ ಚಂದ್ರಗಂಠಾ ದೇವಿಯು ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ, ಹಾಗೆ ನಿಮ್ಮ ಸಂಕಷ್ಟಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸಲಿ ಅಂತ ಹಾರೈಸ್ತಾ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಪ್ರೀತಿ ಅಂತ ಅಂದ್ರೇನು? ಒಂದು ಸುಂದರವಾದ ನಗುನ, ಮನಸ್ಸಿಗೆ ಹತ್ತಿರವಾದವರ ಜೊತೆಗೆ ಕಳೆಯುವಂಥ ಕ್ಷಣಗಳ, ಅಥವಾ ದೂರವಾದ ಮೇಲೂ ಮನಸ್ಸಿನಿಂದ ದೂರವಾಗದ ಒಂದು ಮಧುರ ನೆನಪ, ಇವೆಲ್ಲದರ ಬಗ್ಗೆ ನೀವು ಕೂಡ ಸಂದೇಶವನ್ನ ಕಳಿಸಬಹುದು. ಇದೀಗ ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಕೆಲವೊಂದಿಷ್ಟು ಭಾವನೆಗಳನ್ನು ಪದಗಳಲ್ಲಿ ಹೇಳ್ಕೋಬಹುದು, ಇನ್ನು ಕೆಲವೊಂದಿಷ್ಟು ಭಾವನೆಗಳನ್ನು ನಮ್ಮ ಕಣ್ಣೀರು ಹೇಳುತ್ತೆ. ಹಾಗೆ ಕೆಲವು ಭಾವನೆಗಳು ಹೇಗಂದರೆ ಅವುಗಳನ್ನು ಕಾಲವೂ ಕೂಡ ಅಳಿಸೋದಕ್ಕೆ ಸಾಧ್ಯವಿಲ್ಲ, ದೂರವೂ ಕೂಡ ಮರೆಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಭಾವನೆಗಳಲ್ಲಿ ವಿರಹವೂ ಕೂಡ ಒಂದು. ಪ್ರೀತಿಸಿದವರು ದೂರವಾದಾಗ ಮಾತ್ರ ವಿರಹ ಹುಟ್ಟುತ್ತಾ? ಖಂಡಿತ ಇಲ್ಲ. ನಾವು ತುಂಬ

ಇಷ್ಟಪಟ್ಟ ಕಣ್ಣುಗಳು ಕಳೆದು ಹೋದಾಗ, ಬಾಲ್ಯದ ದಿನಗಳು ಮರೆಯಾದಾಗ, ಹಾಗೆ ಮನಸ್ಸಿಗೆ ಹತ್ತಿರವಾದವರು ನಮ್ಮ ಜೊತೆ ಇಲ್ಲದಿದ್ದಾಗಲೂ ಕೂಡ ವಿರಹ ನಮ್ಮನ್ನ ಕಾಡುತ್ತೆ. ಆದರೆ ಈ ನೋವಿಗೆ ಒಂದು ಸೌಂದರ್ಯವಿದೆ, ಅದನ್ನ ಅನುಭವಿಸಿದಂಥ ಹೃದಯಕ್ಕೆ ಮಾತ್ರ ಅರ್ಥವಾಗುವಂಥ ಸೌಂದರ್ಯ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಕಾಯ್ತಾ ಇದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ಡಾಕ್ಟರ್ ಕೆ ಎಸ್ ನರಸಿಂಹಂ ಸ್ವಾಮಿಯವರ ಅಕ್ಷರಗಳಿಗೆ ಜೀವ ತುಂಬಿದ್ದು ಮೈಸೂರು ಅನಂತಸ್ವಾಮಿ ರತ್ನಮಾಲಾ ಅವರ ಧ್ವನಿ. ಸ್ನೇಹಿತರೆ, ಕನ್ನಡದ ಪ್ರೇಮ ಕಾವ್ಯ ಅಂತ ಬಂದಾಗ ನೆನಪಾಗುವಂತಹ ಪ್ರಮುಖ ಹೆಸರುಗಳಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರದ್ದು ಒಂದು. ಅವರ ಕಾವ್ಯದಲ್ಲಿ ಪ್ರೀತಿ ಅಂತ ಅಂದರೆ ಕೇವಲ ಪ್ರೇಮಿಗಳ ನಡುವಿನ ಆಕರ್ಷಣೆಯಲ್ಲ, ಅದು ಕಾಯುವಿಕೆ, ಕನಸು, ನೆನಪು ಹಾಗೂ ದೂರ ಮತ್ತು ಮನಸ್ಸಿನಲ್ಲಿ ಉಳಿಯುವಂಥ ಮಧುರವಾದಂಥ ಅನುಭವಗಳು ಹೌದು. ಅವರು ಮೈಸೂರು ಮಲ್ಲಿಗೆ ಕವನ ಸಂಕಲನ ಕನ್ನಡದ ಪ್ರೇಮ ಕಾವ್ಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರೀತಿಯಲ್ಲಿರುವಾಗ ಒಂದು ಸಣ್ಣ ನಗು ಕೂಡ ಕವಿತೆ ಆಗತ್ತೆ, ಆದರೆ ಅದೇ ವ್ಯಕ್ತಿ ದೂರವಾದಾಗ ಹಿಂದೆ ಸಂತೋಷ ನೀಡಿದ್ದ ನೆನಪುಗಳೇ ಮನಸ್ಸನ್ನು ಕಾಡತ್ತೆ. ನಮ್ಮಿಂದ ದೂರವಾದಂಥ ವ್ಯಕ್ತಿಯನ್ನ ನೆನಪು ಮಾಡಿಕೊಳ್ಳೋದು ಕೇವಲ ವಿರಹದ ವಿಶೇಷತೆ ಅಲ್ಲ, ಅದರ ಜೊತೆಗಿದ್ದಾಗಿನ ನಮ್ಮನ್ನು ನಾವು ಕೂಡ ನೆನಪು ಮಾಡಿಕೊಳ್ತೀವಿ. ಹಾಗೆ ಕೇಳಿದರೆ ಪ್ರೀತಿಯ ನೆನಪುಗಳು ಮನಸ್ಸಿನಲ್ಲಿ ಮಲ್ಲಿಗೆಯ ಪರಿಮಳದಂತೆ ಉಳಿಯುತ್ತೆ. ಆದರೆ ಎಲ್ಲ ಕವಿಗಳ ವಿರಹವೂ ಕೂಡ ಒಂದೇ ರೀತಿಯದ್ದಲ್ಲ ನೋಡಿ. ಕೆಲವರಲ್ಲಿ ಅದು ಮಧುರ ನೆನಪಾದರೆ ಇನ್ನೂ ಕೆಲವರಲ್ಲಿ ಬದುಕಿನ ಆಳವಾದಂಥ ಅನುಭವ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿ ಇಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟ್ರೀಯ ಉಕ್ಕು ನೀತಿ ವಿಷನ್ 2047 ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ. ಪ್ರಸ್ತುತ ಸಿಕ್ಕಿಂ ರಾಜ್ಯಪಾಲರಾಗಿರುವಂತಹ ಓಂ ಪ್ರಕಾಶ್ ಮಾಥುರ್ ಅವರು ಕೇರಳದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಕೇರಳದ ಹಾಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರನ್ನು ತಮಿಳುನಾಡಿನ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ದುಷ್ಯಂತ್ ಗೌತಮ್ ಅವರನ್ನು ಸಿಕ್ಕಿಂ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಇದರ ಜೊತೆಗೆ ಬ್ರಜ್ಮೋಹನ್ ರಾಮ್ ಅವರನ್ನು ಒಡಿಶಾ ರಾಜ್ಯಪಾಲರನ್ನಾಗಿ, ಡಾ ಸುಧಾ ಯಾದವ್ ಅವರನ್ನು ಕರ್ನಾಟಕ ರಾಜ್ಯಪಾಲರನ್ನಾಗಿ ಮತ್ತು ಡಾ ಧಲ್ ಸಿಂಗ್ ಬಿಸೇನ್ ಅವರನ್ನು ಉತ್ತರಾಖಂಡ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಗಿದೆ. ಸಂಬಂಧಪಟ್ಟ ರಾಜ್ಯಗಳಲ್ಲಿ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಈ ನೇಮಕಾತಿಗಳು ಜಾರಿಗೆ ಬರಲಿವೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ಜರುಗಲಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ರಾಷ್ಟ್ರಗಳ ಗೃಹ ಸಚಿವರು ಹಾಗೂ ಪ್ರತಿನಿಧಿಗಳನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಿಸಲಿದ್ದಾರೆ. ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧ, ಮಾದಕ ವಸ್ತು ಕಳ್ಳ ಸಾಗಣೆ, ಮೂಲಭೂತವಾದ ಮಾನವ ಕಳ್ಳ ಸಾಗಣೆ, ಅಕ್ರಮ ಹಣಕಾಸು ಹರಿವು ಮತ್ತು ಸೈಬರ್ ಬೆದರಿಕೆಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಸಾಮೂಹಿಕ ಬದ್ದತೆಯನ್ನು ಈ ಸಭೆ ಪ್ರತಿಬಿಂಬಿಸಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಪರಸ್ಪರ ಸಮನ್ವಯದ ಮೂಲಕ ಸುರಕ್ಷಿತ ಮತ್ತು ಬಲಿಷ್ಠ ಬಿಮ್ಸ್ಟೆಕ್ ಪ್ರದೇಶ ನಿರ್ಮಿಸುವ ಸಂಕಲ್ಪವನ್ನು ಅವರು ಪುನರುಚ್ಚರಿಸಿದ್ದಾರೆ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ದೇಶಗಳನ್ನು ಒಳಗೊಂಡಿರುವ ಬಂಗಾಳ ಕೊಲ್ಲಿ ವಲಯದಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಉಪಕ್ರಮ ಬಿಮ್ಸ್ಟೆಕ್ ಒಕ್ಕೂಟ ಬಂಗಾಳ ಕೊಲ್ಲಿಯ ತೀರದಲ್ಲಿರುವ ಮತ್ತು ಅದರ ನೆರೆಹೊರೆಯ ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಗುರಿಯನ್ನು ಹೊಂದಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಒಂದು ವಾರದ ಒಳಗೆ ವಿಶೇಷ ಉನ್ನತ ಮಟ್ಟದ ಜಂಟಿ ಸಮಿತಿಯನ್ನು ರಚಿಸುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿ ಎರಡೂ ರಾಜ್ಯಗಳ ಕಬ್ಬು ಬೆಳೆಗಾರರ ನಿಯೋಗಗಳ ಜೊತೆಗೆ ನಡೆಸಿದಂತಹ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ಕಬ್ಬು ಬೆಳೆಗಾರರು ಎದುರಿಸುತ್ತಿರುವಂತಹ ಕ್ಷೇತ್ರ ಮಟ್ಟದ ಸವಾಲು, ಸಕ್ಕರೆ ಕಾರ್ಖಾನೆ ವರದಿ ಮಾಡುವ ಕಬ್ಬಿನ ಇಳುವರಿ ಪ್ರಮಾಣದಲ್ಲಿನ ವ್ಯತ್ಯಾಸ, ತೂಕದ ಪ್ರಕ್ರಿಯೆ, ಪ್ರಯೋಗಾಲಯ ಪರೀಕ್ಷೆ ಹಾಗೂ ಬೆಳೆ ವಿಮೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ರೈತರಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ರೂಪಿಸಲಾಗುತ್ತಿದ್ದು, ಇದರಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯ ಸರ್ಕಾರಗಳು, ರೈತ ಸಂಘಟನೆ, ಸಕ್ಕರೆ ಕಾರ್ಖಾನೆಗಳ ಪ್ರತಿನಿಧಿಗಳು ಹಾಗೂ ವಿಷಯ ತಜ್ಞರು ಸದಸ್ಯರಾಗಿರಲಿದ್ದಾರೆ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಹಾಗೂ ಪರಿಸರ ಸ್ನೇಹಿ ಉಕ್ಕು ವಲಯವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉಕ್ಕು ನೀತಿ ವಿಷನ್ 2047 ಕರಡನ್ನು ಸಿದ್ಧಪಡಿಸಿದೆ. ದೇಶದ ಬೆಳೆಯುತ್ತಿರುವ ಅಗತ್ಯಗಳನ್ನು ಪೂರೈಸುವಂತಹ ಈ ನೀತಿ ತಲಾ ಉಕ್ಕಿನ ಬಳಕೆಯನ್ನು ಪ್ರಸ್ತುತ 116 ಕೆಜಿಯಿಂದ 302 ಕೆಜಿಗೆ ಹಾಗೂ ರಫ್ತನ್ನು 45 ಮಿಲಿಯನ್ ಟನ್ಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಭಾರತದ ಕಚ್ಚಾ ಉಕ್ಕು ಉತ್ಪಾದನೆಯು 2014-15 89 ದಶಲಕ್ಷ ಟನ್ಗಳಿಂದ 2025-26 170 ದಶಲಕ್ಷ ಟನ್ಗಳಿಗೆ ಏರಿಕೆಯಾಗಿದ್ದು 2047 ವೇಳೆಗೆ ಕಚ್ಚಾ ಉಕ್ಕು ಉತ್ಪಾದನಾ ಸಾಮರ್ಥ್ಯವನ್ನು 604 ದಶಲಕ್ಷ ಟನ್ಗಳಿಗೆ ವಿಸ್ತರಿಸಲು ಮತ್ತು ಸಿದ್ಧ ಉಕ್ಕಿನ ಬೇಡಿಕೆಯನ್ನು 505 ದಶಲಕ್ಷ ಟನ್ಗಳಿಗೆ ತಲುಪಿಸಲು ಯೋಜಿಸಲಾಗಿದೆ. ಮೂಲಸೌಕರ್ಯ, ವಸತಿ, ಸಾರಿಗೆ ಮತ್ತು ನವೀಕರಿಸಬಹುದಾದಂತಹ ಇಂಧನ ವಲಯಗಳಲ್ಲಿ ಉಕ್ಕಿನ ಬಳಕೆಯನ್ನು ಉತ್ತೇಜಿಸುವುದು ಈ ನೀತಿಯ ಮುಖ್ಯ ಉದ್ದೇಶವಾಗಿದೆ. ಇದರೊಂದಿಗೆ ಹಸಿರು ಉಕ್ಕು ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು, ಇಂಧನ ದಕ್ಷತೆ ಮತ್ತು ಹೈಡ್ರೋಜನ್ ಆಧಾರಿತ ತಯಾರಿಕಾ ವಿಧಾನಗಳ ಮೂಲಕ ಇಂಗಾಲದ ಹೊರಸೂಸುವಿಕೆಯನ್ನು ಪ್ರತಿ ಟನ್ಗೆ 2.54 ಟನ್ಗಳಿಂದ 2047 ವೇಳೆಗೆ 1.54 ಟನ್ಗಳಿಗೆ ತಗ್ಗಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 2015 ಪ್ರಾರಂಭವಾದಂತಹ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದ ಜೊತೆಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಒಳನಾಡಿನ ಜಲಸಾಗಣೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದಿವೆ. ದೇಶದ ಶೇಕಡ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು, 2014 873 ದಶಲಕ್ಷ ಟನ್ಗಳಷ್ಟಿದ್ದಂತಹ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1,728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಕ್ಯಾನ್ಸರ್ ನಿರೋಧಕ ಔಷಧಗಳ ಮೇಲಿನ ವ್ಯಾಪಾರ ಲಾಭಾಂಶವನ್ನು ಗರಿಷ್ಠ ಚಿಲ್ಲರೆ ಬೆಲೆಯ ಶೇಕಡ 30% ಮಿತಿಗೊಳಿಸುವ ಮೂಲಕ ನಿಯಂತ್ರಿಸಲು ನಿರ್ಧರಿಸಿರುವುದಾಗಿ ಕೇಂದ್ರ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ಈ ನಿಯಮ ಅನ್ವಯವಾಗುವ ಔಷಧಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹಾಗೂ ಮಾರುಕಟ್ಟೆಯ ಬೆಳವಣಿಗೆ ಮತ್ತು ಸಾರ್ವಜನಿಕ ಆರೋಗ್ಯದ ಅಗತ್ಯಕ್ಕೆ ಅನುಗುಣವಾಗಿ ಅದನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಕೇಂದ್ರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದ್ದಾರೆ. ಔಷಧಗಳ ಖರೀದಿಯ ಮೇಲೆ ಮತ್ತು ಗರಿಷ್ಠ ಚಿಲ್ಲರೆ ಬೆಲೆಯ ನಡುವಿನ ಭಾರೀ ವ್ಯತ್ಯಾಸದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂಕೋರ್ಟ್, ಕ್ಯಾನ್ಸರ್ ಔಷಧಗಳಷ್ಟಲ್ಲದೆ ಇತರ ಔಷಧ ಮತ್ತು ವೈದ್ಯಕೀಯ ಉಪಕರಣಗಳ ಬೆಲೆಗಳ ನಿಯಂತ್ರಣದ ಬಗ್ಗೆಯೂ ಪರಿಶೀಲನೆ ನಡೆಸುವ ಅಗತ್ಯವನ್ನು ಒತ್ತಿ ಹೇಳಿದೆ. ಸುಮಾರು 5,000 ರೂಪಾಯಿಗೆ ಪೂರೈಕೆಯಾಗುವ ಹೃದಯದ ಸ್ಟಂಟ್ಗೆ 25,000 ರೂಪಾಯಿ ಗರಿಷ್ಠ ಚಿಲ್ಲರೆ ಬೆಲೆ ನಿಗದಿಪಡಿಸಿರುವುದನ್ನು ನ್ಯಾಯಾಲಯ ಉದಾಹರಣೆಯಾಗಿ ತೆಗೆದುಕೊಂಡಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ 27ಕ್ಕೆ ನಿಗದಿಪಡಿಸಲಾಗಿದೆ. ಡೆನ್ಮಾರ್ಕ್ನ ಒಡೆನ್ಸೆಯಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯ

ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕೆ ಇಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಕರ್ನಾಟಕ ಸೇರಿದಂತೆ 6 ರಾಜ್ಯಗಳಿಗೆ ನೂತನ ರಾಜ್ಯಪಾಲರ ನೇಮಕ. ನವದೆಹಲಿಯಲ್ಲಿಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆಗೆ ಭಾರತ ಆತಿಥ್ಯ. ಕರ್ನಾಟಕ ಮಹಾರಾಷ್ಟ್ರ ಕಬ್ಬು ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸರ್ಕಾರ ನಿರ್ಧಾರ. ರಾಷ್ಟ್ರೀಯ ಉಕ್ಕು ನೀತಿ ವಿಷನ್ 2047 ಕರಡು ಪ್ರಕಟಿಸಿದ ಕೇಂದ್ರ ಸರ್ಕಾರ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಇಂದು ಭಾರತದ ಪಿವಿ ಸಿಂಧು, ಲಕ್ಷ್ಯ ಸೇನ್ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
1: सुनती हो, कमाल ही हो गया.
2: क्या हो गया ऐसा?
1: सिलेंडर आने में देरी हो रही थी ना, देखो आज आ गया.
2: ये कमाल कैसे हो गया?
1: मैंने www.pgportal.gov.in पर जाकर अपनी कंप्लेंट को बोल कर दर्ज किया और देखो तुरंत एक्शन हुआ.
2: ये तो बहुत बढ़िया पोर्टल है.
1: 22 भारतीय भाषाओं में आप अपनी शिकायत दर्ज कराएं, अपनी समस्या का समाधान और प्राथमिकता का अनुभव पाएं, जैसे हमने पाया. सारी शिकायतों का समाधान सीपी ग्राम्स की समाधान दीदी.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ವಿರಹದ ಬಗ್ಗೆ ಕವಿಗಳು ರಚಿಸಿರುವಂತಹ ಗೀತೆಗಳ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಈ ಒಂದು ವಿರಹ ಅನ್ನುವಂಥ ನೋವಿಗೆ ಪದಗಳನ್ನು ಕೊಟ್ಟವರು ಕವಿಗಳು, ಆ ಪದಗಳಿಗೆ ಸ್ವರವನ್ನು ಕೊಟ್ಟವರು ಸಂಗೀತಗಾರರು. ಆ ಸ್ವರಗಳ ಮೂಲಕ ನಮ್ಮ ಹೃದಯವನ್ನು ತಲುಪಿದವು ಈ ಭಾವಗೀತೆಗಳು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡ ಕವಿಗಳ ಕಾವ್ಯದಲ್ಲಿ ಅರಳಿದಂಥ ವಿರಹದ ಭಾವನೆಗಳನ್ನು ಮೆಲುಕು ಹಾಕ್ತಾ ಸಾಕ್ತಾ ಇದ್ದೀವಿ. ಹಾಗೆ ದಾರಾ ಬೇಂದ್ರೆಯವರ ಕಾವ್ಯ ಅಂತಂದರೆ ಭಾವನೆಗಳ ವಿಶಾಲವಾದಂಥ ಪ್ರಪಂಚ. ಅವರ ಕವಿತೆಗಳಲ್ಲಿ ಪ್ರೀತಿ, ಪ್ರಕೃತಿ, ಬದುಕು, ನೋವು ಹಾಗೂ ಮಾನವೀಯ ಅನುಭವಗಳು ಕೂಡ ವಿಶಿಷ್ಟವಾಗಿ ಅಭಿವ್ಯಕ್ತಿಗೊಳ್ಳುತ್ತೆ. ಬೇಂದ್ರೆಯವರನ್ನ ಕೇವಲ ಪ್ರೇಮದ ಕವಿಯಂತ ಸೀಮಿತಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಅವರ ಕಾವ್ಯದ ವೈಶಿಷ್ಟ್ಯವೇ ಸಾಮಾನ್ಯ ಅನುಭವಗಳಲ್ಲಿಯೂ ಆಳವಾದ ಅರ್ಥವನ್ನ ಕಾಣೋದು. ಇದೀಗ ಅವರ ರಚನೆಯ ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಸುಮಧುರವಾದಂತಹ ಭಾವಗೀತೆಯನ್ನ ಕೇಳಿದ್ರಿ. ಹಾಗೆ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಶುಭೋದಯ ನಮ್ಮ ಮೆಚ್ಚಿನ ಆಕಾಶವಾಣಿಗೆ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ನ ಅವರು ಸಂದೇಶವನ್ನ ಕಳಿಸಿದ್ರೆ, ಬೆಳಗಿನ ಪ್ರೀತಿಯ ಶುಭೋದಯ ಮೇಡಮ್, ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಚಂದದ ಮನಸ್ಸಿಗೆ ಮುದ ಕೊಡುವಂತಹ ಭಾವಗೀತೆಗಳು ಅಂತ ಸುಧಾ ಬೂದಿಹಾಳ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಬಡತನ ಇದ್ರೂ ಪ್ರೀತಿ ಇದ್ರೆ ಸಾಕು, ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ್ ಅವರ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಹಾಗೆ ರಾಜು ರತ್ನ, ಪೂರ್ಣಿಮಾ, ವರ್ಣಿಕಾ ರಾಜಾಜಿನಗರದಿಂದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ, ನವರಾತ್ರಿಯ ಮೂರನೇ ದಿನದ ಶುಭಾಶಯಗಳು ಅಂತ ಸಂದೇಶವನ್ನ ಮಾಡಿದ್ದಾರೆ. ಹಾಗೆ ಮುರ್ಕಿಭಾವಿಯಿಂದ ಸೋಮಪ್ಪ ಮಲ್ಲಾರಿ ಅವರು ಸುಮಧುರವಾದಂತಹ ಭಕ್ತಿಗೀತೆಗಳು ಹಾಗೂ ಭಾವಗೀತೆಗಳು ಅಂತ ಹೇಳಿದ್ರೆ, ಇನ್ನು ಬೆಳಗಿನ ಶುಭೋದಯ ಅಂತಿದ್ದಾರೆ ಅರುಣಾ ಮೈತ್ರಿ, ಜೆಸಿ ನಗರ ಪೋಸ್ಟ್ ಆಫೀಸಿಂದ ಶುಭೋದಯ ಅಂತ ಶಿವಗಂಗಾ ಹೆಬ್ಬಾಳ್ ಅವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಹೊನ್ನೂರು ಅಲಿಯವರು, ಶುಭ ಮುಂಜಾನೆ ಶುಭ ತರಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳನ್ನ ತಿಳಿಸ್ತಾ, ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ. ಹಾಗೆ ಜಿ ಎಸ್ ಶಿವರುದ್ರಪ್ಪ ಅವರು ಕಾವ್ಯದಲ್ಲೂ ಕೂಡ ಮಾನವೀಯ ಸಂವೇದನೆ, ಪ್ರೀತಿಯ ಬದುಕಿನ ಅನುಭವ ಹಾಗೆ ಭಾವನಾತ್ಮಕ ಸೂಕ್ಷ್ಮತೆಯ ಸ್ಥಾನವನ್ನ ಪಡೆದುಕೊಂಡಿದೆ ಅವರ ಕಾವ್ಯಗಳು ಕೂಡ. ಹಾಗೆ ವಿರಹ ಅಂತ ಅಂದ ತಕ್ಷಣ ನಮಗೆ ಪ್ರೀತಿ ಮುಗಿದು ಹೋದಂಥ ಅಧ್ಯಾಯ ಅಲ್ಲ. ಹಾಗಾಗಿ ನಾವು ಕೆಲವೊಂದಿಷ್ಟು ಸಮಯದಲ್ಲಿ ನಮ್ಮೊಳಗೆ ಎಷ್ಟು ಆಳವಾಗಿ ಅದು ಉಳಿದಿದೆ ಅನ್ನುವುದನ್ನು ತೋರಿಸುವಂಥ ಮೌನದ ಭಾಷೆ ಅಂತ ಹೇಳ್ಬೋದು. ಕೆಲವು ವ್ಯಕ್ತಿಗಳು ನಮ್ಮ ಬದುಕಿನಲ್ಲಿ ಉಳಿಯೋದಿಲ್ಲ, ಆದರೆ ಅವರು ಕೊಟ್ಟಂತಹ ನೆನಪುಗಳು ನಮ್ಮಲ್ಲಿ ಯಾವಾಗಲೂ ಕೂಡ ಕವಿತೆಯಾಗಿ ಉಳಿಯುತ್ತೆ. ಆ ನೆನಪುಗಳಿಗೆ ಒಂದು ಸುಮಧುರ ಸ್ವರದೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ನಾನು ಕೂಡ ವಿರಾಮವನ್ನು ಇಡ್ತಾ ಇದ್ದೀನಿ ಈ ಹಾಡಿನೊಂದಿಗೆ. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಹಾಗೂ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಪ್ರಿಯಾಂಕಾ ಸೋನಲ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 8:31:57 ನಾವಿದ್ದೀವಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಲೋ ಕರ್ನಾಟಕ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಬರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗೋಣ. ಹಾಗೆ ಒಂದು ವಿಶೇಷವಾದಂತಹ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನ ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಇವತ್ತು ನಿಮ್ಮ ಜೊತೆ ಸ್ಟುಡಿಯೋದಲ್ಲಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಸ್ನೇಹಿತರೆ, ಇದೀಗ ಸೂಪರ್ ಡೂಪರ್ ಆಗಿರುವಂತಹ ಹಾಡು ನಿಮಗಾಗಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ಕೇಳ್ತಾರಿ ಕೇಳಿಸ್ತಾರಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಸುಮಧುರವಾದಂಥ ಗೀತೆಯೊಂದಿಗೆ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ತಾಯಿಗೆ ತಕ್ಕ ಮಗ ಚಿತ್ರದ ಈ ಹಾಡಿಗೆ ಸಂಗೀತ ರವೀಂದ್ರನಾಥ್ ಹಾಗೂ ಸಂಜಿತ್ ಹೆಗ್ಡೆ ಅವರು ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿನಿಯವರ ಸಂಗೀತ ಸಾಹಿತ್ಯವಿತ್ತು, ಹಾಗೆ ಜುಡಾ ಸ್ಯಾಂಡಿಯವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿತ್ತು. ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ನಾವು ಪ್ರತಿದಿನ ಎಷ್ಟೋ ಊರುಗಳಿಗೆ ಹೋಗ್ತೀವಿ, ಊರುಗಳ ಹೆಸರುಗಳನ್ನು ಕೇಳಿರ್ತೀವಿ. ಕೆಲವು ಊರುಗಳ ಹೆಸರನ್ನು ಸುದ್ದಿಯಲ್ಲಿ ಕೇಳಿರ್ತೀವಿ, ಇನ್ನು ಊರುಗಳ ಹೆಸರುಗಳನ್ನು ನಮ್ಮ ಸ್ನೇಹಿತರು ಅಥವಾ ನಮ್ಮ ಸಂಬಂಧಿಕರಿಂದ ಕೇಳಿರ್ತೀವಿ. ಒಂದು ಕ್ಷಣ ನೀವು ಯೋಚನೆ ಮಾಡಿದ್ದೀರ, ನಿಮ್ಮ ಊರಿಗೆ ಆ ಹೆಸರು ಬಂದಿದ್ದು ಹೇಗೆ? ಆ ಹೆಸರಿನ ಹಿಂದೆ ಯಾವುದಾದ್ರೂ ಐತಿಹಾಸಿಕ ಘಟನೆ ಇದೆಯಾ? ಯಾವುದಾದ್ರೂ ರಾಜನ ಕಥೆ ಇದೆಯಾ? ಅಥವಾ ದೇವಾಲಯದ ಹಿನ್ನೆಲೆ ಇದೆಯಾ? ಅಥವಾ ನೂರಾರು ವರ್ಷಗಳ ಹಿಂದೆ ನಡೆದಂಥ ಯಾವುದೋ ಒಂದು ಘಟನೆ ಆ ಊರಿನ ಹೆಸರಿಗೆ ಕಾರಣವಾಗಿದೆಯಾ? ನಾವು ಊರಿನ ಹೆಸರನ್ನ ಸುಲಭವಾಗಿ ಹೇಳಿಬಿಡ್ತೀವಿ, ಆದರೆ ಆ ಹೆಸರಿನ ಹಿಂದೆ ಅಡಗಿರುವಂತಹ ಕಥೆ ನಮಗೆ ನಿಜಕ್ಕೂ ಗೊತ್ತಿದೆಯಾ? ಉದಾಹರಣೆಗೆ, ಈ ಬೆಂಗಳೂರಿನ ಹೆಸರಿನ ಹಿಂದೆ ಒಂದು ಜನಪ್ರಿಯವಾದಂತಹ ಜನಪದ ಕಥೆ ಇದೆ. ಹಾಗೆ ಮೈಸೂರಿನ ಹೆಸರು ಪುರಾಣದ ಮಹಿಷಾಸುರನ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಹಂಪಿಯ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಸಾರಿ ಸಾರಿ ಹೇಳುತ್ತೆ. ಹೀಗೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಮಣ್ಣಿನಲ್ಲೂ ಕೂಡ ತನ್ನದೇ ಆದಂಥ ಒಂದು ಕಥೆ ಅಡಗಿಸಿಕೊಂಡಿದೆ. ಹಾಗಾದರೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಕೆಲವು ಪ್ರಸಿದ್ಧ ಊರುಗಳ ಹೆಸರುಗಳ ಹಿಂದಿರುವಂಥ ಕಥೆಯನ್ನು ತಿಳ್ಕೊಳ್ತಾ ಸಾಗೋಣ. ಇದೀಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ತೆ ತಡ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನವಗ್ರಹ ಚಿತ್ರದ ಮೆಲೋಡಿಯಸ್ ಹಾಡನ್ನು ಕೇಳಿದ್ರಿ. ಹಾಗೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಊರಿನ ಹೆಸರನ್ನ ಹಿಂದಿರುವಂಥ ಕುತೂಹಲಕಾರಿ ಸಂಗತಿಯ ಬಗ್ಗೆ ಮಾತುಕತೆ ನಡೀತಾ ಇತ್ತು. ಹಾಗೆ ನಿಮ್ಮ ಊರಿಗೂ ಕೂಡ ಒಂದು ರೀತಿಯ ಕುತೂಹಲಕಾರಿಯಾದಂಥ ವಿಷಯ ಇರುತ್ತೆ. ಹೆಸರು ಬರೋದಕ್ಕೆ ಕಾರಣ ಏನು ಅನ್ನೋದು ನಿಮ್ಮ ಹಿರಿಯರಿಂದ ಅಥವಾ ನಿಮಗೂ ಕೂಡ ಗೊತ್ತಿರುತ್ತೆ. ಅಂಥದ್ದೇನಾದರೂ ನಿಮಗೂ ಗೊತ್ತಿತ್ತು ಅಂದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು. 9408090131 9408090131 ಕ್ಕೆ ನಿಮ್ಮ ಸಂದೇಶ ಬರಲಿ ಅಂತ ಹೇಳ್ತಾ, ಹಾಗೆ ಮೊದಲು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಶುರು ಮಾಡೋಣ ಅಲ್ವಾ. ಬೆಂಗಳೂರು ಅಂತ ಅಂದ್ರೆ ಮಾಹಿತಿ ತಂತ್ರಜ್ಞಾನ, ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ, ಮೆಟ್ರೋ ರೈಲು, ಟ್ರಾಫಿಕ್, ಉದ್ಯೋಗ, ಆಧುನಿಕ ಜೀವನ ಶೈಲಿ ನಮಗೆ ನೆನಪು ಬರುತ್ತೆ. ಆದರೆ ಈ ಬೆಂಗಳೂರಿನ ಹೆಸರನೇ ಹಿಂದೆ ಕೂಡ ಒಂದು ಜನಪ್ರಿಯ ಕಥೆ ಇದೆ. ಆ ಜನಪ್ರಿಯ ದಂತಕಥೆಯ ಪ್ರಕಾರ ಹೊಯ್ಸಳರ ದೊರೆ ಎರಡನೇ ವೀರಬಲ್ಲಾಳ ಒಮ್ಮೆ ಬೇಟೆಗೆ ಅಂತ ಕಾಡಿಗೆ ಹೋಗಿ ದಾರಿ ತಪ್ಪಿದ್ನಂತೆ. ಆ ಸಂದರ್ಭದಲ್ಲಿ ಆತನಿಗೆ ಹಸಿವು ಹಾಗೆ ಆಯಾಸ ಆಗಿತ್ತು. ಹಾಗಾಗಿ ಸಾಕಷ್ಟು ಬಳಲಿದ್ದಂತಹ ರಾಜನಿಗೆ ಒಬ್ಬ ವೃದ್ಧ ಮಹಿಳೆ ಬೆಂದ ಕಾಳನ್ನ ನೀಡಿದ್ಲಂತೆ. ಆಕೆಯ ಆತಿಥ್ಯದಿಂದ ಸಂತೋಷಗೊಂಡಂತಹ ರಾಜ ಆ ಸ್ಥಳಕ್ಕೆ ಬೆಂದ ಕಾಳೂರು ಅಂತ ಹೆಸರಿಟ್ಟ ಅನ್ನುವಂಥದ್ದು ಜನಪ್ರಿಯವಾದಂಥ ಕತೆ. ಕಾಲಕ್ರಮೇಣ ಅದು ಬೆಂಗಳೂರು ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ಮುಖ್ಯವಾದ ಸಂಗತಿ ಏನಪ್ಪಾ ಅಂದರೆ, ಇದು ಜನಪ್ರಿಯವಾಗಿ ಹೇಳುವಂಥ ಒಂದು ದಂತ

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಮೆಲೋಡಿಯಸ್ ಹಾಡುಗಳನ್ನ ಕೇಳ್ತಾ ಕಾರ್ಯಕ್ರಮದಲ್ಲಿ ಊರಿನ ಹೆಸರಿನ ಹಿಂದಿರುವಂತಹ ಕುತೂಹಲಕಾರಿ ಸಂಗತಿಯ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಆ ಸಂದೇಶವನ್ನ ಕಳಿಸಿರುವಂತದ್ದು ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು, ಬಿಟಿಎಂ ಬಡಾವಣೆಯಿಂದ. ನಮ್ಮ ಊರು ತುಮಕೂರು, ತುಂಬೆಲೂರು ಹಳೆಯ ಶಾಸನಗಳು ಹಾಗೆ ದಾಖಲೆಗಳ ಪ್ರಕಾರ ಈ ಪ್ರದೇಶವನ್ನ ಹಿಂದೆ ತುಮ್ಮೆಗೂರು ಅಥವಾ ತುಂಬೆಲೂರು ಅಂತ ಕರೀತಾ ಇದ್ರು. ಕಾಲಾನಂತರದಲ್ಲಿ ಈ ಹೆಸರು ತುಮಕೂರು ಅಂತಾಯಿತು. ಇನ್ನೊಂದು ತುಂಬೆ ಹೂವು, ಈ ಭಾಗದಲ್ಲಿ ಬಿಳಿ ಬಣ್ಣದ ತುಂಬೆ ಹೂವಿನ ಗಿಡಗಳು ಹೇರಳವಾಗಿ ಬೆಳೀತಾ ಇದ್ರು. ಹೀಗಾಗಿ ಇದನ್ನ ತುಂಬೆ ಊರು ಅಂತ ಕರೆಯಲಾಗ್ತಾ ಇತ್ತು. ಮುಂದೆ ಅದು ತುಮಕೂರಾಗಿ ಬದಲಾಯಿತು ಅನ್ನೋದು ಜನರ ನಂಬಿಕೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಒಂದೊಂದು ಊರಿಗೆ ಒಂದೊಂದು ಐತಿಹಾಸಿಕ ಕಥೆ ಆಗಿರಬಹುದು, ಹಾಗೆ ಜನರ ಬಾಯಿಂದ ಜನರಿಗೆ ಬರುವಂತಹ ದಂತಕತೆ ಆ ಥರ ಒಂದು ಇದ್ದೇ ಇರುತ್ತೆ, ಕುತೂಹಲಕಾರಿ ಸಂಗತಿ ಇದ್ದೇ ಇರುತ್ತೆ. ಇನ್ನೊಂದು ಸಂದೇಶ ಬಂದಿದೆ ಸಿರ್ಸಿಯಿಂದ, ಮೋಹಿನಿ ಬಸವರಾಜ್ ನಾಯಕ್ ಅವರು ಕಳಿಸಿದ್ದಾರೆ. ಸಿರ್ಸಿ ಪ್ರದೇಶದಲ್ಲಿ ಹೇರಳವಾಗಿ ಕಂಡು ಬರ್ತಾ ಇದ್ದಂತಹ ಸಿರಿಸ್ ಮರಗಳ ಕಾರಣದಿಂದಾಗಿ ಈ ನಗರವನ್ನ ಮೂಲತಃ ಸಿರೇಸೆ ಅಂತ ಕರೆಯಲಾಗ್ತಾ ಇತ್ತು. ಕಾಲಕ್ರಮೇಣ ಇದರ ಉಚ್ಚಾರಣೆ ಸಿರ್ಸಿ ಅಂತಾಯ್ತು, ಅಂತಿಮವಾಗಿ ಸಿರ್ಸಿ ಅಂತ ಬದಲಾಯಿತು ಅಂತ ಹೇಳ್ತಾ, ಇಲ್ಲಿ ಮಾರಿಕಾಂಬಾ ದೇವಸ್ಥಾನ ಮತ್ತು ಬೇಡರ ವೇಷ ಪ್ರಸಿದ್ಧ ಅಂತ ಆ ಊರಿನ ವಿಶೇಷತೆಯನ್ನು ಕೂಡ ತಿಳಿಸ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಬೆಂಗಳೂರಿನ ನಂತರ ನಮ್ಮ ಪ್ರಯಾಣ ಎಲ್ಲಿಗೆ? ಮೈಸೂರಿನ ಕಡೆಗೆ. ಹಾಗಿದ್ರೆ ಮೈಸೂರು ಅಂತ ಅಂದ ತಕ್ಷಣ ನಮಗೆ ಈಗ ಹೇಗಿದ್ರು ನವರಾತ್ರಿ ಪ್ರಾರಂಭವಾಗಿದೆ, ದಸರಾ ಕೂಡ ಇದೆ. ಹಾಗಾಗಿ ಅರಮನೆ, ದಸರಾ, ಚಾಮುಂಡಿ ಬೆಟ್ಟ, ಮೈಸೂರು ಪಾಕು, ಹಾಗೆ ಸಾಂಸ್ಕೃತಿಕ ವೈಭವ ನಮಗೆ ನೆನಪಿಗೆ ಬರುತ್ತೆ. ಪುರಾಣಗಳ ಕಥೆಗಳ ಪ್ರಕಾರ ಮಹಿಷಾಸುರನೆಂಬ ಅಸುರ ಈ ಪ್ರದೇಶವನ್ನ ಆಳ್ತಾ ಇದ್ದ. ಅವನ ಹೆಸರಿನೊಂದಿಗೆ ಈ

ಪ್ರದೇಶ ಮೈಸೂರು ಅಂತ ಹೇಳಿ ಗುರುತಿಸಲ್ಪಟ್ಟು, ಆನಂತರ ಕಾಲದಲ್ಲಿ ಮಹಿಷೂರು ಅನ್ನುವಂತಹ ಹೆಸರು ಮೈಸೂರು ಆಯಿತು ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ. ಆದರೆ ಇನ್ನೊಂದು ಕಥೆಯ ಪ್ರಕಾರ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಿಯ ಕಥೆಯು ಈ ಮೈಸೂರಿನ ಹೆಸರಿನಲ್ಲಿ ಬೆಸೆದುಕೊಂಡಿದೆ. ಮಹಿಷಾಸುರನನ್ನ ದೇವಿ ಸಂಹರಿಸಿದ ಸ್ಥಳ, ಧಾರ್ಮಿಕ ನಂಬಿಕೆ ಅಂತ ಹೇಳಿ ಮೈಸೂರಿನ ಸಾಂಸ್ಕೃತಿಕ ಗುರುತಿನ ಒಂದು ಪ್ರಮುಖ ಭಾಗವಾಗಿರುವಂಥದ್ದು. ಮೈಸೂರು ದಸರಾ ಉತ್ಸವದಲ್ಲಿಯೂ ಈ ಪೌರಾಣಿಕ ಹಿನ್ನೆಲೆಯ ನೆನಪು ನಮಗೆ ಕಾಣಿಸುತ್ತೆ. ಇದೀಗ ಮೈಸೂರಿನಲ್ಲಿ ದಸರಾ ಸಂಭ್ರಮ ಜೋರಾಗಿದೆ. ನೀವು ಕೂಡ ಮೈಸೂರಿನವರ, ಮೈಸೂರಿಗೆ ದಸರಾಗೆ ನೀವು ಹೋಗ್ತಾ ಇದ್ದೀರಾ, ಹೇಗಿದೆ ನಿಮ್ಮ ದಸರಾ ದಿನಗಳು ಅಂತ ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಸುಮಧುರವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಟಾಮ್ ಅಂಡ್ ಚೆರಿ ಚಿತ್ರದ ಈ ಒಂದು ಹಾಡನ್ನ ಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಂಗೀತ ಮತ್ತು ಸಾಹಿತ್ಯ ಮ್ಯಾಥ್ಯೂಸ್ ಮನು ಅವರದಾಗಿತ್ತು. ಸ್ನೇಹಿತರೆ, ಹಾಗೆ ಊರುಗಳ ಹೆಸರಿನ ಹಿಂದಿನ ಕುತೂಹಲಕಾರಿ ಸಂಗತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ನಮಸ್ತೆ ಮೇಡಮ್, ನಾನು ರಾಣೆಬೆನ್ನೂರಿನಿಂದ. ನಮ್ಮ ಊರಿನ ಹೆಸರೇ ಹೇಳುವಂತೆ ರಾಣೆಬೆನ್ನೂರು ಹಿಂದೆ ಇಲ್ಲಿ ಸಹ ಒಬ್ಬಳು ಓಬವ್ವ ಅಂತ ರಾಣಿ ಇದ್ಲ.

ಅಂತೆ. ಅವಳು ಬ್ರಿಟಿಷರನ್ನ ಓಡಿಸೋದಕ್ಕೆ ಸುಮಾರು ಶ್ರಮ ಪಟ್ಟಿದ್ದಾಳೆ ಅಂತ ಅಂದ್ರೆ, ಎತ್ತಿನ ಕೊಂಬಿಗೆಲ್ಲ ಪಂಜನ್ನ ಕಟ್ಟಿ ಬ್ರಿಟಿಷರನ್ನ ಹೆದರಿಸಿ ಓಡಿಸಿದ್ಲಂತೆ, ಅದಕ್ಕೆ ರಾಣೆ ಬೆನ್ನೂರು ಅಂತ ಹೆಸರು ಬಂದಿದೆ ಅಂತ ಹೇಳ್ತಿದ್ದಾರೆ. ಹೌದು, ಒಂದೊಂದು ಊರಿಗೂ ಒಂದೊಂದು ಊರಿನ ಹೆಸರಿನ ಹಿಂದೆಯೂ ಕೂಡ ಒಂದೊಂದು ವಿಶಿಷ್ಟಕರವಾದ ಸ್ವಾರಸ್ಯಕರವಾದಂತಹ ಕಥೆಗಳಿರುತ್ತೆ. ಇದೀಗ ನಾವು ಮೈಸೂರಿನಿಂದ ಎಲ್ಲಿಗೆ ಹೋಗೋಣ, ಹಂಪಿಗೆ ಹೋಗೋಣ. ಹಂಪಿ ಅಂತ ಅಂದರೆ ಕೇವಲ ಪ್ರವಾಸಿ ತಾಣ ಅಲ್ಲ, ಅದು ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ನೆನಪಿಸುವಂಥ ಒಂದು ಐತಿಹಾಸಿಕ ಪ್ರದೇಶ. ಹಂಪಿಯ ಅವಶೇಷಗಳನ್ನು ನೋಡಿದಾಗ ಹಿಂದಿನ ಕಾಲದ ಅರಮನೆಗಳು, ದೇವಾಲಯಗಳು, ಹಾಗೆ ಮಾರುಕಟ್ಟೆಗಳು ಮತ್ತು ಅಲ್ಲಿ ವಾಸ್ತುಶಿಲ್ಪದ ವೈಭವ ನಮ್ಮ ಕಣ್ಣ ಮುಂದೆ ಬರುತ್ತೆ ಅಲ್ವಾ. ಹಂಪಿಯ ಹೆಸರಿನ ಮೂಲವನ್ನು ಪಂಪ ಎಂಬ ಪುರಾತನ ಹೆಸರಿನೊಂದಿಗೆ ಕರೆಯಲಾಗ್ತಾ ಇತ್ತು. ಪಂಪ ಅನ್ನೋದು ತುಂಗಾಭದ್ರಾ ನದಿ ಮತ್ತು ಆ ಪ್ರದೇಶದ ಧಾರ್ಮಿಕ ಪರಂಪರೆಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಕಾಲಕ್ರಮೇಣ ಈ ಪಂಪ ಅನ್ನುವಂಥ ಹೆಸರಿನ ರೂಪಾಂತರವಾಗಿ ಹಂಪಿ ಅಂತ ಹೆಸರು ಬಳಕೆಗೆ ಬಂತು ಅಂತ ಹೇಳ್ತಾರೆ. ಈ ಪ್ರದೇಶ ರಾಮಾಯಣದ ಕಿಷ್ಕಿಂಧೆಯೊಂದಿಗೂ ಕೂಡ ಸಂಬಂಧ ಹೊಂದಿದೆ ಅಂತ ಧಾರ್ಮಿಕ ಪರಂಪರೆಗೂ ಇದು ಪ್ರಸಿದ್ಧವಾಗಿದೆ. ಇಲ್ಲಿ ಒಂದು ಕುತೂಹಲಕಾರಿ ವಿಚಾರ ಏನು ಅಂತಂದ್ರೆ, ಒಂದು ಊರಿನ ಹೆಸರು ಕೇವಲ ಅದರ ಭೌಗೋಳಿಕ ಗುರುತಲ್ಲ, ಕೆಲವೊಮ್ಮೆ ಅದು ನದಿ ಆಗಿರ್ಬೋದು, ದೇವಾಲಯ, ಸಾಮ್ರಾಜ್ಯ, ಹಾಗೆ ಭಾಷೆ ಮತ್ತು ಅಲ್ಲಿಯ ಜನರ ನಡುವಿನ ನಂಬಿಕೆಯ ಸಂಬಂಧವನ್ನ ತಿಳಿಸುತ್ತೆ. ಸ್ನೇಹಿತರೆ, ಇದೀಗ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗೇ ಹೋಯ್ತು. ಹಾಡುಗಳನ್ನ ಕೇಳ್ತಾ ಹಾಗೆ ನಿಮ್ಮ ಸಂದೇಶಗಳನ್ನ ಓದ್ತಾ ಸಮಯ ಹೋಗಿದ್ದು ಗೊತ್ತೇ ಆಗ್ಲಿಲ್ಲ ನೋಡಿ. ಇದೀಗ ಈ ಹಾಡಿನೊಂದಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಲೋ, ನಮಸ್ತೆ, ವೆರಿ ವೆರಿ ಗುಡ್ ಮಾರ್ನಿಂಗ್. ಸ್ಟುಡಿಯೋ ಸಮಯ ಸರಿಯಾಗಿ 9:02:55. ನಾವಿದ್ದೀವಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮದ ಈ ಗುಡ್ ಟೈಮ್ ಅಲ್ಲಿ. ಆಕಾಶವಾಣಿ ಟ್ಯೂನ್ ಮಾಡಿ ಕೇಳ್ತಿರುವಂತಹ ನನ್ನೆಲ್ಲ ಮಿತ್ರರಿಗೆ ಶುಭೋದಯ, ಶುಭ ಮುಂಜಾನೆಯನ್ನ ತಿಳಿಸ್ತಾ ಸಕಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮ ಜೊತೆ ಆಡ್ರೆ ಪ್ರಿಯಾಂಕಾ ಸೋನಲ್.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
5: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಎಲ್ಲಿರಲಿ ಹೇಗಿರಲಿ ನನ್ನದಗೂ ನಿನಗಿರಲಿ.
7: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
2: ಸಾಂಗು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು, ನಿಮ್ಮ ಇಷ್ಟದ ಹಾಡುಗಳು ನಿಮ್ಗೆ ಪದೇ ಪದೇ ಕೇಳಬೇಕು ಅನಿಸ್ತಾ ಇದೆಯಾ? ಹಾಗೆ ಯಾವಾಗ ಹಾಡುಗಳು ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಏನ್ ಮಾಡಬೇಕು ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ 9480901013 9480103 ನಿಮ್ಮ ಸಂದೇಶಗಳು ಬರಲಿ. ನಿಮ್ಮ ನೆಚ್ಚಿನ ಹಾಡು ಹಾಗೆ ಚಿತ್ರದ ಹೆಸರು ಹಾಗೆ ನಿಮ್ಮ ಮುದ್ದಾದ ಹೆಸರನ್ನ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ. ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತ ಬ್ಯೂಟಿಫುಲ್ ಟ್ರ್ಯಾಕ್ಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ತೆ ಯಾಕೆ ತಡ? ಬ್ಯಾಕ್ ಟು

ಸ್ನೇಹಿತರೆ, ಸಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಹಾಗೆ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದು ಗೊತ್ತೇ ಇದೆ ಅಲ್ವಾ? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನ ಕಳಿಸಬೇಕು. 9480901013 9480103 ನಿಮ್ಮ ಸಂದೇಶಗಳು ಬರಲಿ. ನಿಮ್ಮ ಇಷ್ಟದ ಹಾಡು ಹಾಗೆ ಚಿತ್ರದ ಹೆಸರು ಜೊತೆಗೆ ನಿಮ್ಮ ಮುದ್ದಾದ ಹೆಸರನ್ನ ಟೈಪ್ ಮಾಡಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಕೇಳುಗ ಮಿತ್ರರು ಸಂದೇಶವನ್ನ ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಸಂದೇಶವನ್ನ ಕಳಿಸಿದ್ದಾರೆ ನಂಬರ್ ಎಂಡಿಂಗ್ ವಿತ್ 7425. ದಯವಿಟ್ಟು ಸಂದೇಶವನ್ನ ಕಳಿಸುವಾಗ ನಿಮ್ಮ ಹೆಸರನ್ನ ಹಾಕಿದ್ರೆ ನಮಗೂ ಓದೋದಕ್ಕೆ ಖುಷಿ ಆಗುತ್ತೆ ಅಲ್ವಾ? ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಬೋಪಾ ವೆಂಕಟೇಶ್, ಲಕ್ಷ್ಮೀ ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತಾ, ನಾಗೇಂದ್ರ, ತಾವರ್ಕೆರೆ, ಕುಣಿಗಲ್ ತಾಲೂಕಿನಿಂದ ಅವರು ಕೂಡ ನಂಗಾಗಿ ಒಂದೊಳ್ಳೆ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕಬಾಡಿ ವೆಂಕಟೇಶ್ ಅವರು ಬಿನ್ನಿಪೇಟೆಯಿಂದ. ದಯವಿಟ್ಟು ನಮ್ಮ ಸಾಂಗ್ ಹಾಕಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಯಶವಂತ್, ತೇಜಸ್ವಿನಿ, ಚನ್ನಕುಂಟೆ, ಶಿರಾದಿಂದ. ಹಾಗೆ ನಮಸ್ಕಾರ ಮೇಡಮ್, ಬೆಳಗಿನ ಶುಭೋದಯ ಅಂತ ಹೇಳ್ತಿದ್ದಾರೆ ಯಾರಿದ್ದು. ನಂಬರ್ ಎಂಡಿಂಗ್ ವಿತ್ 2562. ಹಾಗೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಬೋರೇಗೌಡ, ಬೆಂಗಳೂರಿನಿಂದ ಬಂದ ಅನ್ನುವಂತಹ ಹಾಡನ್ನ ಹಾಕಿ ಅಂತ ಕೇಳ್ತಾ ಇದ್ದಾರೆ ಚಿದಾನಂದ, ಟಿಬಿ ಸರ್ಕಲ್, ಹೊಸದುರ್ಗ. ಹಾಗೂ ಕಾಮನಬಿಲ್ಲಿನ ಬಳಗಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಷಣ್ಮುಖ, ಹಳೆಬಾತಿ ಗ್ರಾಮದಿಂದ. ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಪದ್ಮಜಾ, ಶರತ್ ಭಿಡೆ, ಹಂಪಿನಗರ, ಬೆಂಗಳೂರಿನಿಂದ. ಹಾಗೂ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಡಾಕ್ಟರ್ ಅನಿಲ್, ಗ್ರಾಮ ಪುರೋಹಿತ್, ಬಿಟಿಎಂ ಲೇಔಟ್ನಿಂದ. ಪುಟ್ಟರಾಜು ಎಂಪಿ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಗಣೇಶ್ ಸಾಗರದಿಂದ ಸಕಸ್ಸಾಂಗು ಸಖತ್ತಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಎನ್ ಜಿ ಬಸವರಾಜ್, ಅನ್ನಪೂರ್ಣ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದರೆ ಮುಕುಂದ, ರೂಪ ಮತ್ತು ರಮೇಶ್ ಮಠ್, ಕೋರಮಂಗಲ, ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು ಹೇಳ್ತಾ ಈಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಸಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಆಗಿರುವಂತಹ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಸಮಯ 9:27:11. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು, ಒಮ್ಮೆ ಕಣ್ಹಾಯಿಸೋಣ. ನನಗೊಂದು ಹಾಡು ಬೇಕಲ್ಲ, ನಿಮ್ಮ ಹತ್ರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅನಂತಮೂರ್ತಿ ಶೃಂಗೇರಿಯವರು. ಖಂಡಿತವಾಗಿಯೂ ಇರುತ್ತೆ. ಹಾಗೆ ಆಕಾಶಗಂಗೆ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅರುಣಾ ಮೈತ್ರಿ, ಜೆಸಿ ನಗರ, ಪೋಸ್ಟ್ ಆಫೀಸ್ ರೋಡ್. ಹಾಗೂ ಸತೀಶ್, ಎನ್ಎಚ್ ನಗರಕೆರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ. ಮಹೇಶ್, ಹೊಸೂರು, ಶಿಕಾರಿಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋರು ಯಾರಿದ್ದು, ಉಷಾ ಬೆಂಗಳೂರು. ಹಾಗೂ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿಯಿಂದ. ಶುಭೋದಯ ಮೇಡಮ್ ಅಂತ ಹೇಳ್ತಾ ಸಂದೇಶವನ್ನ ಕಳಿಸಿದ್ದಾರೆ ರೋಹಿತ್ ವರ್ಧನ್, ಕಸ್ತೂರಿಬಾ ನಗರದಿಂದ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ನಮಸ್ತೆ ಅಂತ ಹೇಳ್ತಾ ಇದ್ರೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, ಎನ್ಇಎಸ್ ಬಡಾವಣೆ ಹೊಸದುರ್ಗದಿಂದ. ನಾಗಪೂಜಾ ಚಿತ್ರದ ಹಾಡನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹರಿಕುಮಾರ್, ಸೌರಾಷ್ಟ್ರಪೇಟೆ, ಬೆಂಗಳೂರು. ಹಾಗೂ ಶುಭೋದಯ, ಶುಭ ಮುಂಜಾನೆ ಅಂತ ಸಂದೇಶ ಕಳಿಸಿದ್ದಾರೆ ಗೊರಲಕೋಡು, ಹಿರಿಯೂರು ತಾಲೂಕು, ಚಿತ್ರದುರ್ಗದಿಂದ ಅನಿತಾ ಅನಂತರಾಜು. ಹಾಗೂ ರಾಜು ತಾಳುಕೋಟೆಯವರ ಪುಣ್ಯ ಸ್ಮರಣೆಯ ಪ್ರಯುಕ್ತ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಬೋಪಾ ವೆಂಕಟೇಶ್ ಅವರು. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ನಮಗೊಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮಲ್ಲೇಶ್ವರಂದಿಂದ ಸಂಪತ್ ಲಕ್ಷ್ಮಿ ಅವರು. ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಹಾಗಿದ್ರೆ ಮತ್ಯಾಕೆ ತಡ, ಎಲ್ಲರೂ ಕೂಡ ಮೈಸೂರು ದಸರಾ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಹಾಗೆ ಮೈಸೂರು ದಸರಾಗೆ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದೆ. ಹಾಗಾಗಿ ಮೈಸೂರು ದಸರಾ ಸಾಂಗ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ.
1: ಮೈಸೂರು ದಸರಾ.

ಸ್ನೇಹಿತರೆ, ನಾವಿದ್ದೀವಿ ಸಕ್ಕಸಾಂಗು ಕಾರ್ಯಕ್ರಮದ ಈ ಹೊತ್ತಲ್ಲಿ. ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳ್ತಾ ಹಾಗೆ ನಿಮ್ಮ ಸಂದೇಶಗಳನ್ನ ಓದ್ತಾ ಸಮಯ ಹೋಗ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಹಾಗೆ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? 9480901013 9480101013 ನಿಮ್ಮ ಸಂದೇಶಗಳನ್ನ ಕಳಿಸಿ. ಹಾಗೆ ನಿಮ್ಮ ಇಷ್ಟದ ಹಾಡು, ಹಾಗೆ ನಿಮ್ಮ ಇಷ್ಟದ ಹಾಡನ್ನ ಬೇರೆಯವ್ರಿಗೂ ಕೇಳಿಸ್ಬೇಕು ಅಂದ್ರೆ ಸಂದೇಶವನ್ನ ಕಳಿಸಿ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಎಂ ಆರ್ ಶ್ರೀಕಂಠನ್ ಅಗ್ರಹಾರದಿಂದ ಮೆಸೇಜ್ ಮಾಡಿದ್ದಾರೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಆಶಾ ಶ್ರೀನಿವಾಸ್ ಅವರು. ಹಾಗೂ ಗುಡ್ ಮಾರ್ನಿಂಗ್ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಪೂಜಾರ ಮುಂಡರ್ಗಿ. ಮುಂಡರ್ಗಿಯಿಂದ ಸಂದೇಶವನ್ನು ಕಳಿಸಿ. ಹುಬ್ಬಳ್ಳಿಯ ಕೇಶವಾಪುರದಿಂದ ಸಂದೇಶ ಬಂದಿದೆ, ನಿವೇದಿತಾ ಗುರುರಾಜ್ ನವಲ್ಗುಂದ ಅವರದ್ದು. ನಮಸ್ಕಾರ ಮೇಡಮ್ ಅಂತ ಹೇಳಿ ಶ್ವೇತಾ ಎಸ್ ರಾವ್ ಸುಳ್ಯ ಅವರು ಮೆಸೇಜ್ ಮಾಡಿದ್ರೆ. ಇನ್ನು ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿ ರಾಂಪುರ ಅರಸೀಕೆರೆ ತಾಲೂಕಿನಿಂದ ಶ್ವೇತಾ ಉದಯ್ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದಿದೆ ಪಿಂಟು ಜಿಡ್ಡಿ ಕಮತೆ ಬಿಜಾಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ನವೀನ್ ಕಾವ್ಯ ವಿವಸ್ ಕಾಲೋನಿಯಿಂದ. ಇನ್ನು ಮಣಿಕಂಠ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ನಾಗೇಶ್ ದೀಪ ಋತ್ವಿಕ್ ಜರ್ವಿಕ್ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆ ನೀವೇ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳುವಂತಹ ಅವಕಾಶ ಇದು. ಈ ಅವಕಾಶದಲ್ಲಿ ನಿಮ್ಮ ಇಷ್ಟದ ಹಾಡುಗಳು ಈಗಾಗಲೇ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಕೂಡ ರೆಡಿ ಆಗಿದೆ. ಹಾಗಾದ್ರೆ ಮತ್ತೆ ತಡ, ಈಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸುಮಧುರವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:47 ಇದೆ. ಸಕಸಾಂಗು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ಹಾಗೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಒಮ್ಮೆ ನೋಡ್ತಾ ಹೋಗೋಣ. ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಮಂಡಿಕಲ್ ಕೃಪಾ ಅವರು ಕೂಡ ನಮಸ್ಕಾರ, ಮುಂಜಾನೆಯ ಶುಭೋದಯ ಅಂತ ಹೇಳಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಹೆಚ್ ವಿ ಯೋಗನಸಿಂಹನ್ ಅವರು ಕೂಡ ಶುಭೋದಯ ಅಂತ ಹೇಳ್ತಿದ್ದಾರೆ ಗಾಯತ್ರಿ ನಗರದಿಂದ. ಹಾಯ್ ಹಲೋ ಆಕಾಶವಾಣಿ ಬೆಂಗಳೂರು ಅಂತ ಬೆಳಗಾವಿಯಿಂದ ಸವಿತಾ ವೇದಾ ವಿನೋದ್ ಕುಟುಂಬದವರು ಸಂದೇಶವನ್ನು ಕಳಿಸಿದರೆ. ಭೂದೇಶ್ ಮತ್ತು ಕುಟುಂಬ ಬಾಳೆಹೊನ್ನೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮಂಜು, ಶ್ರುತಿ, ಕೃತಿ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಅವರು ಚಂದಾಪುರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಆಕಾಶವಾಣಿ ನನ್ನೆಲ್ಲ ಕೇಳುಗ ಮಿತ್ರರಿಗೆ ಆಕಾಶವೇ ಬೀಳಲಿ ಮೇಲೆ ಅನ್ನುವಂಥ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಕಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಆಗಿರುವಂತಹ ಹಾಡುಗಳು ಪ್ರಸಾರವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಲೋಹಿತ್ ಕುಮಾರ್ ಹಾಸನದಿಂದ ಸಂದೇಶವನ್ನ ಕಳಿಸಿ. ಹಾಗೆ ಹಲೋ ನಮಸ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಸಿಂಹಾಸನ. ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ ಅವರ ಸಂದೇಶವೂ ಕೂಡ ನಮ್ಮನ್ನ ಬಂದು ತಲುಪಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಏಕಲವ್ಯ ಚಿತ್ರದ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಜೋಗಿ ಪ್ರೇಮ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಈ ಹಾಡಿಗೆ ಜೋಗಿ ಪ್ರೇಮ್ ಅವರ ಸಾಹಿತ್ಯವಿದೆ, ಹಾಗೆ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇದೆ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:56:15. ನಿಮ್ಮ ರಿಕ್ವೆಸ್ಟ್ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದ್ದು ಗೊತ್ತೇ ಆಗ್ಲಿಲ್ಲ ನೋಡಿ. ಹಾಗೆ ಎಲ್ಲರಿಗೂ ದಸರಾ ಹಬ್ಬ ಏನಿದೆ ಇವತ್ತು, ಚಂದ್ರಘಂಟಾ ದೇವಿಯ ಆರಾಧನೆಯನ್ನ ಮಾಡ್ತಿದ್ರಿ, ಅವ್ರಿಗೆಲ್ಲರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಚಂದ್ರಘಂಟಾ ದೇವಿ ಆಶಿಸ್ಲಿ, ಒಳ್ಳೆಯ ದಿನಗಳನ್ನ ಕೊಡ್ಲಿ, ಹಾಗೆ ಸಂಕಷ್ಟಗಳನ್ನ ದೂರ ಮಾಡ್ಲಿ ಅಂತ ನಾನು ಕೂಡ ಬೇಡ್ಕೊಳ್ತಾ, ಹಾಗೆ ಯಾರೆಲ್ಲ ಸಂದೇಶವನ್ನ ಕಳ್ಸಿಕೊಟ್ಟಿದ್ರಿ ಕಾರ್ಯಕ್ರಮಕ್ಕೆ ಅವರೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಹಾಗೆ ಕೆಲವೊಬ್ಬರ ಸಂದೇಶಗಳನ್ನ ಓದೋದಕ್ಕೆ ಸಾಧ್ಯವಾಗಿಲ್ಲ, ಹಾಗೆ ಅವರ ಹಾಡುಗಳನ್ನು ಕೂಡ ಪ್ರಸಾರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಅಂಥವರು ದಯವಿಟ್ಟು ಬೇಜಾರಾಗಬೇಡಿ. ಮತ್ತೆ ನಾಳೆ 9:00 ಸಕಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ಹಾಗೆ ಈ ಹಾಡಿನೊಂದಿಗೆ ಸಕಸಾಂಗು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ 10:00 ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್.

0: ಮೂಲಭೂತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: PCP ND

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಟ್ಯೂನ್ ಮಾಡಿ ಕೇಳ್ತಾ ಇದ್ರ ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್, ಆಕಾಶವಾಣಿ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3. ಸ್ಟುಡಿಯೋ ಸಮಯ ಸರಿಯಾಗಿ 10:04:55. ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದ ಈ ಗುಡ್ ಟೈಮಲ್ಲಿ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದ ಇಂಟ್ರೆಸ್ಟಿಂಗ್ ವಿಚಾರಗಳು, ಟಿವಿಯ ಹಾಗೆ ನಟ ನಾಯಕಿ ಹಾಗೂ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಇವರೆಲ್ಲರ ಮಾಹಿತಿಯ ಹೂರಣ ಹೊತ್ತು ಬರುತ್ತೆ ಸಿನಿಚಿಟ್ಟೆ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಏನ್ ವಿಶೇಷ ಅಂತ ನೀವು ಕೂಡ ಕೇಳ್ತಾ ಇರ್ಬೋದಲ್ವಾ? ಎಸ್, ಹೊರಗಡೆ ಮಳೆ ಸುರಿತಾ ಇದ್ರೆ ಸಾಕು, ಮನಸ್ಸು ಎಷ್ಟೋ ವರ್ಷಗಳ ಹಿಂದಕ್ಕೆ ಓಡುತ್ತೆ ಅಲ್ವಾ? ಕಿಟಕಿಯ ಗಾಜಿನ ಮೇಲೆ ಜಾರುವಂತ ಹನಿಗಳು ಹಳೆಯ ನೆನಪುಗಳನ್ನ ನಮಗೆ ಎಬ್ಬಿಸುತ್ತೆ. ಕೈಯಲ್ಲೊಂದು ಬಿಸಿ ಬಿಸಿ ಕಾಫಿ ಹಾಗೆ ಕಿವಿಯಲ್ಲಿ ಇಷ್ಟವಾದಂತ ಹಾಡು, ಮನಸ್ಸಿನಲ್ಲಿ ಯಾರದೋ ನೆನಪು ಹಾಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಮಳೆ ಬರ್ದಿದ್ರು ಮಳೆಯ ಹಾಡು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಮಳೆ ಸುರಿದ ಹಾಗೆ ಆಗುತ್ತೆ. ಪರದೆ ಮೇಲೆ ನಾಯಕ ನಾಯಕಿಯ ಮಳೆಯಲ್ಲಿ ನೆನಿತಾ ಇದ್ರೆ ನಮ್ಗೆ ಅವರ ಪ್ರೀತಿ ಅರ್ಥವಾಗುತ್ತೆ. ಅವರು ಹೇಳದಂತ ಅದೆಷ್ಟೋ ಮಾತುಗಳು ಮಳೆಯ ಹನಿಗಳು ಹೇಳುತ್ತೆ. ಅವರ ಕಣ್ಣುಗಳಲ್ಲಿರುವ ಪ್ರೀತಿಯನ್ನ ಮಳೆಯ ಹನಿಗಳು ಇನ್ನಷ್ಟು ಸುಂದರ

ವಾಗಿಸುತ್ತೆ. ಕೆಲವು ಹಾಡುಗಳಲ್ಲಿ ಮಳೆಯ ಪ್ರೀತಿ ಆರಂಭವಾಗುತ್ತೆ, ಇನ್ನು ಕೆಲವು ಹಾಡುಗಳಲ್ಲಿ ಮಳೆ ವಿರಹದ ಸಂಕೇತ, ಮತ್ತೆ ಇನ್ನೊಂದಿಷ್ಟು ಹಾಡುಗಳಲ್ಲಿ ಮಳೆ ಅಂತ ಅಂದ್ರೆ ತುಂಟತನ, ಸಂಭ್ರಮ, ಬದುಕಿನ ಉಲ್ಲಾಸ. ಕನ್ನಡ ಸಿನಿಮಾಗಳಲ್ಲಿ ಮಳೆ ಕೇವಲ ಪ್ರಕೃತಿಯಲ್ಲ, ಅದು ಒಂದು ಭಾವನೆ, ಒಂದು ಕಾವ್ಯ, ಕೆಲವೊಮ್ಮೆ ಪ್ರೀತಿಯನ್ನ ಹೇಳುವಂತಹ ಭಾಷೆ. ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಮಳೆಯ ಹನಿಗಳಲ್ಲಿ ಪ್ರೀತಿಯ ರಾಗ ಅಂದ್ರೆ ಮಳೆಯ ಹಾಡುಗಳನ್ನ ಕೇಳುವಂತಹ ಸಮಯ. ಹಾಗಿದ್ರೆ ಮತ್ಯಾಕೆ ತಡ್ಡ, ನಿಮಗಾಗಿ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸೂಪರ್ ಆಗಿರುವಂತಹ ಮಳೆಯ ಹಾಡು. ಹಾಗಂತ ಪ್ರಿಯಾಂಕಾ ಅವ್ರಿಗೆ ಮಳೆ ಬರ್ತಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಮಳೆಯ ಹಾಡುಗಳನ್ನ ನೆನಪುತ್ತಾ ಮಳೆಯನ್ನ ನಾವು ಕೂಡ ನೆನಪು ಮಾಡ್ಕೊಳ್ಳೋಣ, ಹಳೆಯ ನೆನಪುಗಳನ್ನ ಮೆಲುಕು ಹಾಕೋಣ ಅಂತ ಹೇಳ್ತಾ ಇದೀಗ ಬ್ಯೂಟಿಫುಲ್ ಆಗಿರುವಂತಹ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಜಯಂತ್ ಕಾಯ್ಕಿನಿಯವರ ಸಾಹಿತ್ಯವಿರುವ ಈ ಹಾಡಿಗೆ ಸೋನು ನಿಗಮ್ ಅವರ ಧ್ವನಿ ಸುಮಧುರವಾಗಿ ಕೇಳಿಸಿದ್ದು ನಮಗೆ ಹಳೆಯ ನೆನಪುಗಳತ್ತ ನಮ್ಮನ್ನು ಕೊಂಡೊಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮಳೆ ಹಾಡುಗಳು ನಮಗೆ ಹಾಡುಗಳಾಗಿ ಅಷ್ಟೇ ಕೇಳಿಸದೆ ನಮ್ಮ ಬದುಕಿನ ಯಾವುದೋ ಒಂದು ಕ್ಷಣವನ್ನು ನೆನಪು ಮಾಡಿಬಿಡುತ್ತೆ. ಒಂದು ಮಳೆಗಾಲದಲ್ಲಿ ಯಾರಿಗೋ ಕಾಯ್ತಾ ಇದ್ದಂಥ ಕ್ಷಣ ಆಗಿರ್ಬೋದು, ಬಸ್ ನಿಲ್ದಾಣದಲ್ಲಿ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋದಾಗ ಯಾವುದೋ ವ್ಯಕ್ತಿ ಪರಿಚಯವಾಗಿರ್ಬೋದು, ಹಾಗೆ ಒಂದೇ ಛತ್ರಿಯ ಕೆಳಗೆ ಸಾಗಿದಂಥ ಒಂದು ಪುಟ್ಟ ಪ್ರಯಾಣ ಆಗಿರ್ಬೋದು, ಇವೆಲ್ಲವೂ ಕೂಡ ಸಿನಿಮಾ ಕಥೆಗಳಲ್ಲೇ ನಡಿಬೇಕು ಅಂತ ಏನಿಲ್ಲ, ನಮ್ಮ ಬದುಕಿನಲ್ಲೂ ಕೂಡ ನಡೆಯುತ್ತೆ. ಹಾಗೆ ಅದಕ್ಕೆ ಮಳೆ ಹಾಡುಗಳು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಪ್ರೀತಿಯನ್ನು ಹೇಳೋದಕ್ಕೆ ನೂರಾರು ಸಂಭಾಷಣೆಗಳಿರ್ಬೋದು, ಆದರೆ ಕೆಲವೊಮ್ಮೆ ಒಂದು ಮಳೆಯ ಹನಿ, ಹಾಗೆ ಒಂದು ನಗು, ಒಂದು ನೋಟ ಸಾಕು. ನೋಡಿ, ನಾಯಕ ನಾಯಕಿಯರು ಮಳೆಯಲ್ಲಿ ನೆನೆಯುವಾಗ ನಿರ್ದೇಶಕರು ಕೇವಲ ದೃಶ್ಯವನ್ನು ಸೃಷ್ಟಿಸೋದಿಲ್ಲ, ಅವರು ಪ್ರೇಕ್ಷಕರ ಮನಸ್ಸಿನಲ್ಲೊಂದು ಕಲ್ಪನೆಯನ್ನು ಸೃಷ್ಟಿಸ್ತಾರೆ. ಮಳೆ ನಮ್ಮನ್ನು ಪ್ರಕೃತಿಗೆ ಹತ್ರ ಮಾಡುತ್ತೆ, ಹಾಗೆ ಪ್ರೀತಿ ನಮ್ಮನ್ನು ಇನ್ನೊಬ್ಬರ ಮನಸ್ಸಿಗೆ ಹತ್ರ ಮಾಡುತ್ತೆ. ಇವೆರಡೂ ಒಂದಾದಾಗ ಹುಟ್ಕೊಳ್ಳುವಂತಹ ಭಾವನೆಯೇ ಈ ಮಳೆ ಹಾಡುಗಳ ಮೋಡಿ. ನಿಮಗೆ ಯಾವ ಮಳೆಯ ಹಾಡು ತುಂಬ ಇಷ್ಟ? ತುಂಬ ಪದೇ ಪದೇ ಅದೇ ಹಾಡು ನನಗೆ ಗುಣುಗ್ತಾ ಇರ್ತೀನಿ, ಅದರಲ್ಲೂ ಮಳೆಯ ಹಾಡು ಅಂತ ಅನ್ನೋದು ಯಾವುದು ಅಂತ ನೀವು ಕೂಡ ಸಂದೇಶದ ಮೂಲಕ ನಮಗೆ ಕಳಿಸ್ಕೊಡ್ಬೋದು. 9480910013ಕ್ಕೆ ನಿಮ್ಮ ಸಂದೇಶ ಬರಲಿ ಅಂತ ಹೇಳ್ತಾ ಇದೀಗ ಮತ್ತೊಂದು ಮಳೆಯ ಹಾಡಿನ ಮೋಡಿ ಮಾಡುವಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದಲ್ಲಿ ಮಳೆ ಹಾಡಿನ ಮೋಡಿಯ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಸಿನಿಮಾದಲ್ಲಿ ಮಳೆಯ ದೃಶ್ಯ ಬಂತು ಅಂದರೆ ಅದು ಪ್ರೀತಿಯ ಸಂಕೇತವಾಗಿ ಕಾಣಿಸುತ್ತೆ. ಆದರೆ ನಿಜ ಜೀವನದಲ್ಲಿ ಆ ಮಳೆ ನಮಗೆ ತೊಂದರೆಯೂ ಕೂಡ ಕೊಡುತ್ತೆ ಅಲ್ವಾ? ಹಾಗಿದ್ರೂ ಪರದೆ ಮೇಲಿನ ಮಳೆ ನಮ್ಗೆ ಯಾಕೆ ಇಷ್ಟ ಆಗುತ್ತೆ? ಯಾಕಂದ್ರೆ ಸಿನಿಮಾದಲ್ಲಿ ಮಳೆ ಕೇವಲ ಅಲ್ಲಿ ನೀರಲ್ಲ, ಅದು ಕಥೆಯ ಮನಸ್ಥಿತಿಯನ್ನ ಬದಲಿಸುವಂತಹ ಒಂದು ಮಾಧ್ಯಮ. ನಾಯಕ ನಾಯಕಿಯರು ಹತ್ರವಾಗ್ಬೇಕಾ, ಅಲ್ಲಿ ಮಳೆ ಬರಬಹುದು. ಮನಸ್ಸಿನ ನೋವು ತೋರಿಸ್ಬೇಕಾ, ಮಳೆ ಬರಬಹುದು. ಸಂಭ್ರಮವನ್ನ ಹೆಚ್ಚಿಸಬೇಕಾ, ಮಳೆ ಬರುತ್ತೆ. ಒಂದು ಮಳೆ ಆದ್ರೆ ಭಾವನೆಗಳು ಮಾತ್ರ ಬೇರೆ ಬೇರೆ. ನಿಮಗೂ ಕೂಡ ಯಾವ ಮಳೆಯ ಹಾಡು ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಸಂದೇಶ ಕಳಿಸೋದಕ್ಕೆ ಹೇಳಿದ್ದೀನಿ. 9480901013 9480101013 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇದೀಗ ಸೂಪರ್ ಡೂಪರ್ ಆಗಿರುವಂತಹ ಮತ್ತೊಂದು ಬ್ಯೂಟಿಫುಲ್ ಮಳೆಯ ಹಾಡು ನಿಮ್ಗಾಗಿ ಕಾಯ್ತಾ ಇದೆ. ಹಾಗಿದ್ರೆ ಮತ್ತೆ ಯಾಕೆ ತಡ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದಲ್ಲಿ ಮಳೆಯ ಹಾಡುಗಳು ಮಾಡಿದಂತಹ ಮೋಡಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆಯೇ ಮಳೆಯ ಹಾಡುಗಳ ಬಗ್ಗೆ ಮಾತಾಡುವಾಗ ಕನ್ನಡಿಗರ ಮನಸ್ಸಿಗೆ ತಕ್ಷಣ ನೆನಪಾಗುವಂತಹ ಸಿನಿಮಾ ಯಾವುದು ಅಂತಂದ್ರೆ, ಬಹುತೇಕ ಜನರ ಉತ್ತರ ಒಂದೇ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಅದು ಮುಂಗಾರು ಮಳೆ. 2006 ಬಿಡುಗಡೆಯಾದಂತಹ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಥೆಗಳನ್ನ ನೋಡುವಂತಹ ರೀತಿಯಲ್ಲಿ ಒಂದು ವಿಶಿಷ್ಟವಾದಂತಹ ಚಾಪು ಮೂಡಿಸ್ತು. ಈ ಚಿತ್ರದ ಹೆಸರಿನಲ್ಲೇ ಮಳೆ ಇದೆ. ಚಿತ್ರದ ವಾತಾವರಣದಲ್ಲೂ ಕೂಡ ಮಳೆ ಇದೆ, ಹಾಡುಗಳ ಭಾವನೆಯಲ್ಲೂ ಕೂಡ ಮಳೆ ಇದೆ, ಕಥೆಯ ನೆನಪುಗಳಲ್ಲೂ ಕೂಡ ಮಳೆ ಇದೆ. ಆದರೆ ಒಂದು ವಿಷಯವನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಈ ಚಿತ್ರದಲ್ಲಿ ಮಳೆ ಕೇವಲ ನಾಯಕ ನಾಯಕಿಯರನ್ನ ನೆನೆಸುವ ಹಿನ್ನೆಲೆಯಲ್ಲ, ಅವರ ಮನಸ್ಸಿನಲ್ಲಿ ನಡೆಯುವಂತಹ ಸಂಘರ್ಷಕ್ಕೂ ಒಂದು ರೂಪಕದಂತೆ ತೋರಿಸ್ಕೊಟ್ಟಿದ್ದಾರೆ. ಪ್ರಕೃತಿ ಎಷ್ಟು ಸುಂದರವಾಗಿರುತ್ತೋ ಪ್ರೀತಿಯೂ ಅಷ್ಟೇ ಸುಂದರವಾಗಿರುತ್ತೆ. ಆದರೆ ಪ್ರಕೃತಿಯನ್ನ ನಮ್ಮಿಷ್ಟದಂತೆ ಬದಲಿಸೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಪ್ರೀತಿಯಲ್ಲೂ ಎಲ್ಲವೂ ಕೂಡ ನಾವು ಬಯಸಿದಂತೆ ನಡೆಯೋದಿಲ್ಲ. ಇದೇ ಕಾರಣಕ್ಕೆ ಮಳೆಯ ಸೌಂದರ್ಯದ ನಡುವೆಯೂ ಈ ಚಿತ್ರದ ಕೆಲವು ಕ್ಷಣಗಳು ಮನಸ್ಸನ್ನ ಭಾರವಾಗಿಸುತ್ತೆ. ಇದೀಗ ಅದೇ ಚಿತ್ರದ ಬ್ಯೂಟಿಫುಲ್ ಹಾಡು ನಿಮ್ಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ಮುಂಗಾರು ಮಳೆ ಚಿತ್ರದ ಹಾಡನ್ನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಹದವಾಗಿ ಹೂರ್ಣ ಮಾಡಿರುವಂತಹ ಸಾಹಿತ್ಯ, ಹಾಗೆ ಸೋನು ನಿಗಮ್ ಅವರ ಸುಮಧುರವಾದಂತಹ ಕಂಠ ಈ ಹಾಡನ್ನ ಕೇಳ್ತಾ ಇದ್ರೆ ನಮ್ಮನ್ನ ಎಲ್ಲಿಗೋ ಕರೆದೊಯ್ಯುತ್ತೆ. ಅಂದ್ರೆ ಈ ಒಂದೊಳ್ಳೆ ಮಳೆಯ ಹಾಡು ಮುಗಿದ ಮೇಲೂ ಕೂಡ ಅದರ ಭಾವನೆ ನಮ್ಮಲ್ಲಿ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ಅದೇ ಹಾಡಿನ ಗೆಲುವು. ಹಾಗೆ ಸ್ನೇಹಿತರೆ, ಸಂದೇಶವನ್ನ ಕಳಿಸೋದಕ್ಕೆ ಹೇಳಿದ್ದೆ ಸಂದೇಶ, ಯಾವ ಹಾಡು ನಿಮಗೆ ತುಂಬಾ ನೆನಪಾಗುತ್ತೆ ಮಳೆ ನೋಡಿದಾಗ, ಅಥವಾ ಈ ಮಳೆ ಹಾಡು ನನಗೆ ತುಂಬಾ ಇಷ್ಟ, ಗುಣುಗ್ತಾ ಇರ್ತೀನಿ ಯಾವಾಗ್ಲೂ ಅಂತ ಕೇಳಿದ್ದೆ. ಸಂದೇಶವನ್ನ ಕಳಿಸಿದ್ದಾರೆ ನಮ್ಮ ಕೇಳುಗ ಮಿತ್ರರು. ಹಳೆ ಹಾಡು ಸತೀಶಕ್ತಿ ಚಿತ್ರದ ಹುಯ್ಯೋ ಹುಯ್ಯೋ ಮಳೆರಾಯ, ಆ ಹಾಡು ತುಂಬಾ ನೆನಪಿಗೆ ಬರುತ್ತೆ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ. ಮಳೆ ಗೀತೆಗಳು ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ. ಯಾರಿದು? ಮೇರಿ ಮಹೇಶ್ ಕಾಳಿಂಗ ಶೆಟ್ಟಿ ಉದಯಗಿರಿ ಮೈಸೂರಿನಿಂದ. ಹಾಗೆ ಮಳೆ ಎಕ್ಸೈಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಮೀರಾ ಶ್ರೀನಿವಾಸ್. ಹಾಗೆ ನಮಸ್ಕಾರ ನಿರೂಪಕರಿಗೆ, ಮಳೆಯ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ ಲೋಹಿತ್ ಅವರು ಹಾಸನದಿಂದ. ಹಾಗೆ ಗೆಜ್ಜೆ ಪೂಜೆ ಚಿತ್ರದ ಯಾವುದಾದ್ರೂ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ ಶ್ರೀಮತಿ ಪಿ ಪಾಟೀಲ್ ಹಾಗೂ ಪಿ ಎಚ್ ಪಾಟೀಲ್ ರಾಣೆಬೆನ್ನೂರಿನಿಂದ. ಹಾಗೆ ಕಾರ್ಯಕ್ರಮ ಸೂಪರ್, ಮಳೆಯ ಹಾಡುಗಳು ಎಂಥ ಬೇಜಾರಿದ್ರೂ ದೂರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗ. ಹಾಗೆ ಸಿನಿಚಿಟೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ. ಹಾಗೆ ಲತಾ ವಿನಯ್ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ ನಂಗೆ ಎಲ್ಲಾ ಮಳೆಯ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಮಳೆ ಬಂತು ಮೂವಿ ಜೆಸ್ಸಿ ಮೂವಿಯಿಂದ ಆ ಹಾಡು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಐಶ್ವರ್ಯ ಸೊಲ್ಲಾಪುರದಿಂದ ಸಂದೇಶವನ್ನ ಕಳಿಸಿ. ಸಾಕಷ್ಟು ಮಳೆಯ ಹಾಡುಗಳು ನಮ್ಮ ಕನ್ನಡ ಸಿನಿಮಾದಲ್ಲಿ ಬಂದು ಹೋಗಿದ್ದಾವೆ. ಆ ಮಳೆಯ ಹಾಡುಗಳು ಅಂತ ಅಂದ್ರೇನೆ ಹಾಗೆ ಎಲ್ಲಿ ಅಂದ್ರೆ ಮಳೆಯ ಹಾಡುಗಳು ಕೇವಲ ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಅಷ್ಟೇ ಮಾತಾಡುತ್ತಾ ಇಲ್ಲ, ಮಳೆಯ ಇನ್ನೊಂದು ಮುಖ ಇದೆ. ಮಳೆ ಅಂತ ಅಂದ್ರೆ ಕೇವಲ ಪ್ರೇಮಿಗಳ ಸಂಭ್ರಮ ಅಲ್ಲ, ಅದು ಒಂಟಿತನದ ಸಂಗಾತಿಯೂ ಕೂಡ. ಕೆಲವೊಮ್ಮೆ ಮಳೆ ಸುರಿಯುವಾಗ ನಮ್ಮ ಮನಸ್ಸು ಸಂತೋಷದಿಂದ ಕೊಣದ್ರೆ, ಇನ್ನೂ ಕೆಲವೊಮ್ಮೆ ಅದೇ ಮಳೆ ಹನಿ ನೋವನ್ನ ನೆನಪಿಸುತ್ತೆ. ಮಳೆಗಾಲದಲ್ಲಿ ಕೇಳುವಂತಹ ಒಂದು ಹಾಡು ವರ್ಷಗಳ ಹಿಂದೆ ನಮ್ಮನ್ನ ಬಿಟ್ಟು ಹೋದಂತಹ ವ್ಯಕ್ತಿಯನ್ನ ನೆನಪಿಸಬಹುದು, ಹಾಗೆ ಹಳೆಯ ಸ್ನೇಹಿತರನ್ನ ನೆನಪು ಮಾಡುತ್ತೆ, ಹಾಗೆ ಅಪೂರ್ಣವಾದ ಪ್ರೀತಿಯನ್ನ ನೆನಪು ಮಾಡುತ್ತೆ, ಹಾಗೆ ಒಂದು ಮರೆಯಲಾಗದ ವಿದಾಯವನ್ನ ಕೂಡ ನೆನಪು ಮಾಡುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಕಾಯ್ತಾ ಇದೆ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದಲ್ಲಿ ಮಳೆಯ ಹಾಡಿನ ಮೋಡಿಯ ಬಗ್ಗೆ ಮಾತುಕತೆ ಸಾಗ್ತಾ ಇತ್ತು. ಹಾಗೆ ಈ ಮಳೆ ದೃಶ್ಯ, ಮಳೆ ಹಾಡುಗಳು ಅಂತಂದ್ರೆ ನೀವು ಕೂಡ ಸಾಲು ಸಾಲು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ರ, ಈ ಹಾಡಿಷ್ಟ, ಈ ಹಾಡು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ಈ ಮಳೆ ದೃಶ್ಯ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅದನ್ನ ಚಿತ್ರಿಸೋದು ಕೂಡ ಅಷ್ಟೇ ಕಷ್ಟಕರ. ಹೊರಗೆ ನಿಜವಾಗ್ಲೂ ಮಳೆ ಬರುವವರೆಗೂ ಕಾಯ್ತಾರಾ? ಖಂಡಿತವಾಗಿಯೂ ಇಲ್ಲ. ಮೋಡ ಕವಿದಾಗ ಚಿತ್ರೀಕರಣ ಮಾಡ್ತಾರಾ? ಇಲ್ಲ. ಹಾಡಿನ ಪ್ರತಿ ದೃಶ್ಯಕ್ಕೂ ಒಂದೇ ರೀತಿಯ ಮಳೆ ಬೇಕಾ? ಇಲ್ಲ. ಸಿನಿಮಾ ನಿರ್ಮಾಣದಲ್ಲಿ ಮಳೆಯನ್ನ ಕೃತಕವಾಗಿ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ವಿಧಾನಗಳು ಕೂಡ ಇದೆ. ನೀರನ್ನ ಸಿಂಪಡಿಸುವಂತಹ ಸಾಧನಗಳಿರುತ್ತೆ, ಬೆಳಕಿನ ವ್ಯವಸ್ಥೆ ಮಾಡಿರ್ತಾರೆ, ಹಾಗೆ ಕ್ಯಾಮ್ರಾದ ಕೋನಗಳು, ಹಾಗೆ ದೃಶ್ಯ ಸಂಯೋಜನೆಯ ಮೂಲಕ ಮಳೆಯನ್ನ ಪರದೆಯ ಮೇಲೆ ಅತ್ಯಂತ ಸುಂದರವಾಗಿ ತೋರಿಸಿಕೊಡಲಾಗುತ್ತೆ. ಹಾಗಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಮಳೆ ಸುರಿಯೋದಷ್ಟೇ ಅಲ್ಲ, ಮಳೆ ಪರದೆಯ ಮೇಲೆ ಕಾಣಿಸಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅಲ್ಲಿ ಪ್ರೇಕ್ಷಕರ ಭಾವನೆ ಮನಸ್ಸಿನಲ್ಲಿ ಉಳಿಬೇಕು, ಭಾವನೆ ಅದು ಪ್ರೇಕ್ಷಕರ ಮನಸ್ಸಿನಲ್ಲಿ ಮೂಡಬೇಕು ಅಂತ ಅಂದ್ರೆ ಮಳೆಯ ಹನಿಗಳ ಜೊತೆ ಜೊತೆಗೆ ನಾಯಕ ನಾಯಕಿಯರ ಮುಖದ ಮೇಲೆ ಬೀಳುವಂತಹ ದೃಶ್ಯ ಆಗಿರಬಹುದು, ಅವರ ನಟನೆ ಆಗಿರಬಹುದು, ಹಾಗೆ ಸಂಗೀತ ಆಗಿರಬಹುದು, ಹಾಡಿನ ಸಾಹಿತ್ಯ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದೀಗ ಮತ್ತೊಂದು ಸುಮಧುರವಾದಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಗಾಗಿ ಕಾಯ್ತಾ ಇದೆ. ಕೇಳಿ ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾದಲ್ಲಿ ಮಳೆ ಹಾಡುಗಳ ಮೋಡಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಮಳೆಯ ಹಾಡುಗಳನ್ನ ಕೇಳ್ತಾ ಸಮಯ ಹೋಗಿದ್ದು ಗೊತ್ತೇ ಆಗ್ಲಿಲ್ಲ. ಮಳೆ ಅಂತ ಅಂದ್ರೆ ಕೇವಲ ಗಂಭೀರವಾದ ಪ್ರೇಮ ಕಥೆನಾ ಅಂತ ನೀವು ನನ್ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಮಳೆ ಅಂತ ಅಂದ್ರೆ ಮಕ್ಕಳಿಗೆ ಆಟ, ಹಾಗೆ ರೈತರಿಗೆ ನಿರೀಕ್ಷೆ, ಏನೋ ಪ್ರಕೃತಿಗೆ ಒಂದ್ ರೀತಿಯ ಹೊಸ ಚೈತನ್ಯ, ಹಾಗೆ ಪ್ರೇಮಿಗಳಿಗೆ ರೊಮ್ಯಾಂಟಿಕ್ ಕ್ಷಣ ಅಂತ ಹೇಳ್ಬೋದು. ಹಾಗೆ ಸ್ನೇಹಿತರ ಜೊತೆಗೆ ಒಟ್ಟಿಗೆ ಸಂಭ್ರಮಿಸುವಂತಹ ಕ್ಷಣ. ಕನ್ನಡ ಸಿನಿಮಾದಲ್ಲೂ ಕೂಡ ಮಳೆಯನ್ನ ವಿಭಿನ್ನ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಕೆಲವು ಹಾಡುಗಳಲ್ಲಿ ಮಳೆ ನಾಯಕ ನಾಯಕಿಯರ ನಡುವಿನ ಸಂಕೋಚವನ್ನ ದೂರ ಮಾಡಿದ್ರೆ, ಇನ್ನೂ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಮಳೆಯ ಹಾಡುಗಳು ತುಂಟಾಟಕ್ಕೆ ಸಾಕ್ಷಿಯಾಗುತ್ತೆ. ಹಾಗೆ ಮಳೆಯಲ್ಲಿ ನೆನೆಯೋದಕ್ಕಿಂತ ಮಳೆಯಲ್ಲಿ ನೆನೆಯುವಂತಹ ನೆನಪನ್ನ ಮೆಲ್ಕ್ ಹಾಕೋದೆ ಕೆಲವೊಮ್ಮೆ ಖುಷಿ ಕೊಡುತ್ತೆ. ಮಳೆಯ ಹಾಡುಗಳು ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತಾ, ಮಳೆಯ ಹಾಡಿನ ಜೊತೆಗೆ ನಿಮ್ಮ ಹಳೆಯ ನೆನಪುಗಳು ಕೂಡ ಮೆಲುಕು ಹಾಕಿದ್ರಿ ಅಂತ ಭಾವಿಸ್ತಾ, ಈ ಕಾರ್ಯಕ್ರಮವನ್ನ ಈ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್. ಇಷ್ಟೊತ್ತು ನಿಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದದ್ದು ನಾನು ಆರ್ ಜೆ ಪ್ರಿಯಾಂಕಾ ಸೋನರ್.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಶುಭೋದಯ 11:02 ಈ ಹೊತ್ತಿನಲ್ಲಿ ನಾನು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಿಮ್ಮ ಆರ್ಜೆ ರಮ್ಯಾ. ಎಲ್ಲ ಕೇಳುಗರಿಗೂ ನವರಾತ್ರಿಯ ಶುಭಾಶಯಗಳು. ಬಣ್ಣ ಬಣ್ಣದ ಬಟ್ಟೆ ಧರಿಸಿ ಅಲಂಕಾರ ಮಾಡಿಕೊಂಡು ಹೆಣ್ಣು ಮಕ್ಕಳನ್ನ ಈ ನವರಾತ್ರಿಯ ಸಂದರ್ಭದಲ್ಲಿ ನೋಡೋದೇ ಚಂದ ಕಣ್ಣಿಗೆ. ರಸ್ತೆಯಲ್ಲಿ ಬರುವಾಗ ದಾರಿಯುದ್ದಕ್ಕೂ ಎಲ್ಲೆಲ್ಲೂ ಕೆಂಪು ರಂಗು ರಂಗೇರಿತ್ತು. ನೀವು ಕೂಡ ಕೆಂಪು ವರ್ಣದ ಬಟ್ಟೆಯನ್ನೇ ಧರಿಸಿದ್ದೀರಾ? ಆಹಾ, ಶುಭವಾಗಲಿ. ಸದ್ಯಕ್ಕೆ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ಚಿತ್ರರಂಗದ ಖ್ಯಾತ ಕಲಾವಿದರೊಬ್ಬರನ್ನ ಸ್ಮರಣೆ ಮಾಡಲೇಬೇಕಾದಂಥ ದಿನ. ಹಾಡನ್ನ ಪ್ರಸಾರ ಮಾಡ್ತೀನಿ, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಈ ಒಂದು ಗಂಟೆಯ ಕಾರ್ಯಕ್ರಮದಲ್ಲಿ ಅನ್ನೋದನ್ನ ನೀವು ಖಂಡಿತ ಗೆಸ್ ಮಾಡಬಹುದು. ಗೆಸ್ ಮಾಡಿ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್. 9480901013 ನಮ್ಮ ವಾಟ್ಸ್ಆಪ್ ನಂಬರು. ನಿಮ್ಮ ಮುದ್ದಾದ ಹೆಸರಿನ ಜೊತೆ ಸಂದೇಶ ಬಂದು ತಲುಪಲಿ.

ಹಾಡು ಮುಗಿತಾ ಬಂದ್ಬಿಡ್ತಾ, ಛೇ ಇನ್ನು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ಸೋದು ಖಂಡಿತವಾಗಿ ಕೂಡ. ಇವತ್ತು ಬಾಲಿವುಡ್ ಚಿತ್ರರಂಗದ ಖ್ಯಾತ ಕಲಾವಿದರೊಬ್ಬರ ಬಗ್ಗೆ ಮಾತಾಡ್ತೀನಿ. ಅವರನ್ನು ಸ್ಮರಿಸಲೇಬೇಕಾದಂಥ ದಿನ ಇಂದು ಅನ್ನೋದು ನಾನು ಈಗಾಗಲೇ ಹೇಳಿ ಆಗಿತ್ತು. ಹಾಡು ಕೂಡ ನಿಮಗೆ ಪ್ರಸಾರ ಮಾಡಿದ್ದೆ ಕ್ಲೂ ಆಗಿ. ಯಾರೆಲ್ಲ ಗೆಸ್ ಮಾಡಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಎನ್ ಆರ್ ಪ್ರಸಾದ್ ರಜಜಿ ನಗರದಿಂದ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ, ಮಾಳಿಂಗರಾಯ ಚೆನ್ನೂರು ಯಾದಗಿರಿಯಿಂದ ದಿವಾಕರ್ ಶೆಣೈ ಅವರು ಕೂಡ ಸರಿಯಾಗಿ ಗೆಸ್ ಮಾಡಿ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಜೇಶ್ ಖನ್ನಾ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಶೋಕ್ ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಹೇಳಿ ಸಂದೇಶ ಬಂದಿದೆ. ಹಾಂ, ಖಂಡಿತವಾಗಿ ಇಲ್ಲ, ಇನ್ಯಾರಾದರೂ ಸರಿಯಾಗಿ ಗೆಸ್ ಮಾಡಿದ್ದಾರಾ ಅಂತ ಹೇಳಿ ನಾನು ಕೂಡ ಹುಡುಕ್ತಾ ಇದ್ದೀನಿ. ಗುಲ್ಸರ್ ಅವ್ರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಕೂಡ ಇಲ್ಲ. ಹಾಗಿದ್ರೆ ಯಾರ ಬಗ್ಗೆ ನನ್ನ ಇವತ್ತಿನ ಮಾತುಕತೆ ಅನ್ನೋದನ್ನು ಖಂಡಿತ ನಾನೇ ಹೇಳ್ಬಿಡ್ತೀನಿ. ಇಂದು ಬಾಲಿವುಡ್ನ ಖ್ಯಾತ ಹಿನ್ನೆಲೆ ಗಾಯಕರಾದಂಥ ಕಿಶೋರ್ ಕುಮಾರ್ ಅವರು ನಮ್ಮನ್ನು ಅಗಲಿದಂಥ ದಿನ ಅವರ ಪುಣ್ಯ ಸ್ಮರಣೆಯ ದಿನ. ಅವರ ಪುಣ್ಯ ಸ್ಮರಣೆಯ ಈ ದಿನದಂದು ಈ ಒಂದು ಗಂಟೆಯ ಕಾಲಾವಧಿಯಲ್ಲಿ ಸಂಪೂರ್ಣವಾಗಿ ಕಿಶೋರ್ ಕುಮಾರ್ ಅವರ ಬಗ್ಗೆಯೇ ಮಾತಾಡ್ತಾ ಅವರದ್ದೇ ಗಾಯನದ ಗೀತೆಗಳನ್ನು ಕೇಳ್ತಾ ಸಾಗೋಣ. ಹಾಗಿದ್ರೆ ಗೊತ್ತಾಯ್ತಲ್ಲ, ನಿಮ್ಮ ರಿಕ್ವೆಸ್ಟ್ ಕಿಶೋರ್ ಕುಮಾರ್ ಅವರ ಗಾಯನದ ಗೀತೆಗಳು ಮಾತ್ರ ಆಗಿರಲಿ ಅನ್ನುವಂಥದ್ದು. ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಬಾಲಿವುಡ್ನ ಖ್ಯಾತ ಹಿನ್ನೆಲೆ ಗಾಯಕ ಕಿಶೋರ್ ಕುಮಾರ್ ಅವರಿಗೆ ಸಂಗೀತದ ಯಾವುದೇ ಶಾಸ್ತ್ರೀಯ ತರಬೇತಿ ಇರಲಿಲ್ಲ. ಬಾಲ್ಯದಲ್ಲಿ ಶಾಲೆಯಲ್ಲಿ ಪಾಠ ಮಾಡುವಾಗ ಅವರು ಡೆಸ್ಕ್ ಮೇಲೆ ಕೈಯಿಂದಲೇ ಲಯಬದ್ಧವಾಗಿ ಬಡಿತಾ ಇದ್ರಂತೆ. ಬಾಯಿ ಚಪಲಕ್ಕೆ ಆಗಾಗ ಬಂಚಿಕ್ ಬಂಚಿಕ್ ಬಂ ಅಂತೆಲ್ಲ ಹೇಳಿ ಶಬ್ದಗಳನ್ನು ಕೂಡ ಮಾಡ್ತಾ ಇದ್ರಂತೆ. ಈ ಅಭ್ಯಾಸವೇ ಮುಂದೆ ಅವರು ಹಾಡುಗಳಲ್ಲಿ ಬಳಸುವಂತ ಯೂಡ್ಲಿಂಗ್ ಹಾಗೆ ಸ್ಕಾಟ್ ಸಿಂಗಿಂಗ್ಗೆ ಅಡಿಪಾಯ ಆಯಿತು ಅಂತ ಹೇಳಿ ಅವರೇ ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ. ನೋಡಿ, ಬಾಲ್ಯದಲ್ಲಿ ನಾವು ಮಾಡುವಂಥ ಎಷ್ಟೋ ಕೆಲಸಗಳು ನಮಗೆ ಅರಿವಿಲ್ಲದಂತೆ ಮುಂದೆ ನಮ್ಮನ್ನು ಎಂಥ ದೊಡ್ಡ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ, ನಮ್ಮ ವೃತ್ತಿ ಜೀವನವನ್ನು ರೂಪಿಸುತ್ತೆ ಅನ್ನೋದು ಈ ಮೂಲಕ ನಮಗೆ ಗೊತ್ತಾಗುತ್ತೆ. ಬಹಳಷ್ಟು ಜನ ಸಂದೇಶವನ್ನು ಕಳಿಸಿ ನಮಗೂ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಹಾಗೆ ಸಂದೇಶವನ್ನು ಕಳಿಸಿ ನಮಗೂ ಒಂದು ಗೀತೆಯನ್ನು ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇರೋದು. ಮತ್ಯಾರು ಮತ್ಯಾರು ಅಂತ ಹೇಳಿ ನೋಡೋದಾದರೆ ಶ್ರೀನಿವಾಸ ಬೆಂಗಳೂರಿನಿಂದ ಸಂದೇಶ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ ಹಾಗೆ ನಮಗೂ ಕೂಡ ಒಂದು ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಸಂದೇಶ ಕಳಿಸಿರೋದು. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಡ್ಲಿ ಮಳವಳ್ಳಿಯಿಂದ ಹಾಗೆ ಸಂದೇಶವನ್ನು ಕಳಿಸಿ ನಮಗೂ ಒಂದು ಹಾಡು ಪ್ರಸಾರಿಸಬಹುದೇ ಅಂತ ಹೇಳಿ ಸಂದೇಶ ಕಳಿಸಿಕೊಟ್ಟಿರೋದು. ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂತಹ ಗೀತೆಗಳ ಪ್ರಸಾರ ಈ ಹೊತ್ತಿನಲ್ಲಿ ಪ್ರಯತ್ನ ಖಂಡಿತ ಸಾಗತ್ತೆ. ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ. ಈ ಹೊತ್ತಲ್ಲಿ ನಿಮಗೂ ಕೂಡ ಯಾವ ಹಾಡನ್ನು ಕೇಳಬೇಕು ಅನ್ನಿಸ್ತಾ ಇದೆ? ಕಿಶೋರ್ ಕುಮಾರ್ ಅವರ ಗಾಯನದ ಗೀತೆಯನ್ನು ನಿಮ್ಮ ಮುದ್ದಾದ ಹೆಸರಿನ ಜೊತೆ, ಹಾಡಿನ ಮೊದಲ ಸಾಲು ಯಾವ ಚಿತ್ರದ್ದು ಅನ್ನೋದನ್ನು ಟೈಪ್ ಮಾಡಿ ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: 1946ರಲ್ಲಿ ಬಿಡುಗಡೆಯಾದಂತ ಶಿಕಾರಿ ಚಿತ್ರದಲ್ಲಿ ಕಿಶೋರ್ ಕುಮಾರ್ ಅವರ ನಟನೆ ಕೂಡ ನಾವು ಕಾಣಬಹುದು. ಆದರೆ ಅದಕ್ಕಿಂತ ಮುಂಚೆ 1936ರ ಸುಮಾರಿಗೆ ಅವರು ಒಂದು ಚಿತ್ರದಲ್ಲಿ ಫೀಮೇಲ್ ಕೋರಸ್ ಅಂದ್ರೆ ಮಹಿಳಾ ಗಾಯಕಿಯರ ತಂಡದಲ್ಲಿ ಸೇರ್ಕೊಂಡು ಹಾಡಿರ್ತಾರೆ. ಅಂದಿನ ಕಾಲದಲ್ಲಿ ಗಾಯಕಿ ನಟಿಯರ ಕೊರತೆ ಇದ್ದಾಗ ಇನ್ನು ಚಿಕ್ಕ ಹುಡುಗನಾಗಿದ್ದಂತ ಕಿಶೋರ್ ಕುಮಾರ್ ಅವರ ಧ್ವನಿಯನ್ನ ಮಹಿಳಾ ಕೋರಸ್ಗೆ ಬಳಸಲಾಗಿತ್ತು ಅನ್ನೋದು ಕೂಡ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ನಮಗೂ ಒಂದು ಗೀತೆಯನ್ನ ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಇಬ್ಬರು ಖ್ಯಾತ ಸಹೋದರರನ್ನ ಸ್ಮರಿಸಲೇಬೇಕಾದಂತ ದಿನ. ಒಂದು ಕಿಶೋರ್ ಕುಮಾರ್ ಅವರಾದ್ರೆ ಮತ್ತೊಬ್ರು ಅಶೋಕ್ ಕುಮಾರ್ ಅವರು. ಯಾಕೆಂದ್ರೆ ಕಿಶೋರ್ ಕುಮಾರ್ ಅವರ ಡೆತ್ ಆನಿವರ್ಸರಿ, ಅಶೋಕ್ ಕುಮಾರ್ ಅವರ 115ನೇ ಜನ್ಮದಿನ ಕೂಡ. ಹೌದು, ಹಾಗಾಗಿ ನಾವು ಇದನ್ನ ಸ್ಮರಿಸಲೇಬೇಕು ಅವರಿಬ್ಬರನ್ನ ಕೂಡ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿ ಶೇಖರ್ ದಾವಣಗೆರೆಯಿಂದ ಒಂದು ಹಾಡನ್ನ ರಿಕ್ವೆಸ್ಟ್ ಮಾಡಿದ್ರೆ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಉಸ್ಮಾನ್ ಸುಳ್ಯ ಇಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸದಾಶಿವ ಹುಲಗೂರ ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಚಂದ್ರಮುಖಿ ಐ ಟಿ ಲೇಔಟ್ ಮಲ್ಲತ್ತಹಳ್ಳಿಯಿಂದ ನಮಗೂ ಕೂಡ ಒಂದು ಹಾಡು ಪ್ರಸಾರಿಸಿ ಅಂತ ಹೇಳಿ ಬಸವರಾಜ್ ಕೊಳಕಿ ಗೋಕಾಕ್ನಿಂದ ಸಂದೇಶವನ್ನ ಕಳಿಸಿದರೆ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಕೆಂಗೇರಿಯಿಂದ ಸಂದೇಶವನ್ನ ಕಳಿಸಿರೋದು ನಹಿತ್ ಪಾಷಾ ಅವರು. ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ಹೇಳಿ ಹಾಡನ್ನ ಕೇಳೋದಕ್ಕೆ ಬಯಸ್ತೀನಿ ಅಂತ ಕೇಳ್ತಿರೋದು ರಾಜಿನಹಳ್ಳಿ ಹೊರಳಗೆರೆ ಮಂಜುನಾಥ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿ ಕಡಮಾಯಿಂದ ಸಂದೇಶವನ್ನ ಕಳಿಸಿ ನಮಗೂ ಒಂದು ಗೀತೆಯನ್ನ ಪ್ರಸಾರಿಸಿ ಅಂತ ಹೇಳಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಹಾಡು ಕೂಡ ಪ್ರಸಾರವಾಗುತ್ತಾ ಅಂತ ವೆಂಕಟೇಶ್ ಹಾಗೆ ಮಾಯಾ ಸಂದೇಶವನ್ನ ಕಳಿಸಿದ್ದಾರೆ. ಅಮೃತಹಳ್ಳಿಯಿಂದ ಗೋವಿಂದ ಮನನ್ ಕೋಲಾರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆಯನ್ನ ಪ್ರಸಾರ ಮಾಡುವಂತ ಪ್ರಯತ್ನ ಹೀಗೆ ಸಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬೆಲ್ಲು.
1: ಪೂಛೋ ಪೂಛೋ ಪೂಛೋ ನಾ.

0: ಒಂದು ಹಾಡನ್ನ ರೆಕಾರ್ಡ್ ಮಾಡುವಾಗ ಆ ಹಾಡಿನ ಸಾಹಿತ್ಯ ಮತ್ತೆ ಅರ್ಥವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೇ ಕಾರಣಕ್ಕೂ ಮೈಕ್ ಮುಂದೆ ನಿಲ್ಲೋದಕ್ಕೆ ನಿರಾಕರಿಸ್ತಾ ಇದ್ರಂತೆ ಕಿಶೋರ್ ಕುಮಾರ್ ಅವರು. ಒಂದು ವೇಳೆ ಅವರಿಗೇನಾದರೂ ಆ ಹಾಡಿನ ಸಾಹಿತ್ಯದಲ್ಲಿ ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸಂಗೀತ ನಿರ್ದೇಶಕರು ಬದಲಿಸುವವರೆಗೂ ಅವರು ಕಾಯ್ತಾ ಇದ್ರಂತೆ. ಯಾವುದೇ ಕಾರಣಕ್ಕೂ ಮೈಕ್ ಮುಂದೆ ನಿಂತು ಹಾಡೋದಕ್ಕೆ ಆ ಸಮಯದಲ್ಲಿ ನಿರಾಕರಿಸ್ತಾ ಇದ್ರಂತೆ. ಇದು ಸಂಗೀತದ ಬಗ್ಗೆ ಮಾತ್ರವಲ್ಲ, ಸಾಹಿತ್ಯದ ಬಗ್ಗೆ ಕೂಡ ಕಿಶೋರ್ ಕುಮಾರ್ ಅವರಿಗೆ ಇದ್ದಂತ ಆ ಅಚಲ ಬದ್ಧತೆಯನ್ನ ಈ ಒಂದು ವಿಚಾರ ತೋರಿಸುತ್ತೆ. ಕಿಶೋರ್ ಕುಮಾರ್ಗೆ ಪಾಶ್ಚಾತ್ಯ ಸಂಗೀತದ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು. ವಿಶೇಷವಾಗಿ ಆಸ್ಟ್ರಿಯನ್ ಜಾನಪದ ಸಂಗೀತದ ಯೊಡ್ಲಿಂಗ್ ಶೈಲಿ ಅವರನ್ನ ಬಹಳ ಆಕರ್ಷಿಸಿತ್ತು. ಈ ಯೊಡ್ಲಿಂಗ್ ಅನ್ನೋದು ಒಂದು ರೀತಿ ಧ್ವನಿ ಕಂಪನ ಅಂತಾನೆ ಹೇಳ್ಬೋದು. ಆ ಒಂದು ಶೈಲಿ ಅವರನ್ನ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡಿರುತ್ತೆ. ಅದನ್ನ ಭಾರತೀಯ ಚಿತ್ರರಂಗದ ಹಾಡುಗಳಲ್ಲಿ ಕೂಡ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಅವರು ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾರೆ. ಯಾಹೂ ಹಾಡಿನಿಂದ ಹಿಡಿದು ಅನೇಕ ಹಾಡುಗಳಲ್ಲಿ ಈ ಒಂದು ಪ್ರಯೋಗವನ್ನ ಯಶಸ್ವಿಯಾಗಿ ಬಳಸಿಕೊಳ್ತಾರೆ ಕಿಶೋರ್ ಕುಮಾರ್ ಅವರು. ಸಂದೇಶವನ್ನ ಕಳಿಸಿ ನಮಗೂ ಗೀತೆ ಪ್ರಸಾರಿಸಿ ಅಂತ ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಮೇರಿಜೋನ್ಸ್ ಕೊಡ್ತಿ ಗೇಟ್ನಿಂದ ಹಾಗೆ ಸಂದೇಶವನ್ನ ಕಳಿಸ್ಕೊಟ್ಟಿರೋದು ವೆಂಕಟೇಶ್ ನಾಯ್ಕ ಕಡೂರು ತಾಲೂಕು ಬೀರನಹಳ್ಳಿಯಿಂದ ಸಂದೇಶವನ್ನ ಕಳಿಸಿ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ನವೋದಯ ನಾಗರಾಜ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಜೆಪಿ ನಗರದಿಂದ, ಹಾಗೆ ನಮಗೂ ಒಂದು ಹಾಡನ್ನ ಪ್ರಸಾರಿಸಿ ಅಂತ ಹೇಳಿ. ಮಾಳಿಂಗರಾಯ ಚೆನ್ನೂರ್ ಯಾದಗಿರಿಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಲಕ್ಷ್ಮಣ್ ರಾವ್ ದೊಡ್ಡಬೊಮ್ಮ ಸಂದ್ರದಿಂದ ನಮಗೂ ಒಂದು ಹಾಡು ಪ್ರಸಾರ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಆಗುತ್ತಾ ಈ ಹೊತ್ತಿನಲ್ಲಿ ಅಂತ ಹೇಳಿ ನಳಿನ ಅರಿಶಿನ ಕುಂಟೆಯಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರೆ, ಆಹಾ ಎಂಥ ಹಾಡು ಸೂಪರ್ ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಲಕ್ಷ್ಮೀಪತಿಯವರು ಭವಾನಿನಗರದಿಂದ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಸಂದೇಶವನ್ನ ರವಾನಿಸಿದ್ರೆ, ಸುಷ್ಮಾ ಯಲಹಂಕದಿಂದ ನಮ್ಮ ರಿಕ್ವೆಸ್ಟ್ ಕೂಡ ನೋಡ್ರಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆ ಪ್ರಸಾರ ಮಾಡೋ ಪ್ರಯತ್ನ ಹೀಗೆ ಸಾಗುತ್ತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಆಪ್ ಕಿ ಪಸಂದ್ ಕಾರ್ಯಕ್ರಮ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಕಿಶೋರ್ ಕುಮಾರ್ ಅವರು ದಿನಕ್ಕೆ ಕೇವಲ 3-4 ಗಂಟೆ ಮಾತ್ರ ನಿದ್ದೆ ಮಾಡ್ತಾ ಇದ್ರಂತೆ. ಬಾಲಿವುಡ್ನ ಬಿಡುವಿಲ್ಲದ ಕೆಲಸದ ನಡುವೆ ಅವರು ತಮ್ಮ ಉಳಿದ ಸಮಯವನ್ನ ಸಂಗೀತದ ಹೊಸ ಪ್ರಯೋಗಗಳಿಗೆ ಮೀಸಲಾಡ್ತಾ ಇದ್ರಂತೆ. ಸಂಗೀತದ ಹೊಸ ಪ್ರಯೋಗಗಳಿಗೆ ಮೀಸಲಿಡೋದ್ರ ಜೊತೆ ಜೊತೆಗೆ ಓದಿಗೂ ಕೂಡ ಸಮಯ ಕೊಡ್ತಾ ಇದ್ರಂತೆ. ಎಲ್ಲದಕ್ಕಿಂತ ಭಿನ್ನವಾಗಿ ಮರಗಳೊಂದಿಗೆ ಮಾತಾಡೋದಕ್ಕೆ, ಮರಗಳೊಂದಿಗೆ ಕಾಲ ಕಳೆಯೋದಕ್ಕೆ ತಮ್ಮ ಸಮಯವನ್ನ ಬಳಸ್ತಾ ಇದ್ರಂತೆ. ಪ್ರಕೃತಿ ಜೊತೆಗಿನ ನಂಟು ಕಿಶೋರ್ ಕುಮಾರ್ ಅವರಿಗೆ ತುಂಬಾನೇ ಇತ್ತು ಕೂಡ. ಅವರ ಚಟುವಟಿಕೆಗಳಿಗೆ ಯಾವತ್ತಿಗೂ ಕೂಡ ಅವರ ವಯಸ್ಸು ಅಡ್ಡಿಯಾಗಲೇ ಇಲ್ಲ ಅಂತ ಹೇಳಿ ಹೇಳ್ತಾರೆ ಕೂಡ. ಸಂದೇಶವನ್ನು ಕಳಿಸಿ ನಮಗೂ ಕೂಡ ಗೀತೆ ಪ್ರಸಾರಿಸಿ ಅಂತ ಹೇಳಿ ವಾಣಿ ಸಂಜಯ್ ನಗರದಿಂದ ಕೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಕಿಶೋರ್ ಕುಮಾರ್ ಅವರು ಈ ಯೊಡ್ಲಿಂಗ್ ಒಂದು ಕಲಿಕೆಯನ್ನು ಅವರು ಪ್ರಾರಂಭ ಮಾಡಿದ್ದು ವೆಸ್ಟರ್ನ್ ಮ್ಯೂಸಿಕ್ಗಳನ್ನು ಕೇಳ್ತಾ, ಅದರಲ್ಲೂ ಅನೂಪ್ ಕುಮಾರ್ ಅವರ ಆಸ್ಟ್ರಿಯನ್ ರೆಕಾರ್ಡ್ಸ್ಗಳಿಂದ ಅವರು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಾರೆ. ಸೊ ಮುಂದೆ ಅವರು ಅದಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ಆ ಒಂದು ಕೌಶಲಗಳನ್ನು ಕಲಿಯೋದ್ರ ಜೊತೆಗೆ ಅದಕ್ಕೆ ಅವರು ಮುಖ್ಯವಾಗಿ ಅಮೆರಿಕನ್ ಮತ್ತು ಆಸ್ಟ್ರೇಲಿಯನ್ ಸಿಂಗರ್ಸ್ಗಳನ್ನು

ರಿಸರ್ಚ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಸಂಶೋಧನೆಯನ್ನೇ ನಡೆಸ್ತಾರೆ, ಅವರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಕಲಿಕೆಗೆ ಮುಂದಾಗ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಡಿ ಬರ್ಮನ್ ಅವರು ಕೂಡ ಇವರನ್ನ ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡ್ತಾರೆ. ಈ ರೀತಿಯ ಹೊಸ ಶೈಲಿಯನ್ನು ಹಾಡಿನಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವರಿಂದ ಸಿಕ್ಕಂಥ ಪ್ರೇರಣೆಯಿಂದ ಕಿಶೋರ್ ಕುಮಾರ್ ಅವರು ಈ ರೀತಿಯ ಗೀತೆಗಳನ್ನು ಹಾಡಲಿಕ್ಕೂ ಕೂಡ ಸಾಧ್ಯ ಆಯಿತು. ಹಾಗಾಗಿ ಒಂದು ರೀತಿ ಸಿಗ್ನೇಚರ್ ಸಿಂಗಿಂಗ್ನ ಅವರು ಅವರದ್ದೇ ಆದಂಥ ಸಿಗ್ನೇಚರ್ ಸಿಂಗಿಂಗ್ನ ಅವರು ರೂಢಿಸ್ಕೊಂಡ್ರು. 70ರ ದಶಕದಲ್ಲಿ ಇದು ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಪಡ್ಕೊಳ್ತು ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಗೌರಿಬಿದನೂರಿಂದ ಸುರೇಶ್ ಭಟ್ ಅವರು ಕೂಡ ನಮಗೂ ಕೂಡ ಒಂದು ಹಾಡು ಬೇಕು ಅಂತ ರಿಕ್ವೆಸ್ಟ್ ಮಾಡಿದರೆ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಬೇನಿಪೇಟೆಯಿಂದ, ಹಾಗೆ ನಮಗೂ ಒಂದು ಹಾಡು ಬರಲಿ ಅಂತ ಹೇಳಿ ಶ್ರೀನಿವಾಸ್ ರಾಜು ಚಿಕ್ಕಬಳ್ಳಾಪುರದಿಂದ ಪುಷ್ಪಲತಾ ನಾಗರಾಜ್ ಅವರು ಮೈಸೂರು ರೋಡ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದರೆ, ನಮಗೂ ಫೇವ್ರೆಟ್ ಸಾಂಗ್ ಇದೆ ಪ್ರಸಾರ ಮಾಡಿ ಅಂತ ಹೇಳಿ ಕಲ್ಲೂರಿನಿಂದ ಧನಲಕ್ಷ್ಮಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಪ್ರಸಾರಿಸಿ ನಮ್ಮ ಗೀತೆಯನ್ನ ಅಂತ ಹೇಳಿ ಕೇಳ್ತಾ ಇರೋದು ಯಾರು ಅಂದರೆ ರಾಜು ಬೆಂಗಳೂರಿನಿಂದ ಗೀತೆಗೆ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳೇ, ನಿಮ್ಮ ಮನಸ್ಸಿನ ಹಾಡುಗಳೇ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ.

ಬಾಲಿವುಡ್ನ ಖ್ಯಾತ ಹಿನ್ನೆಲೆ ಗಾಯಕ ಕಿಶೋರ್ ಕುಮಾರ್ ಅವರಿಗೆ ಕನ್ನಡ ಚಿತ್ರದೊಂದಿಗಿನ ಅಪರೂಪದ ಮತ್ತು ಅವಿಸ್ಮರಣೀಯ ನಂಟನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಕಿಶೋರ್ದ ತಮ್ಮ ಜೀವಿತಾವಧಿಯಲ್ಲಿ ಕೇವಲ ಒಂದೇ ಒಂದು ಕನ್ನಡ ಹಾಡನ್ನು ಹಾಡಿದರೂ ಕೂಡ ಅದು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸದಾ ಹಸಿರಾಗಿ ಉಳಿಯುವಂಥ ಮೈಲಿಗಲ್ಲಾಗಿದೆ. ಕಿಶೋರ್ ಕುಮಾರ್ ಅವರು ಕನ್ನಡದಲ್ಲಿ ಹಾಡಿದಂಥ ಏಕೈಕ ಮತ್ತು ಜನಪ್ರಿಯ ಗೀತೆ ಬ್ಯಾಕ್ಗ್ರೌಂಡ್ನಲ್ಲಿ ಕೇಳಿಸ್ತಾ ಇದೆ ಅಲ್ವಾ, ಆಡು ಆಟ ಆಡು ಹಾಡು. 1972ರಲ್ಲಿ ಬಿಡುಗಡೆಯಾದಂಥ ನಟ ದ್ವಾರಕೀಶ್ ಅಭಿನಯದ ಕುಳ್ಳ ಏಜೆಂಟ್ 000 ಈ ಚಿತ್ರದ ಹಾಡಿದು. ಕನ್ನಡದ ಖ್ಯಾತ ಸಂಗೀತ ಜೋಡಿ ರಾಜನ್ ನಾಗೇಂದ್ರ ಅವರು ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದ್ರು. ಪ್ರಸಿದ್ಧ ಸಾಹಿತಿ ಜಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ರು. ಆದರೆ ನಿಜವಾಗಿಯೂ ಗೀತೆಗೆ ಜೀವ ಬಂದಿದ್ದು ಕಿಶೋರ್ ಕುಮಾರ್ ಅವರ ಧ್ವನಿಯಿಂದ.

ತುಂಬಾ ಹೃದಯದ ಧನ್ಯವಾದಗಳು ನಿಮಗೂ ಕೂಡ. ನವೋದಯ ನಾಗರಾಜ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಕನ್ನಡದ ಜನಪ್ರಿಯ ಹಾಡನ್ನು ಈ ಹೊತ್ತಲ್ಲಿ ಅಬ್ಬ ಕೇಳಿ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ, ಎಸ್ ನಮ್ಮ ಹಾಡು ಕೂಡ ಪ್ರಸಾರ ಆಗಲಿ ಅಂತ ಹೇಳಿ. ಖಂಡಿತವಾಗಿಯೂ ಎಲ್ಲರ ಗೀತೆ ಪ್ರಸಾರಿಸುವಂಥ ಪ್ರಯತ್ನ ಆಪ್ಕೆ ಪಸಂದಲ್ಲಿ ಪ್ರತಿನಿತ್ಯ ಕೂಡ ಸಾಗ್ತಾನೆ ಇರುತ್ತೆ. ಅಕ್ಟೋಬರ್ 13, 1987 ನಿಜಕ್ಕೂ ಒಂದು ರೀತಿ ಮಂಕು ಕವಿದ ವಾತಾವರಣ ಸೃಷ್ಟಿಯಾದಂಥ ದಿನ ಅದು. ಆ ದಿನದಂದು ಮಿಥುನ್ ಚಕ್ರವರ್ತಿ ಅವರ ಚಿತ್ರಕ್ಕಾಗಿ ಗುರುದೇವ ಅನ್ನುವಂಥ ಒಂದು ಹಾಡನ್ನ ರೆಕಾರ್ಡ್ ಮಾಡಬೇಕಾಗಿರುತ್ತೆ ಕಿಶೋರ್ ಕುಮಾರ್ ಅವರು. ಅಚ್ಚರಿ ಏನು ಗೊತ್ತಾ, ಆ ಹಾಡಿನ ಸಾಹಿತ್ಯ ಕೂಡ ಅಂತಿಮ ವಿದಾಯದಂತೆಯೇ ಇತ್ತು. ಅವರು ನಿಧನರಾದಂಥ ಬೆಳಗ್ಗೆ ನಿಧನರಾಗೋದಕ್ಕಿಂತ ಮುಂಚೆ ತಮ್ಮ ಪತ್ನಿಗೆ ಕೇಳ್ತಾರೆ, ನಾನೇನಾದರೂ ಮರಣ ಹೊಂದಬಿಟ್ರೆ ಏನಾಗತ್ತೆ ನೋಡ್ತೀಯ ಅಲ್ವಾ ನೀನು ಅಂತ ಹೇಳಿ. ಅವತ್ತು ಆ ಮಾತನ್ನು ತಮಾಷೆಯಾಗಿ ಹೇಳ್ತಾರೆ, ಆದರೆ ಸ್ವಲ್ಪ ಹೊತ್ತಿನಲ್ಲೇ ಆ ಮಾತು ಸತ್ಯ ಆಗಿಬಿಡತ್ತೆ.

ಅನೇಕರು ಕಿಶೋರ್ ಕುಮಾರ್ ಅವರ ಮೊದಲ ಹಾಡು 1948 ಜಿದ್ದಿ ಚಿತ್ರದ್ದು ಅಂತ ಹೇಳಿನೆ ಭಾವಿಸಿರುವಂಥದ್ದು. ಆದರೆ ಅದಕ್ಕಿಂತ ಮುಂಚೆ 1946 ಪಿ ಸಿ ಬರುವ ಅವರ ಮುಂಬೈ ಚಿತ್ರದಲ್ಲಿ ಅವರು ಒಂದು ಸಣ್ಣ ಭಾಗವನ್ನು ಮಾತ್ರ ಹಾಡಿದರು. ಆ ಭಾಗ ಅಷ್ಟೇನೂ ಗಮನ ಸೆಳೆಯದ ಕಾರಣ ಅದು ಅಧಿಕೃತ ದಾಖಲೆಗಳಲ್ಲಿ ಮೊದಲ ಹಾಡು ಅನ್ನುವಂಥ ದಾಖಲೆಯಾಗಿ ಉಳಿದಿಲ್ಲ, ಅದನ್ನು ಮರೆಮಾಚಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಕಿಶೋರ್ ಕುಮಾರ್ ಅವರ ಮೊದಲ ಹಾಡು ಅದು ಸಂಪೂರ್ಣ ಹಾಡು ಜಿದ್ದಿ ಚಿತ್ರದ್ದು.

0: ಅಂತಾನೆ ಇವತ್ತಿಗೂ ಕೂಡ ಖ್ಯಾತಿಯನ್ನ ಪಡ್ಕೊಂಡಿರುವಂತದ್ದು. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಕಿಶೋರ್ ಕುಮಾರ್ ಅವರ ಬಗ್ಗೆ ಮಾತಾಡಿದ್ವಿ, ಇವರ ಬಗೆಗಿನ ಮಾತು, ಜೊತೆಗೆ ನೀವು ರಿಕ್ವೆಸ್ಟ್ ಮಾಡಿದಂತ ಗೀತೆ, ಎರಡೂ ಸೇರಿ ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರಗನ್ನ ತಂದುಕೊಡ್ತು ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಡೆಯದಾಗಿ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ರು, ಬ್ಯೂಟಿಫುಲ್ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 2786. ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದು ನಿಮ್ಮ ಹಾಡು ಪ್ರಸಾರ ಆಗಲಿಲ್ಲ ಅನ್ನೋಂಥ ಬೇಸರ ಬೇಡ. ಪ್ರತಿ ದಿನ ಬೆಳಗ್ಗೆ 11 ಗಂಟೆಗೆ ಆಪ್ಕಿ ಪಸಂದ್ ಕಾರ್ಯಕ್ರಮ ನಿಮಗಾಗಿಯೇ ಇರುತ್ತೆ. ಹಾಗಾಗಿ ನಿತ್ಯವೂ ನಿಮ್ಮ ಸಂದೇಶ ನಮ್ಮನ್ನು ಬಲಂದು ಹೀಗೇ ತಲುಪ್ತಾ ಇರಲಿ ಅಂತ ಭಾವಿಸ್ತಾ ಸದ್ಯಕ್ಕೆ ಸಂಜೆ 5 ಗಂಟೆ ತನಕ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜೆ ರಮ್ಯಾ. ಅಲ್ಲಿ ತನಕ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.
1: मत देखो, मेरा दिल धड़कता है.
2: दिल

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಖಚಿತಪಡಿಸಿಕೊಂಡು ರೈತರು ವ್ಯಕ್ತಪಡಿಸಿರುವ ಆತಂಕಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಚರ್ಚೆ ನಡೆಸಿರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ರೈತ ಮುಖಂಡರ ಅಭಿಪ್ರಾಯಗಳನ್ನು ಪರಿಗಣಿಸುವಂತೆ ಹಾಗೂ ಕಬ್ಬು ಬೆಳೆಗಾರರ ಹಿತಾಸಕ್ತಿಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿರುವುದಾಗಿ ಅವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಸ್ನಾತಕೋತ್ತರ ಪದವೀಧರರಾದ ಹಾಗೂ ಐಐಟಿ ರೂರ್ಕಿಯಿಂದ ಪಿಎಚ್ಡಿ ಪಡೆದಿರುವ ಡಾ ಸುಧಾ ಯಾದವ್ ಅವರಿಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಗಣ್ಯರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾಡಿನ ಸಮಸ್ತ ಜನತೆಯ ಪರವಾಗಿ ಆತ್ಮೀಯ ಸ್ವಾಗತ ಕೋರಿದ್ದಾರೆ. ವಿಕಸಿತ ಭಾರತ ಜಿ ರಾಮ್ಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಯಚೂರು ಜಿಲ್ಲೆಯ 179 ಗ್ರಾಮ ಪಂಚಾಯಿತಿಗಳಲ್ಲಿ ಜುಲೈ 1ರಿಂದ ವಿಕಸಿತ ಗ್ರಾಮ ಪಂಚಾಯಿತಿಯಿಂದ ವಿಕಸಿತ ಭಾರತದೆಡೆಗೆ ಎಂಬ ಅಭಿಯಾನವನ್ನು ಅನುಷ್ಠಾನಗೊಳಿಸಲಾಗಿದೆ. ಇದುವರೆಗೆ 21,61,000 ಮಾನವ ದಿನಗಳನ್ನು ಸೃಜಿಸಲಾಗಿದ್ದು ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದೆ. ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ಅವರ ಜೀವನೋಪಾಯವನ್ನು ಸುಧಾರಿಸುವ ಹಾಗೂ ಉದ್ಯೋಗ ಅರಸಿ ವಲಸೆ ಹೋಗುವುದನ್ನು ತಡೆಯುವ ಉದ್ದೇಶ ಹೊಂದಿದೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಭದ್ರಾವತಿ ರೈಲು ನಿಲ್ದಾಣವನ್ನು ಸೇರ್ಪಡೆಗೊಳಿಸಿ ಮೂಲಸೌಕರ್ಯ ಕಲ್ಪಿಸಬೇಕು, ಪ್ರಸ್ತಾವಿತ ತಾಳಗುಪ್ಪ ಸಿದ್ದಾಪುರ ಶಿರಸಿ ಹೊಸ ರೈಲು ಮಾರ್ಗ ಯೋಜನೆಯಡಿ ಸೊರಬವನ್ನು ಸೇರಿಸುವಂತೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಶಿವಮೊಗ್ಗದಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಪಾಲ್ಗೊಂಡಿದ್ದರು. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ

ಆವರಣದಲ್ಲಿ ಆಯೋಜಿತ ರಂಗೋಲಿ ಸ್ಪರ್ಧೆಯಲ್ಲಿ 63 ವರ್ಷ ವಯಸ್ಸಿನ ಮೈಸೂರು ಮೂಲದ ಸರಸಮ್ಮ ಪ್ರಥಮ ಬಹುಮಾನ ಪಡೆದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಗಾಮಿನಹಳ್ಳಿಯ ಸಾವಿತ್ರಿ ದ್ವಿತೀಯ ಸ್ಥಾನಕ್ಕೆ ಭಾಜನರಾದರು. ಇಂದು ಬೆಳಗ್ಗೆ ಶಾಸಕ ಟಿಎಸ್ ಶ್ರೀವತ್ಸ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ 265 ಹೆಚ್ಚು ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ. ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2016 ಪ್ರಾರಂಭವಾಯಿತು. ಬಡ ಕುಟುಂಬಗಳ ಮಹಿಳೆಯರಿಗೆ ಸ್ವಚ್ಛ ಅಡುಗೆ ಇಂಧನವನ್ನು ಪೂರೈಸುವ ಮೂಲಕ ಘನತೆ, ಆರೋಗ್ಯ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. 2026 ಮೇ ತಿಂಗಳ ವೇಳೆಗೆ ಬಡ ಕುಟುಂಬಗಳ ಮಹಿಳೆಯರಿಗೆ 10.5 ಕೋಟಿ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. 2025-26 ಆರ್ಥಿಕ ವರ್ಷದಲ್ಲಿ ಮರುಭರ್ತಿ ಸಿಲಿಂಡರ್ ಬಳಕೆ ಸುಮಾರು 5 ಏರಿಕೆಯಾಗಿದೆ. 49 ಕೋಟಿಗೂ ಹೆಚ್ಚು ಪಿಎಂಯುವೈ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ. ಯುವಜನತೆ ಎಚ್ಐವಿ ಮತ್ತು ಏಡ್ಸ್ ಕುರಿತು ಜಾಗೃತರಾಗಬೇಕು. ಸೋಂಕಿಗೆ ಒಳಗಾಗದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಆರೋಗ್ಯವಂತ ಜೀವನ ರೂಪಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಪಿಟಿ ಕುಮಾರಸ್ವಾಮಿ ಕರೆ ನೀಡಿದ್ದಾರೆ. ನಗರದ ಹೊಳಲ್ಕೆರೆ ರಸ್ತೆಯ ಕನಕ ವೃತ್ತದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಆಯೋಜಿತ ಜಾಗೃತಿ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಇಂದು ಚಿತ್ರದುರ್ಗದ ಕೊನೆಯ ಪಾಳೆಗಾರ ವೀರ ಮದಕರಿ ನಾಯಕರ ಜಯಂತಿ. ತಾಯ್ನಾಡಿನ ರಕ್ಷಣೆಗಾಗಿ ಶತ್ರುಗಳ ವಿರುದ್ಧ ಅಂಜದೆ ಹೋರಾಡಿದ ವೀರ ಮದಕರಿ ನಾಯಕರ ಅಪ್ರತಿಮ ಸಾಹಸ, ದೇಶಪ್ರೇಮ ಹಾಗೂ ಸಾಮಾಜಿಕ ಕಾಳಜಿ ಎಂದೆಂದಿಗೂ ಅಮರ ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಶೌರ್ಯ, ಸಾಹಸ ಮತ್ತು ದೇಶಪ್ರೇಮದ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಆಯೋಜಿಸಿರುವ ವಿಜಯ ಜ್ಯೋತಿ ಯಾತ್ರೆಗೆ ವಿಧಾನಸೌಧದ ಪೂರ್ವದ್ವಾರದ ಭವ್ಯ ಮೆಟ್ಟಿಲುಗಳ ಮುಂಭಾಗ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ವಿಲನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ 12:07:10. ಇದು ನವಿಲುಗರಿ ಕಾರ್ಯಕ್ರಮ. ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜಿ ರಮ್ಯಾ. ನವರಾತ್ರಿಯ ಸಂಭ್ರಮ ಎಲ್ಲೆಲ್ಲೂ ಕಳೆಗಟ್ಟಿದೆ. ನಮಗಂತೂ ನಮ್ಮೂರಿನ ನವರಾತ್ರಿಯೇ ಸಿಕ್ಕಾಪಟ್ಟೆ ಜೋರು ಅನ್ನುವಂಥ ಭಾವನೆ ಇದೆ. ಆದರೆ ನಮ್ಮೂರಿನ ನವರಾತ್ರಿ, ನಮ್ಮ ಕರ್ನಾಟಕದ ನವರಾತ್ರಿ, ನಮ್ಮ ಮೈಸೂರಿನ ನವರಾತ್ರಿ, ನಮ್ಮ ಮನೆಯ ನವರಾತ್ರಿಗಿಂತ ಭಾರತದ ಎಲ್ಲ

ಎಲ್ಲೆಡೆಯೂ ವಿಭಿನ್ನವಾಗಿ ನವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ಹಾಗಾದರೆ ಎಲ್ಲೆಲ್ಲಿ ಯಾವ ರೀತಿಯ ಆಚರಣೆ ಇದೆ, ಈ ಬಗ್ಗೆ ಒಂದು ಝಲಕ್ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶ ಕಳಿಸಬಹುದು, ನಿಮ್ಮನೆ ನವರಾತ್ರಿಯ ಬಗ್ಗೆ, ನಿಮ್ಮೂರಿನ ನವರಾತ್ರಿಯ ಬಗ್ಗೆ ಸಂದೇಶವನ್ನು ರವಾನಿಸಿ. ಹೇಗೆಲ್ಲ ಸಂಭ್ರಮ ನಿಮ್ಮೂರಲ್ಲಿ ಮನೆ ಮಾಡಿದೆ, ನಿಮ್ಮನೆಯಲ್ಲಿ ಮನೆ ಮಾಡಿದೆ ಅನ್ನೋದನ್ನು ಸಂದೇಶದಲ್ಲಿ ಟೈಪ್ ಮಾಡಿ ಕಳಿಸ್ಕೊಡಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸದ್ಯಕ್ಕೆ ಭಾರತದ ನಾಲ್ಕು ಮೂಲೆಗಳಲ್ಲಿ ನವರಾತ್ರಿಯ ಸಂಭ್ರಮಾಚರಣೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಈ ಹೊತ್ತಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಭಾರತದ ನಾಲ್ಕು ಮೂಲೆಗಳಲ್ಲಿ ನವರಾತ್ರಿಯ ಸಂಭ್ರಮಾಚರಣೆ ಒಂದಕ್ಕಿಂತ ಒಂದು ರೀತಿಯಲ್ಲಿ ವಿಭಿನ್ನವಾಗಿರುತ್ತದೆ. ಪೂರ್ವ ಭಾರತವಾದಂಥ ಬಂಗಾಳದಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಭೀಕರ ಸ್ವರೂಪವನ್ನು ಧರಿಸಿರುವ ದುರ್ಗಾದೇವಿಯನ್ನು ಒಂದು ಕಡೆ ನೋಡಿದ್ರೆ, ಪಶ್ಚಿಮದಲ್ಲಿ ವರ್ಣರಂಜಿತ ಗರ್ಭಾರಾತ್ರಿಗಳನ್ನು ನಾವು ಕಣ್ತುಂಬಿಕೊಳ್ಬಹುದು. ಉತ್ತರದಲ್ಲಿ ರಾಮಲೀಲೆಯ ಅದ್ಭುತವನ್ನು ಕಣ್ತುಂಬಿಕೊಂಡ್ರೆ, ದಕ್ಷಿಣದಲ್ಲಿ ಸರಸ್ವತಿ ಪೂಜೆಯ ಶಾಂತಿಯನ್ನು ನಾವು ನೋಡಬಹುದು. ಒಟ್ಟಾರೆ ದೇಶದ ಮೂಲೆ ಮೂಲೆಯಲ್ಲೂ ನವರಾತ್ರಿ ಕಳೆಗಟ್ಟಿದೆ. ಹೇಗಿದೆ ಸಂಭ್ರಮಾಚರಣೆ, ಆ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಸಾಗೋಣ. ಈ ಹೊತ್ತಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬೆಲ್ಲು.

ನವರಾತ್ರಿ ಅಂತ ಹೇಳೋದು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಆಚರಣೆಯಲ್ಲಿ ಸಂಭ್ರಮವನ್ನು ಕಾಣುವಂಥದ್ದು. ಬಂಗಾಳದ ರೀತಿಯಲ್ಲಿ ಬಿಹಾರದಲ್ಲಿ ಸಹ ದಸರಾವನ್ನು ತುಂಬ ಸಡಗರದಿಂದ ಆಚರಿಸ್ತಾರೆ. ವಸಂತ ಋತುವಿನಲ್ಲಿ ಸಹ ದಸರಾವನ್ನು ಆಚರಿಸಲಾಗುತ್ತೆ. ಆ ಸಂದರ್ಭದಲ್ಲಿ ರಾಮನವಮಿ ಉತ್ಸವ ನಡೆಯುತ್ತೆ. ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಹಾಗೆ ಸೀತಾದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತೆ. ಇದೇ ಹಬ್ಬದ ಸಂದರ್ಭದಲ್ಲಿ ಭಾರೀ ದನಗಳ ಜಾತ್ರೆ ಕೂಡ ನಡೆಯುತ್ತೆ. ಗೃಹೋಪಯೋಗಿ ವಸ್ತುಗಳನ್ನು ಕೊಡುಕೊಳ್ಳುವಿಕೆ ಸಹ ನಡೆಯುತ್ತೆ. ಸಾಂಪ್ರದಾಯಿಕ ಬಟ್ಟೆಗಳ ಮಾರಾಟವನ್ನು ಕೂಡ ಜೋರಾಗಿ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ನಾವು ಜಾತ್ರೆಗಳ ಸಂಭ್ರಮ ಅಂತ ಏನು ಹೇಳ್ತೀವಿ, ಅದೇ ರೀತಿಯ ಸಂಭ್ರಮ ಬಿಹಾರದಲ್ಲಿ ಕಳೆಗಟ್ಟಿರುತ್ತೆ.

ಉತ್ತರ ಭಾರತದಲ್ಲಿ ಈ ಒಂದು ನವರಾತ್ರಿಯನ್ನ ಶ್ರೀರಾಮ ನವರಾತ್ರಿಯಾಗಿ ಆಚರಿಸ್ತಾರೆ. 9 ದಿನಗಳ ಕಾಲ ರಾಮಲೀಲಾ ಪ್ರದರ್ಶನ ನಡೆಯುತ್ತೆ. 10 ದಿನವಾದಂತಹ ದಸರಾದಂದು ದುಷ್ಟಶಕ್ತಿಯ ಸಂಕೇತವಾಗಿ ರಾವಣನ ಪ್ರತಿಕೃತಿಗಳನ್ನ ದಹಿಸಲಾಗುತ್ತೆ. ರಾಮಲೀಲಾ ಹಾಗೂ ವಿಜಯದಶಮಿ ಎರಡರ ಸಂಭ್ರಮ ಉತ್ತರ ಭಾರತದಲ್ಲಿ ಹೆಚ್ಚು ಸಂಭ್ರಮಾಚರಣೆಯಿಂದ ನಡೆಯುವಂಥದ್ದು. ಬಹಳಷ್ಟು ಜನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ವಾಹಿನಿಯ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಮಕ್ಕಳಾಗಿದ್ದಾಗ ಈ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ವಿ. ನಮ್ಮಅಮ್ಮ ಗೊಂಬೆ ಇಡ್ತಾ ಇದ್ರು, ಶಾರದಾ ಪೂಜೆ ದಿನ ನಮ್ಮ ಪುಸ್ತಕಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ರು. ಏನೋ ಒಂಥರ ಖುಷಿಯೋ ಖುಷಿ ನಮಗೆ, ಯಾಕಂದ್ರೆ ಓದೋ ತಪ್ತಾ ಇತ್ತು, ಪುಸ್ತಕ ಎಲ್ಲ ದೇವರ ಮನೆಯಲ್ಲಿ ಇರ್ತಾ ಇತ್ತು ಅಂತ. ಮಹಾನವಮಿಯ ದಿನ ನಮ್ಮ ಸೈಕಲ್ ಅನ್ನ ಕೂಡ ತೊಳೆದು ಪೂಜೆ ಮಾಡ್ತಾ ಇದ್ವಿ. 10 ಬಹಳ ಸಂತೋಷ ಸಡಗರದಿಂದ 10 ಕೂಡಿರ್ತಿದ್ವು. ಈಗಲೂ ನಮ್ಮ ಮನೆಯಲ್ಲಿ ಸಂಭ್ರಮದಿಂದ ಈ ಹಬ್ಬವನ್ನ ಆಚರಿಸ್ತೇವೆ ಅಂತ ಫಣೀಂದ್ರ ಅವರು ವಿನೋಬಾನಗರ ಶಿವಮೊಗ್ಗ ಇಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಮ್ಮೂರು ಹೆಬ್ಬಾಳದಲ್ಲಿ ಸಾಕಷ್ಟು ದೇವಸ್ಥಾನಗಳು ನಮ್ಮಲ್ಲಿದೆ. ನವರಾತ್ರಿಗಳ ಅಂಗವಾಗಿ ಎಲ್ಲಾ ಶಕ್ತಿ ದೇವತೆಗಳ ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರ ಮಾಡುವಂಥದ್ದು ನಮ್ಮೂರಿನ ಪರಿ. ಪ್ರತಿ ರಾತ್ರಿ ಪೂಜೆಗಳು ಆರಂಭವಾಗಿ ಪ್ರಸಾದ ಊಟದಂತೆ ಹಂಚೋದು ಕೆಲವು ದೇವಸ್ಥಾನಗಳ ವಾಡಿಕೆ ಕೂಡ. ನಮ್ಮನೆಯಲ್ಲಿ ರಾತ್ರಿ ವೇಳೆಯಲ್ಲಿ ಅಡುಗೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ, ಪ್ರಸಾದವೇ ಸಾಕಾಗ್ಬಿಟ್ಟಿರುತ್ತೆ. ಆ ಮಟ್ಟಿಗೆ ಪ್ರಸಾದ ವಿನಿಯೋಗ ನಡೆಯುವಂಥದ್ದು. ಒಟ್ಟಾರೆ ಹಬ್ಬದ ವಾತಾವರಣ ನಮ್ಮೂರಿನಲ್ಲಿ ಪ್ರತಿ ರಾತ್ರಿ ನಡೆಯುತ್ತೆ ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೂರಿನ ನವರಾತ್ರಿ ಹೇಗಿದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಭಾರತದಾದ್ಯಂತ ನವರಾತ್ರಿಯ ಸಂಭ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಇನ್ನು ನಮ್ಮ ಕರ್ನಾಟಕವನ್ನ ಬಿಡೋದು ಹೇಗೆ? ನಾಡ ಹಬ್ಬ ದಸರಾ, ನಾಡೆಲ್ಲ ಸಂಭ್ರಮ, ಎಲ್ಲೆಲ್ಲೂ ಸಡಗರ, ಒಂಥರ ಪರಂಪರೆ ಸಂಸ್ಕೃತಿಯನ್ನ ಬಿಂಬಿಸುವಂತ ಹಬ್ಬ. ಆನೆಗಳು, ವಿಶ್ವವಿಖ್ಯಾತ ಮೈಸೂರು ದಸರಾ, ಅರಮನೆ ಬೆಳಕಿನ ಅಲಂಕಾರ, ಚಾಮುಂಡೇಶ್ವರಿ ಅಮ್ಮನವರ ಚಿನ್ನದ ಅಂಬಾರಿ, ಮಡಿಕೇರಿ, ಮಂಗಳೂರು, ಬೆಂಗಳೂರು, ಎಲ್ಲೆಡೆ ದಸರಾ. ಈ ಸಮಯದಲ್ಲಿ ಎಲ್ಲೆಲ್ಲೂ ಭಕ್ತಿಯ ದೀಪವನ್ನ ಬೆಳಗಿಸಿ ಬಣ್ಣಗಳ ಚಿತ್ತಾರವನ್ನ ಮೂಡಿಸಿ ದೇವಿಯ ಆರಾಧನೆಯ ಸಂಭ್ರಮವನ್ನ ಹೊತ್ತು ತರುವಂತ ಈ ನವರಾತ್ರಿಯ ಸಂಭ್ರಮಕ್ಕೆ ನಿಜಕ್ಕೂ ಪಾರ್ವೇ ಇಲ್ಲ. 9 ದಿನಗಳ ಈ ಆಚರಣೆಯ ಬಳಿಕ ವಿಜಯದಶಮಿಯಂದು ದಸರಾ ಸಂಭ್ರಮ ಅಬ್ಬಬ್ಬ, ಕಣ್ತುಂಬಿಕೊಳ್ಳೋದೇ ಒಂದು ಹಬ್ಬ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಹಾಗೆ ಸಂದೇಶ ಕಳಿಸಿದ್ದಾರೆ. ನನ್ನ ಮನೆಯಲ್ಲಿ ನವರಾತ್ರಿಯ ಮೊದಲ ದಿನದಂದು ಒಂದು ಸಣ್ಣ ಮಣಿಯ ಮೇಲೆ ದುರ್ಗಾದೇವಿಯ ಫೋಟೋ ಅಥವಾ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಅದರ ಪಕ್ಕದಲ್ಲಿ ತಾಮ್ರ ಅಥವಾ ಮಣ್ಣಿನ ಕಳಶದಲ್ಲಿ ನೀರು, ನಾಣ್ಯ, ಅಡಿಕೆಯನ್ನ ಹಾಕಿ ಮೇಲೆ ಮಾವಿನ ಎಲೆ, ತೆಂಗಿನಕಾಯಿಯನ್ನ ಇಟ್ಟು ಘಟ ಸ್ಥಾಪನೆ ಮಾಡಲಾಗುತ್ತೆ. ಕಳಶದ ಕೆಳಗೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮರಳು ಹಾಕಿ ನವಧಾನ್ಯಗಳನ್ನ, ಮುಖ್ಯವಾಗಿ ಜವೆಗೋಧಿ ಹಾಗೆ ಬಾರ್ಲಿ, ಇದನ್ನ ಬಿತ್ತಲಾಗುತ್ತೆ. 9 ದಿನಗಳಲ್ಲಿ ಅದು ಮೊಳಕೆಯೊಡೆದು ಹಸಿರಾಗಿ ಬೆಳೆಯುತ್ತೆ. ಗೊಂಬೆಗಳನ್ನ ರೀತಿಯಾಗಿ ಇಟ್ಟು ಭೋಜಿ ಮಾಡ್ತೇನೆ ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ. ಪ್ರತಿದಿನ ದೇವಿಗೆ ವಿವಿಧ ವಸ್ತುಗಳ ಅಲಂಕಾರವನ್ನ ಮಾಡೋದು ಬಹಳ ವಿಶೇಷ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಪ್ರಸಾದ ವಿನಿಯೋಗ, ಮಹಿಳಾ ಮಣಿಗಳ ಬಣ್ಣ ಬಣ್ಣದ ವಸ್ತ್ರಾಲಂಕಾರ ಕೂಡ ಆಕರ್ಷಣೀಯ.

ವಾಗಿರುತ್ತೆ ನಮ್ಮೂರಿನಲ್ಲಿ ಅಂತ ನವೋದಯ ನಾಗರಾಜ್ ಅವರು ಜೆಪಿ ನಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೂರಿನ ಆಚರಣೆ ಹೇಗಿದೆ, ನವರಾತ್ರಿಯ ಸಂಭ್ರಮ ಹೇಗೆ ಕಳೆಗಟ್ಟಿದೆ, ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ನವರಾತ್ರಿ ಕೂಡ ನಮ್ಗೊಂದು ರೀತಿ ಮೋಡಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬಣ್ಣ ಬಣ್ಣದ ಬಟ್ಟೆಗಳಿಂದ ಧರಿಸುವಂಥದ್ದು, ಹಾಗೆ ನಮ್ಮ ಮನಸ್ಸು ಕೂಡ ರಂಗು ರಂಗಾಗಿ ಇರುತ್ತೆ ಆ ಹೊತ್ತಲ್ಲಿ ಅಂತಾನೆ ಹೇಳ್ಬೋದು. ಕೇರಳದಲ್ಲಿ ಕೂಡ ನವರಾತ್ರಿಯ ಸಂಭ್ರಮ ಸಿಕ್ಕಾಪಟ್ಟೆ ಜೋರು, ಅದರಲ್ಲೂ ಸರಸ್ವತಿ ಪೂಜೆಯ ದಿನ ಇದೆಯಲ್ಲ, ಅದನ್ನ ತುಂಬಾ ವಿಶೇಷವಾಗಿ ಕೇರಳದಲ್ಲಿ ಆಚರಿಸ್ತಾರೆ. ಎಲ್ಲ ಮನೆಗಳಲ್ಲಿ, ಶಾಲೆಗಳಲ್ಲಿ, ಈವನ್ ನರ್ಸರಿ ಶಾಲೆಗಳಲ್ಲಿ, ದೇವಸ್ಥಾನಗಳಲ್ಲಿ ವಿದ್ಯಾರಂಭ ಪೂಜೆಯನ್ನ ಮಾಡ್ತಾರೆ. ಸರಸ್ವತಿ ಪೂಜೆಯನ್ನ ನವರಾತ್ರಿಯ 8ನೇ ದಿನದಂದು ಮಾಡಲಾಗುತ್ತೆ. ಹಾಗಾಗಿ ವಿದ್ಯಾರಂಭವನ್ನ ವಿಜಯದಶಮಿ ಅಂತ ಹೇಳಿ ಕೇರಳದಲ್ಲಿ ಆಚರಿಸ್ತಾರೆ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಇವತ್ತಿನ ಹಾಡುಗಳು, ಮಾಹಿತಿ ಎಲ್ಲವೂ ಕೂಡ ಮನಸ್ಸಿಗೆ ಖುಷಿ ಕೊಡ್ತಾ ಇದೆ. ಸೊ ಎಲ್ಲ ಕೇಳುಗರಿಗೂ ನಿಮಗೂ ನವರಾತ್ರಿ ಹಬ್ಬದ ಶುಭಾಶಯ ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಪ್ರತಿ ಶುಭಾಶಯಗಳು.

ನಮ್ಮ ಹೆಗ್ಗಿದ ಎಫ್ಎಂ ರೈನ್ಬೋ ಇದು ನೀವು ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನ ಬಿಲ್ಲನ್ನ. ನವರಾತ್ರಿಯ ಸಂಭ್ರಮ ಭಾರತದ ಅತ್ಯಂತ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದುರ್ಗಾ ಮಾತೆಯ ಆರಾಧನೆ, ಉಪವಾಸ, ವ್ರತ, ದೇವಿಯ ನವರೂಪಗಳಿಗೆ ಪೂಜೆ, ಬೊಂಬೆ ಕೂರಿಸುವಂತ ಸಂಪ್ರದಾಯ, ಕೋಲಾಟ, ಇವೆಲ್ಲವೂ ಕೂಡ ಹಬ್ಬದ ಸಂಭ್ರಮವನ್ನ ಹೆಚ್ಚಿಸುತ್ತೆ. ಗುಜರಾತ್ನಲ್ಲಿ ದಾಂಡಿಯಾ ನೃತ್ಯ ನವರಾತ್ರಿಯ ಪ್ರಮುಖ ಆಕರ್ಷಣೆ. ಮಹಿಳೆಯರು ನವಬಣ್ಣಗಳ ಉಡುಗೆಯನ್ನ ತೊಟ್ಟು ಸಂಭ್ರಮಿಸುವುದು ಹಬ್ಬಕ್ಕೆ ಮತ್ತಷ್ಟು ಮೆರುಗನ್ನ ತಂದುಕೊಡುತ್ತೆ.

ನವರಾತ್ರಿ ಅನ್ನುವಂಥದ್ದು ನಮ್ಮ ಮನೆಯ ಮಕ್ಕಳಿಗೆ ಈ ಸಂಪ್ರದಾಯವನ್ನು ಪರಿಚಯ ಮಾಡಿಸೋದಕ್ಕೆ ಸಿಗುವಂಥ ಒಂದು ಸುವರ್ಣ ಅವಕಾಶ ಕೂಡ. ಹೌದು, ಹಿರಿಯರಿಂದ ಕಿರಿಯರಿಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಟ್ರಾನ್ಸ್ಫರ್ ಮಾಡುವಂಥದ್ದು, ವರ್ಗಾವಣೆ ಮಾಡುವಂಥ ಒಂದು ಸುಂದರ ಅವಕಾಶ ಇದು. ಮನೆಗೆ ಬರುವಂಥ ಮಹಿಳೆಯರು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದು, ಸಿಹಿ ಹಂಚಿಕೊಳ್ಳುವಂಥದ್ದು, ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಕೂಡ ನವರಾತ್ರಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಬೊಂಬೆ ಕೂರಿಸುವಂಥ ಸಂಪ್ರದಾಯ ಕೂಡ ಭಕ್ತಿ, ಸಂಭ್ರಮ ಮತ್ತು ಬಂಧುತ್ವವನ್ನು ಬೆಸೆಯುವ ಸುಂದರ ಆಚರಣೆಯಾಗಿ ಇಂದು, ನಾಳೆ, ಎಂದೆಂದು ಮುಂದುವರಿಬೇಕಿದೆ. ಹಾಗಾಗಿ ಈ ಸಲದ ನವರಾತ್ರಿಯನ್ನು ನಾವೆಲ್ಲರೂ ಸಂಭ್ರಮಿಸೋಣ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ನವಿಲುಗರಿ ಕಾರ್ಯಕ್ರಮ. ಮಾತು ಮಾಹಿತಿ ಎರಡೂ ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಹೀಗೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ಜಿ ರಮ್ಯಾ. ಕಾರ್ಯಕ್ರಮ ಕೇಳ್ತಾ ಇದೀವಿ ಸೂಪರ್ ಅಂತ ಹೇಳಿ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 4982 ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಿದೆ.

ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 1:33 ಈ ಹೊತ್ತಿನಲ್ಲಿ ಕರಿಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ನವರಾತ್ರಿ ಸಂಭ್ರಮ ಅಂತ ಈಗಾಗಲೇ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ನವರಾತ್ರಿಯ ಆಚರಣೆಯ ಬಗ್ಗೆ ಮಾತಾಡುವಾಗ ತಿಂಡಿ ತಿನಿಸನ್ನ ಬಿಟ್ಟುಬಿಟ್ರೆ ಹೇಗೆ, ಕೈರುಚಿಯ ಬಗ್ಗೆ ನೀವು ಹೇಳಲೇಬೇಕಲ್ವಾ. ನವರಾತ್ರಿಯ ಈ ಸಂಭ್ರಮದಲ್ಲಿ ನಿಮ್ಮ ಮನೆಯ ಸ್ಪೆಷಲ್ ಊಟ ಏನು, ಸ್ಪೆಷಲ್ ಕೈರುಚಿ ಏನು ಅನ್ನೋದನ್ನ ಸಂದೇಶದ ಮೂಲಕವೋ ಅಥವಾ ಕರೆ ಮಾಡಿ ಮಾತಾಡೋದಿದ್ರೆ 3228-1206 ನಮ್ಮ ಸ್ಟುಡಿಯೋ ನಂಬರ್, ಕಾಲ್ ಮಾಡಿ ಮಾತಾಡಿ, ನಿಮ್ಮನೆಯ ನವರಾತ್ರಿಯ ಸಂಭ್ರಮದ ಕೈ ರುಚಿಯನ್ನ ನಮ್ಮ ಜೊತೆ ಶೇರ್ ಮಾಡಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ.

ಚಂದವೋ ಚಂದ ಅಂತ ಹೇಳೋ ಆಗಿರಬೇಕು ನವರಾತ್ರಿಯ ಸಮಯದಲ್ಲಿ ಮನೇಲಿ ಮಾಡುವಂತ ಅಡುಗೆ ಕೂಡ. ಮುಖ್ಯವಾಗಿ ನವರಾತ್ರಿಯ ಸಂದರ್ಭದಲ್ಲಿ ನಾವು ಸಿಹಿ ಖಾದ್ಯಗಳನ್ನೇ ಹೆಚ್ಚಾಗಿ ಮಾಡುವಂಥದ್ದು. ಅದರಲ್ಲೂ ಸಕ್ಕರೆ ಪೊಂಗಲ್ ಪ್ರಧಾನ ಸ್ಥಾನದಲ್ಲಿ ನಿಲ್ಲುತ್ತೆ. ಅಕ್ಕಿ, ಹೆಸರುಕಾಳು, ಹೆಸರುಬೇಳೆ, ಬೆಲ್ಲ, ಸಕ್ಕರೆ ಅಥವಾ ಸಕ್ಕರೆಯನ್ನು ಬಳಸುವಂಥದ್ದು, ತುಪ್ಪವನ್ನು ಹಾಕಿ ಮಾಡುವಂಥ ಸಾಂಪ್ರದಾಯಿಕ ಸಿಹಿಯಾಗಿ ಸಕ್ಕರೆ ಪೊಂಗಲ್ ಈ 9 ದಿನಗಳ ನೈವೇದ್ಯದಲ್ಲಿ ಪ್ರಧಾನ ಸ್ಥಾನದಲ್ಲಿ ನಿಲ್ಲುವಂಥದ್ದು. ಪುಳಿಯೋಗರೆ ಕೂಡ ಮಾಡ್ತಾರೆ. ಪುಳಿಯೋಗರೆ ಕೂಡ ಎಲ್ಲ ದೇವಸ್ಥಾನದ ಪ್ರಸಾದಗಳ ಶೈಲಿಯಲ್ಲಿಯೇ ಮನೆಯಲ್ಲಿ ಪುಳಿಯೋಗರೆ ಕೂಡ ತಯಾರಿಸ್ತಾರೆ. ಇದು ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಪ್ರಧಾನವಾಗಿ ಪ್ರಸಾದವಾಗಿ ಇರುವಂಥದ್ದು. ಹಿತ್ಕದವರೆಕಾಳು ಸಾಂಬಾರು ಕೂಡ ಈ ನವರಾತ್ರಿಯ ಸಂದರ್ಭದಲ್ಲಿ ನಮ್ಮನೆಯಲ್ಲಿ ತುಂಬ ಮುಖ್ಯವಾಗಿ ಮಾಡ್ತಾರೆ ಅಂತ ಹೇಳಿ ಕಿಚನ್ ರಿಷನ್ ಶೋಭರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿಯಿಂದ ಹೇಳ್ತಾ ಇದ್ದಾರೆ. ಏನೇ ಆದರೂ ಸಂಕ್ರಾಂತಿ ಸಮಯದಲ್ಲಿ ಹಿತ್ಕಿದ ಅವರೆಕಾಳು ತಿನ್ನೋದೇ ಮಜಾ. ಆ ಸಮಯದಲ್ಲಿ ಬರುವಂಥ ಸೊಗಡು ಅವರೆಕಾಯಿ ಇದೆಯಲ್ಲ, ಅದು ಮಜಾ ಇರುತ್ತೆ. ಈಗೇನಿದ್ರು ಅಷ್ಟು ಸೊಗಡಿರೋವಂಥ ಅವರೆಕಾಯಿ ನಮಗೆ ಸಿಗೋದಿಲ್ಲ, ಹಾಗಾಗಿ ಅಂಥ ಮಜಾ ಇರೋದಿಲ್ಲ ಅಂತಲೇ ಹೇಳ್ಬೋದು. ಮೈಸೂರಿನ ಪುಳಿಯೋಗರೆ, ಮೈಸೂರು ಪಾಕ್, ಹಲ್ವಾ, ಬಿಸಿಬೇಳೆಬಾತ್, ವಡೆ, ಬೋಂಡಾ, ಬಜ್ಜಿ, ಮಸಾಲೆ ದೋಸೆ ಎಲ್ಲ ಕೂಡ ಈ ನವರಾತ್ರಿಯ ಸಮಯದಲ್ಲಿ ಸವಿಬೇಕು ಅಂತ ಅನಿಸೋವಂಥ ತಿಂಡಿಗಳಾಗಿರುತ್ತೆ ಅಂತ ಅನು ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಯಸ್, ಖಂಡಿತವಾಗಿ ಕೂಡ ನಂಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಸಮಯ ಕೂಡ 1 ಗಂಟೆ ಆಗಿಬಿಟ್ಟಿದೆ, ಇದು ಊಟದ ಸಮಯ ಬೇರೆ. ಹಾಗಾಗಿ ಮತ್ತೊಂದು ಗೀತೆ, ಹಾಡಿನ ನಂತರ ಸುದ್ದಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೇನ್ಬೋ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾಧಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ಸಾಮೂಹಿಕ ಬೆಳವಣಿಗೆ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದರ ಮೇಲೆ ಆಧಾರಿತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಮ್ಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಆಡಳಿತ ವಿಧಾನ ಮತ್ತು ಕಾರ್ಯ ಸಂಸ್ಕೃತಿಯಲ್ಲಿ ಸಬಲೀಕರಣಕ್ಕಾಗಿ ಅಧಿಕಾರ ಎಂಬ ತತ್ವವನ್ನು ಅಳವಡಿಸಿಕೊಂಡಿದೆ ಎಂದರು. ಅಧಿಕಾರ ಎಂದರೆ ಮುಂದೆ ಸಾಗುವ ಸಾಮರ್ಥ್ಯ ಮಾತ್ರವಲ್ಲ, ಇತರರನ್ನು ಸಬಲಗೊಳಿಸುವ ಶಕ್ತಿಯಾಗಿದೆ. ಇಂದಿನ ಯುಗದಲ್ಲಿ ಡಿಜಿಟಲ್ ಶಕ್ತಿಯು ಈ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಗಳಲ್ಲಿ ಒಂದಾಗಿದ್ದು ಭಾರತಕ್ಕೆ ಹೆಚ್ಚಿನ ಅವಕಾಶಗಳನ್ನು ತೆರೆದಿದೆ ಎಂದು ಪ್ರಧಾನಿ ಹೇಳಿದರು. ತಂತ್ರಜ್ಞಾನ, ದತ್ತಾಂಶ, ಜ್ಞಾನ ಮತ್ತು ನಾವೀನ್ಯತೆಗಳು 21ನೇ ಶತಮಾನದಲ್ಲಿ ಶಕ್ತಿಯ ಪ್ರಮುಖ ಮೂಲಗಳಾಗಿವೆ. ಭಾರತದ ಸಾಮರ್ಥ್ಯಗಳು ಇತರ ದೇಶಗಳಿಗೂ ಹೊಸ ಅವಕಾಶಗಳ ಬಾಗಿಲು ತೆರೆಯುವಂತೆ ಮಾಡುವುದು ಸರ್ಕಾರದ ನಿರಂತರ ಪ್ರಯತ್ನವಾಗಿದೆ ಎಂದರು. ಕಳೆದ 1 ದಶಕದಲ್ಲಿ 25 ಕೋಟಿ ಜನರನ್ನು ಬಡತನದಿಂದ ಹೊರತರಲಾಗಿದೆ. 2014ರಿಂದ ದೇಶದ ನವೋದ್ಯಮ ವಲಯ ಗಣನೀಯವಾಗಿ ವಿಸ್ತರಿಸಿದ್ದು ನವೋದ್ಯಮಗಳ ಸಂಖ್ಯೆ 2.5 ಲಕ್ಷ ದಾಟಿದೆ. ಇವುಗಳಲ್ಲಿ 45%ಕ್ಕೂ ಅಧಿಕ ನವೋದ್ಯಮಗಳಲ್ಲಿ ಕನಿಷ್ಠ ಒಬ್ಬ ಮಹಿಳಾ ನಿರ್ದೇಶಕಿ ಅಥವಾ ಪಾಲುದಾರರು ಇದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಆತಿಥ್ಯದಲ್ಲಿ ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭಗೊಂಡಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಭಯೋತ್ಪಾದನೆ, ಗಡಿಯಾಚೆಗಿನ ಸಂಘಟಿತ ಅಪರಾಧಗಳು, ಮಾದಕ ವಸ್ತು ಕಳ್ಳಸಾಗಣೆ, ಮೂಲಭೂತವಾದ ಅಕ್ರಮ ಹಣಕಾಸು ಹರಿವು ಹಾಗೂ ಸೈಬರ್ ಬೆದರಿಕೆಗಳನ್ನು ಜಂಟಿಯಾಗಿ ಎದುರಿಸಲು ಈ ಸಭೆಯು ಎಲ್ಲಾ ರಾಷ್ಟ್ರಗಳ ದೃಢ ಸಂಕಲ್ಪವನ್ನು ಬಿಂಬಿಸುತ್ತದೆ ಎಂದು ತಿಳಿಸಿದರು. ದೃಢವಾದ ಸಮನ್ವಯತೆಯ ಮೂಲಕ ಹೆಚ್ಚು ಸುರಕ್ಷಿತ ಮತ್ತು ಬಲವಾದ ಬಿಮ್ಸ್ಟೆಕ್ ಪ್ರದೇಶವನ್ನು ನಿರ್ಮಿಸಲು ಎಲ್ಲಾ ಸದಸ್ಯ ರಾಷ್ಟ್ರಗಳು ಬದ್ಧವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. 1997ರಲ್ಲಿ ಸ್ಥಾಪನೆಯಾದ ಬಿಮ್ಸ್ಟೆಕ್ ಸಂಘಟನೆಯಲ್ಲಿ ಭಾರತ, ಬಾಂಗ್ಲಾದೇಶ, ಭೂತಾನ್, ಮ್ಯಾನ್ಮಾರ್, ನೇಪಾಳ, ಶ್ರೀಲಂಕಾ ಮತ್ತು ಥಾಯ್ಲೆಂಡ್ ಸೇರಿದಂತೆ 7 ರಾಷ್ಟ್ರಗಳು ಸದಸ್ಯರಾಗಿವೆ. ಬಂಗಾಳಕೊಲ್ಲಿ ಪ್ರದೇಶದ ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ 2 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಅವರ ಭೇಟಿಯ ಸಮಯದಲ್ಲಿ ನಾಳೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಕೌಶಲ್ಯಾಭಿವೃದ್ಧಿ ಹಾಗೂ ಉದ್ಯಮಶೀಲತೆ ಸಚಿವ

0: ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಭಾರತದಲ್ಲಿನ ಕೆನಡಾ ಹೈಕಮಿಷನರ್ ಕ್ರಿಸ್ಟೋಫರ್ ಕೂಟರ್ ಮಾತನಾಡಿ, ಪ್ರಸ್ತಾವಿತ ಮುಕ್ತ ವ್ಯಾಪಾರ ಒಪ್ಪಂದ ಹೆಚ್ಚಿನ ಹೂಡಿಕೆ ಮತ್ತು ಉಭಯ ದೇಶಗಳ ನಡುವೆ ಜನರ ಸಂಚಾರ ಹೆಚ್ಚಿಸುವ ಮೂಲಕ ದ್ವಿಪಕ್ಷೀಯ ವ್ಯಾಪಾರವನ್ನು ಬಲಪಡಿಸಲು ಕೆನಡಾ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಿನ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ಅವರು ಹೇಳಿದ್ದಾರೆ. ಅರ್ಹ ಪ್ರತಿಯೊಬ್ಬ ನಾಗರಿಕರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವ ಉದ್ದೇಶದಿಂದ ಭಾರತ ಚುನಾವಣಾ ಆಯೋಗ ಹಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳು ಹಾಗೂ ಮತದಾರರ ನೆರವು ಅಭಿಯಾನಗಳನ್ನು ತೀವ್ರಗೊಳಿಸಿದೆ. ಮುಖ್ಯ ಚುನಾವಣಾಧಿಕಾರಿಗಳು ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಮತದಾರರ ಹೆಸರು ನೋಂದಣಿ ವೈಯಕ್ತಿಕ ವಿವರಗಳ ತಿದ್ದುಪಡಿ ಹಾಗೂ ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಮತಗಟ್ಟೆಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದು. ಮತದಾರರ ನೋಂದಣಿ ವಿಚಾರಣೆ ಪ್ರಕ್ರಿಯೆ ಹಾಗೂ ದಾಖಲೆಗಳಲ್ಲಿನ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ದೂರುಗಳ ಪರಿಹಾರಕ್ಕೂ ಈ ಅಭಿಯಾನ ಆದ್ಯತೆ ನೀಡಲಿದೆ. ದೇಶದಲ್ಲಿ ಅಂತರ್ಜಾಲ ಬಳಕೆದಾರರ ಸಂಖ್ಯೆ 2026 ಮಾರ್ಚ್ ಅಂತ್ಯದಿಂದ 109.28 ಕೋಟಿ ಜೂನ್ ಅಂತ್ಯಕ್ಕೆ 111.41 ಕೋಟಿ ಅಧಿಕವಾಗಿ ಏರಿಕೆಯಾಗಿದೆ. ತ್ರೈಮಾಸಿಕ ಅವಧಿಯಲ್ಲಿ ಶೇಕಡಾ 1.96% ಬೆಳವಣಿಗೆ ದಾಖಲಾಗಿದೆ. ಒಟ್ಟು ಅಂತರ್ಜಾಲ ಬಳಕೆದಾರರಲ್ಲಿ 4.77 ಕೋಟಿ ಅಧಿಕ ಮಂದಿ ವೈರ್ಡ್ ಸಂಪರ್ಕ ಹೊಂದಿದ್ದರೆ ಸುಮಾರು 106.64 ಕೋಟಿ ಮಂದಿ ವೈರ್ಲೆಸ್ ಸಂಪರ್ಕ ಹೊಂದಿದ್ದಾರೆ. ಜೂನ್ ಅಂತ್ಯಕ್ಕೆ ಬ್ರಾಡ್ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಶೇಕಡಾ 2.3% ಹೆಚ್ಚಿದರೆ ನ್ಯಾರೋ ಬ್ಯಾಂಡ್ ಬಳಕೆದಾರರ ಸಂಖ್ಯೆ ಶೇಕಡಾ 0.89% ಇಳಿಕೆಯಾಗಿದೆ ಎಂದು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 225 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 873 ದಶಲಕ್ಷ ಟನ್ಗಳಷ್ಟಿದ್ದು ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ರಕ್ಷಣಾ ವಲಯದ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ದೇಶೀಯ ನಾವೀನ್ಯತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮದ್ರಾಸ್ನ ತಂತ್ರಜ್ಞಾನ ನಾವೀನ್ಯತಾ ಕೇಂದ್ರವಾದ ಪ್ರವರ್ತಕ್ ಟೆಕ್ನಾಲಜೀಸ್ ಫೌಂಡ್

0: ಫೌಂಡೇಶನ್ ಹೈದರಾಬಾದ್ ಮೂಲದ ರಕ್ಷಣಾ ಕೃತಕ ಬುದ್ಧಿಮತ್ತೆ ಕಂಪನಿಯಾದ ಮೇಧಾಸ್ತ್ರ ಟೆಕ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಐಐಟಿ ಮದ್ರಾಸ್ನ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮತ್ತು ಪ್ರವರ್ತಕ್ನ ಸಿಇಒ ಡಾಕ್ಟರ್ ಎಂಜೆ ಶಂಕರ್ ರಾಮನ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಡೆನ್ಮಾರ್ಕ್ನ ಒಡೆನ್ಸ್ನಲ್ಲಿ ಇಂದಿನಿಂದ ಪ್ರತಿಷ್ಠಿತ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಗೆ ಚಾಲನೆ ದೊರೆಯಲಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯದಲ್ಲಿಂದು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಭಾರತದ ಪಿವಿ ಸಿಂಧು ಜರ್ಮನಿಯ ಏವಾನ್ ಲಿ ಅವರನ್ನು ಎದುರಿಸಲಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಭಾರತದ ಉದಯೋನ್ಮುಖ ಆಟಗಾರ್ತಿ ತನ್ವಿ ಶರ್ಮಾ ಜಪಾನ್ನ ನತ್ಸುಕಿ ನಿದಾಯಿರಾ ಅವರೊಂದಿಗೆ ಸೆಣಸಲಿದ್ದಾರೆ. ಭಾರತದ ಅಶ್ಮಿತಾ ಚಲಿಹಾ, ದೇವಿಕಾ ಸಿಹಾಗ್ ಹಾಗೂ ಉನ್ನತಿ ಹೂಡಾ ನಾಳೆ ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಕಣಕ್ಕಿಳಿಯಲಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಮೊದಲ ಸುತ್ತಿನ ಪಂದ್ಯಗಳಲ್ಲಿ ಇಂದು ಭಾರತದ ಲಕ್ಷ್ಯ ಸೇನ್ ಹಾಗೂ ಮಾಜಿ ವಿಶ್ವ ಅಗ್ರಶ್ರೇಯಾಂಕಿತ ಕಿಡಂಬಿ ಶ್ರೀಕಾಂತ್ ಸ್ಪರ್ಧಿಸುತ್ತಿದ್ದಾರೆ. ಆಯುಷ್ ಶೆಟ್ಟಿಯವರ ಪಂದ್ಯ ನಾಳೆ ನಿಗದಿಯಾಗಿದೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದ ಆರಂಭಿಕ ಸುತ್ತಿನಲ್ಲಿ ಭಾರತದ ಅಗ್ರಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ನಾಳೆ ಕಣಕ್ಕಿಳಿಯಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮೂಹಿಕ ಬೆಳವಣಿಗೆ ಮತ್ತು ಸಮಾನ ಅವಕಾಶವೇ ಭಾರತದ ಪ್ರಗತಿಗೆ ಆಧಾರ, ಪ್ರಧಾನಿ ನರೇಂದ್ರ ಮೋದಿ. ಬಿಮ್ಸ್ಟೆಕ್ ರಾಷ್ಟ್ರಗಳ ಮೊದಲ ಗೃಹ ಸಚಿವರ ಸಭೆ ನವದೆಹಲಿಯಲ್ಲಿ ಆರಂಭ. ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ ಇಂದಿನಿಂದ ಎರಡು ದಿನಗಳ ಭಾರತ ಪ್ರವಾಸ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ವಿವಿಧ ವಿಭಾಗಗಳಲ್ಲಿಂದು ಭಾರತದ ಶಟ್ಲರ್ಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ FM ರೇನ್ಬೋ ಮ್ಯೂಸಿಕ್ ಮಿಯರ್ ಶುರು ಮಾಡೋಣ ಇನ್ವೆಸ್ಟಿಂಗ್.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರಥಂಗಳ ಚಕ್ರ ವೇಗದಿನೆ, ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ. ತನ್ನಯ ಮನೋರಥಂಗಳ ಚಕ್ರ ವೇಗದಿನೆ, ತನ್ನ ಮಣಿಹಾರಗಳ ಸಿಕ್ಕು ಬಿಗಿತದಿನೆ. ತನ್ನ ಸಂಕಲ್ಪ ವಿಪರೀತ ದಿನೆ, ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ. ತನ್ನ ಸಂಕಲ್ಪ ವಿಪರೀತ ದಿನೆ, ಮಾನವನ ಬೆನ್ನು ಮುರಿದೀತೇನೋ ಮಂಕುತಿಮ್ಮ.

ಕೆಲವು ಲೋಕೋದ್ಧಾರಕರ ಆದರ್ಶಗಳು ಮನುಷ್ಯನ ಮಿತಿಗಳನ್ನು ಅರಿತವಾಗಿರುವುದಿಲ್ಲ. ಮನೋರಥದ ವೇಗದ ಚಕ್ರವು ಇಳಿಜಾರಿನಲ್ಲಿ ತಡೆ ಒಡ್ಡಲಾರದಷ್ಟು ವೇಗವಾಗಿ ಹೋದರೆ ಅಪಘಾತವಾಗುತ್ತದೆ. ನಮ್ಮ ಆರ್ಥಿಕ ವ್ಯವಸ್ಥೆ ಎತ್ತಿನ ಬಂಡಿಯ ವೇಗದಲ್ಲಿದೆ. ಅದಕ್ಕೆ ನಾವು ಎಂಜಿನ್ ಅನ್ನು ಹಚ್ಚಿದರೆ ಆ ವೇಗಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ಅದಕ್ಕೆ ವಿನೋಬಾ ಭಾವೆ ಹೇಳ್ತಾರೆ, ಭಾರತ ಕೃಷಿ ಪ್ರಧಾನವಾದ ಒಂದು ದೇಶ. ಹಳ್ಳಿಯ ಗುಡಿಗಾರಿಕೆ ಅಂದರೆ ನೇಯ್ಗಾರಿಕೆ, ಕುಂಬಾರ, ಕಮ್ಮಾರ, ಹೀಗೆ ಅವರೆಲ್ಲರ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಹಳ್ಳಿಯ ಮನೆ ಮನೆಯೂ ಪುಟ್ಟ ಕೈಗಾರಿಕಾ ಕೇಂದ್ರವಾಗತ್ತೆ ಅಂತ. ನಿರುದ್ಯೋಗದ ಸಮಸ್ಯೆಯೇ ಇರುವುದಿಲ್ಲ, ಮನೆಯವರೆಲ್ಲರಿಗೂ ಕೈ ತುಂಬ ಕೆಲಸ. ಆದರೆ ಆ ರೀತಿಯಲ್ಲಿ ಯೋಚನೆಯನ್ನು ಮಾಡದೆ ಆ ಒಂದು ನವೀಕರಣಕ್ಕೆ ಒತ್ತು ಕೊಟ್ಟರೆ, ಸಂಕಲ್ಪ ವಿಪರೀತವಾದರೆ ಏನಾಗುತ್ತೆ ಅಂದರೆ, ಡಿ ವಿ ಜಿ ಅವರು ಸೊಗಸಾದ ಉದಾಹರಣೆಯನ್ನು ಕೊಡುತ್ತಾರೆ. ತನ್ನ ಮಣಿಹಾರಗಳ ಸಿಕ್ಕು ಬಿಗುತದಿನೇ ಬೆನ್ನು ಮುರಿದೀತೋ ಮಂಕುತಿಮ್ಮ ಅಂತ. ಅಂದರೆ ಒಂದು ರೇಷ್ಮೆ ದಾರದಲ್ಲಿ ಪೋಣಿಸಿರುವ ಒಂದು ಮಣಿಯ ಹಾರ, ಆ ರೇಷ್ಮೆ ದಾರವನ್ನು ಕೊರಳಿಗೆ ಹಾಕಿಕೊಳ್ಳುವಾಗ ಸರಿಯಾಗಿ ಹಾಕಿಕೊಂಡ್ರೆ ಅದು ಕೊರಳಿಗೆ ಶೃಂಗಾರವಾಗತ್ತೆ, ಅದೇ ಗೋಜು ಗೋಜಲಾಗ್ಬಿಟ್ರೆ ಅದು ಬ್ರಹ್ಮಗಂಟಾಗ್ಬಿಡತ್ತೆ. ಬ್ರಹ್ಮಗಂಟಾದಾಗ ಏನು ಮಾಡಿದ್ರೂ ಆ ಗೋಜನ್ನ, ಆ ಸಿಕ್ಕನ್ನ ಬಿಡಿಸೋದಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮನುಷ್ಯನ ಆದರ್ಶ ಅನ್ನೋದು ವಿಪರೀತವಾದರೆ, ತನ್ನ ಒಂದು ಮಿತಿಯ ಒಂದು ಅರಿವನ್ನ, ತನ್ನ ದೇಶದ ಒಂದು ಆರ್ಥಿಕ ನಿಲುವನ್ನ, ಜನರ ಒಂದು ಸಂಸ್ಕಾರವನ್ನ, ಜನ ಜೀವನದ ಒಂದು ವೇಗವನ್ನ ತಿಳಿಯದೆ ಒಂದು ಸುಧಾರಣೆಯನ್ನು ತರೋದಿಕ್ಕೆ ಹೋದರೆ, ಬೆನ್ನು ಮುರಿದೀತೇನೋ ಮಂಕುತಿಮ್ಮ, ನಿನ್ನ ಬೆನ್ನನ್ನು ನೀನೇ ಮುರ್ಕೋತಿ ಹೊರತು ಬೇರೆ ಇನ್ನೇನೂ ಆಗೋದಿಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ.

ಮಿತಿಯನರಿತಾಶೆ ಸಮುಚಿತವ ಮರೆಯದ ಯತ್ನ ದೈತೀಕ್ಷ ಕಷ್ಟಾಂಶದ ಪರಿಹಾರ್ಯತೆಗೆ ಮಿತಿಯನರಿತಾಶೆ ಸಮುಚಿತವ ಮರೆಯದ ಯತ್ನ ತೈತೀಕ್ಷ ಕಷ್ಟಾಂಶದ ಪರಿಹಾರ್ಯತೆಗೆ ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ. ಮೃತಿಯ ಜೀವನ ಕಥೆಯ ಕೊನೆಯಲ್ಲವೆಂಬರಿವು ಹಿತಗಳಿವು ನರಕುಲಕ್ಕೆ ಮಂಕುತಿಮ್ಮ.

ಮಿತಿಯನರಿತಾಶೆ ಅಂದ್ರೆ ಆದರ್ಶವನ್ನ ಇಲ್ಲಿ ಡಿ ವಿ ಜಿ ಅವರು ಬೇಡ ಅಂತ ಹೇಳ್ತಿಲ್ಲ, ಬದಲಾವಣೆಯನ್ನು ಬೇಡ ಅಂತ ಹೇಳ್ತಾ ಇಲ್ಲ, ಉತ್ತಮಗತಿಯ ಆಸೆ ಕೂಡ ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಮಿತಿಯ ನರಿತಾಶೆ, ಆ ಒಂದು ಮಿತಿ ಇರಬೇಕು ಆಸೆಯಲ್ಲಿ. ನಾವು ಮಾಡೋ ಒಂದು ಬದಲಾವಣೆಯಿಂದ ಉಪಯೋಗಕ್ಕಿಂತ ಅಪಕಾರವೇ ಜಾಸ್ತಿ ಆದರೆ ಏನು ಪ್ರಯೋಜನ ಆಗತ್ತೆ? ಹಳೆಯ ರೀತಿ ನೀತಿಯನ್ನು ಬದಲಾಯಿಸೋದು ಬಹಳ ಸುಲಭ ಅಲ್ಲ, ಅನೇಕ ಕಷ್ಟಗಳು.

0: ಬರುತ್ತೆ, ಬೇಕಾದಷ್ಟು ನಿಷ್ಠೂರ ಬರುತ್ತೆ, ಜನರು ಅಪವಾದದ ಒಂದು ಹೊರೆಯನ್ನ ಇವನ ಮೇಲೆ ಹಾಕ್ಬಿಡ್ತಾರೆ. ಅವಾಗೆಲ್ಲಾನು ಅದನ್ನ ತಡೆದು ಮುಂದುವರಿಯೋದು ಬಹಳ ಕಷ್ಟ ಆಗತ್ತೆ. ಅದಕ್ಕೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಿದ್ದಾರೆ, ವೇದಾಂತ ಅಭ್ಯಾಸಿಗಳು ಆತ್ಮ ಶಿಕ್ಷಣಕ್ಕಾಗಿ ತಿತೀಕ್ಷೆಯನ್ನು ಹೊಂದುತ್ತಾರೆ ಅಂತ. ಇಲ್ಲಿ ತಿತೀಕ್ಷೆ ಅಂದ್ರೆ ಸೈರಣೆ, ಕಷ್ಟವನ್ನ ಸಹಿಸಿಕೊಳ್ಳೋದು, ಎದೆ ಗುಂದದಿರುವುದು, ಆ ರೀತಿಯಲ್ಲಿ. ಮತ್ತೆ ನಾನು ಏನು ಇವತ್ತು ಕಷ್ಟಪಡ್ತಿದ್ದೀನೋ ಅದಕ್ಕೆ ಫಲವನ್ನ ನಾನೇ ಪಡಿಬೇಕು ಅನ್ನೋ ಒಂದು ಸ್ವಾರ್ಥ ಇಲ್ಲದೆ ಇರೋದು. ತೆಂಗಿನ ಮರವನ್ನ ನೆಡುವವರು ಮುಂದಿನ ಪೀಳಿಗೆಗಾಗಿ ಅದನ್ನ ನೆಡೀತಾರೆ. ಹಾಗೆ ನಾವು ಹುಟ್ಟು ಹಾಕಿದ ಒಳ್ಳೆಯ ಕಾರ್ಯ ನಮ್ಮ ಸಾವಿಂದ ಅದು ಕೊನೆಗೊಳ್ಳುವುದಿಲ್ಲ. ಮೃತಿಯೇ ಜೀವನ ಕಥೆಯ ಕೊನೆಯಲ್ಲ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಇವತ್ತು ನೀನು ಮಾಡಿದ ಕಾರ್ಯ ಒಳ್ಳೆಯದಾಗಿದ್ದರೆ ನಿನ್ನ ಒಂದು ಮರಣದ ನಂತರ ಇನ್ನೊಂದು ಪೀಳಿಗೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಹೋಗತ್ತೆ. ಅದರಿಂದ ಒಂದು ಆಸೆಯಲ್ಲಿ ಒಂದು ಮಿತಿಯನ್ನ ಇಟ್ಕೋ, ಮತ್ತೆ ನನ್ನ ಜೀವನ ಇರೋದ್ರೊಳಗೆ ಇದು ಮುಗಿದು ಹೋಗ್ಬೇಕು ಅನ್ನೋ ಒಂದು ಹಂಬಲವನ್ನ ಇಟ್ಕೋಬೇಡ. ನಿನ್ನ ಕೆಲಸವನ್ನ ನೀನು ಸೈರಣೆಯಿಂದ ನಿಧಾನಕ್ಕೆ ಎಲ್ಲ ಕಷ್ಟಗಳನ್ನ ಸಹಿಸ್ತಾ ಮಾಡಿಕೊಂಡು ಹೋಗು, ಅದು ಹಿತಗಳಿವು ನರಕುಲಕ್ಕೆ. ಈ ರೀತಿಯಲ್ಲಿ ನೀನು ಮಾಡಿದಾಗ ಮನುಷ್ಯ ಜನ್ಮ ಮನುಷ್ಯ ಕೋಟಿಗೆ ನೀನು ನಿಜವಾದ ಒಂದು ಬೆಲೆ ಉಳ್ಳ ಕೆಲಸ ಮಾಡಿದೀಯಾ ಅಂತ ಹೇಳಿ ಹೊಗಳುವ ರೀತಿಯಲ್ಲಿ ನೀನು ಬದುಕೋ ಹಾಗಾಗತ್ತೆ ಮಂಕುತಿಮ್ಮ ಅಂತ ಇಲ್ಲಿ ಹೇಳಿದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ರಂಜಿನಿ ವೆಂಕಟೇಶ್, ವ್ಯಾಖ್ಯಾನ ಸುನಂದ ಗುರುರಾಜ್, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಈಗ ಕೇಳಿ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ.
2: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
3: ಕೇಳುವರಿಗೆಲ್ಲ ನವರಾತ್ರಿ ಪರ್ವದ ಈ ಶುಭ ಸಂದರ್ಭದಲ್ಲಿ ದೇವಿಯ ದಶಮಹಾವಿದ್ಯಾ ಸ್ವರೂಪದ ಅನುಸಂಧಾನದ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೂರು ಲೋಕಗಳ ಸೌಂದರ್ಯವನ್ನೂ ಮೀರಿದವಳು ತ್ರಿಪುರ ಸುಂದರಿ.

ಷೋಡಶಿ ಎಂದು ಕರೆಯಲ್ಪಡುವ ಈ ದೇವಿ 16 ಕಲೆಗಳ ಪೂರ್ಣತೆಯ ಸಂಕೇತ. ಶ್ರೀಚಕ್ರದ ಅಧಿದೇವತೆಯಾದ ಈಕೆ ಕೇವಲ ಬಾಹ್ಯ ಸೌಂದರ್ಯವಲ್ಲ, ಸೃಷ್ಟಿಯ ಪ್ರತಿ ಕಣದಲ್ಲೂ ಅಡಗಿರುವ ಸಾಮರಸ್ಯ ಮತ್ತು ಲಾವಣ್ಯದ ಪ್ರತೀಕ.

ದೈನಂದಿನ ಬದುಕಿನಲ್ಲಿ ನಾವು ಕಲೆ, ಸಂಗೀತ, ಪ್ರಕೃತಿಯಲ್ಲಿ ಸೌಂದರ್ಯವನ್ನು ಗ್ರಹಿಸುವ ಸೂಕ್ಷ್ಮತೆಯನ್ನು ಕಳೆದುಕೊಂಡಾಗ ಜೀವನ ಯಾಂತ್ರಿಕವಾಗುತ್ತದೆ. ತ್ರಿಪುರ ಸುಂದರಿಯ ಆರಾಧನೆ ನಮಗೆ ಆ ಸೌಂದರ್ಯ ದೃಷ್ಟಿಯನ್ನು ಮರಳಿ ನೀಡುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಆ ಲಲಿತಾ ಪರಾಭಟ್ಟಾರಿಕೆಯ ಮಧುರ ಲೋಕವನ್ನು

ಮೂರು ಲೋಕಗಳ ಸೌಂದರ್ಯವನ್ನೂ ಮೀರಿದ, 16 ಕಲೆಗಳಿಂದ ಪರಿಪೂರ್ಣಳಾದ ಆ ಮಹಾಶಕ್ತಿಯ ಹೆಸರೇ ತ್ರಿಪುರ ಸುಂದರಿ. ದಶ ಮಹಾವಿದ್ಯೆಗಳಲ್ಲಿ ಈಕೆಗೆ ಒಂದು ವಿಶಿಷ್ಟ ಸ್ಥಾನವಿದೆ. ಶ್ರೀವಿದ್ಯಾ ಪರಂಪರೆಯ ಅಧಿದೇವತೆಯಾಗಿ ಲಲಿತಾ ಎನ್ನುವ ಹೆಸರಿನಲ್ಲೂ ಪೂಜಿಸಲ್ಪಡುವ ಈಕೆ ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಸಂಗಮ. ಇಂದಿನ ಕಾರ್ಯಕ್ರಮದಲ್ಲಿ ಆ ಲಲಿತಾ ಪರಾಭಟ್ಟಾರಿಕೆಯ

ತ್ರಿಪುರ ಎಂದರೆ ಮೂರು ಪುರಗಳು ಅಥವಾ ಮೂರು ಲೋಕಗಳು. ಸುಂದರಿ ಎಂದರೆ ಸೌಂದರ್ಯವತಿ. ಆದರೆ ಇಲ್ಲಿನ ಸೌಂದರ್ಯ ಕೇವಲ ಬಾಹ್ಯರೂಪದ್ದಲ್ಲ. ಇದು ಸೃಷ್ಟಿ, ಸ್ಥಿತಿ, ಲಯ ಎಂಬ ಮೂರು ಹಂತಗಳಲ್ಲಿ ಹರಡಿರುವ ಆಂತರಿಕ ಸಾಮರಸ್ಯದ ಸೌಂದರ್ಯ. ಷೋಡಶಿ ಎಂದರೆ 16 ವರ್ಷದ ಬಾಲೆ ಎಂಬ ಅರ್ಥವೂ ಇದೆ ಮತ್ತು 16 ಕಲೆಗಳ ಪೂರ್ಣ ಪ್ರಕಾಶ ಎಂಬ ಅರ್ಥವೂ ಇದೆ. ಚಂದ್ರನ 16 ಕಲೆಗಳಂತೆ ಷೋಡಶಿ ಪರಿಪೂರ್ಣತೆಯ ಸಂಕೇತ. ಶ್ರೀಚಕ್ರದ ಬಿಂದುವಿನಲ್ಲಿ ನೆಲೆಸಿರುವ ಈಕೆ ಶಿವಶಕ್ತಿಯರ ಐಕ್ಯ ಸ್ವರೂಪ. ಕಾಮೇಶ್ವರನ

ಬಾಗಿಲಲ್ಲಿ ಕುಳಿತ, ಕಬ್ಬಿನ ಬಿಲ್ಲು, ಪುಷ್ಪಬಾಣ, ಪಾಶ ಮತ್ತು ಅಂಕುಶ ಹಿಡಿದ ಈಕೆಯ ರೂಪ ಸೌಮ್ಯ ಮತ್ತು ಶಾಂತ. ಕಾಳಿ ಮತ್ತು ತಾರೆಯರ ಉಗ್ರತೆಗಿಂತ ಭಿನ್ನವಾದ ಆದರೆ ಅಷ್ಟೇ ಪ್ರಬಲವಾದ ಸೌಮ್ಯ ಶಕ್ತಿಯ ಪ್ರತೀಕ.

ಲಲಿತೋಪಾಖ್ಯಾನದ ಪ್ರಕಾರ ಶಿವನ ನೇತ್ರಾಗ್ನಿಯಿಂದ ಸತ್ತ ಮನ್ಮಥನ ಬೂದಿಯಿಂದ ಜನಿಸಿದ ಭಂಡಾಸುರ ಎಂಬ ರಾಕ್ಷಸ ದೇವತೆಗಳನ್ನು ಪೀಡಿಸುತ್ತಿದ್ದಾಗ ದೇವತೆಗಳು ಶಿವನ ಬಳಿ ಮೊರೆ ಹೋದರು. ಆಗ ಶಿವ ಸೂಚಿಸಿದಂತೆ ಎಲ್ಲ ದೇವತೆಗಳೂ ಒಟ್ಟಾಗಿ ತಮ್ಮ ಚಿದಗ್ನಿಕುಂಡದ ಯಜ್ಞಾಗ್ನಿಯಿಂದ ಒಂದು ಮಹಾಶಕ್ತಿಯನ್ನು ಆವಾಹಿಸಿದರು. ಆ ಶಕ್ತಿಯೇ ಲಲಿತಾ ತ್ರಿಪುರಸುಂದರಿ. ಚಂಡಿ ಕಾಳಿಗಿಂತಲೂ ಸೌಮ್ಯ, ಆದರೆ ಅಷ್ಟೇ ಪ್ರಚಂಡಳಾದ ಈಕೆ ಭಂಡಾಸುರನ ನಗರವಾದ ಶೋಣಿತಪುರವನ್ನು ಸುಟ್ಟು ಹಾಕಿ ಆತನನ್ನು ಸಂಹರಿಸಿದಳು.

ಇನ್ನೊಂದು ಕಥೆಯಲ್ಲಿ ಕಾಮದೇವನನ್ನು ಸುಟ್ಟ ಶಿವನ ಮೂರನೇ ಕಣ್ಣಿನ ಕೋಪವನ್ನು ಶಾಂತಗೊಳಿಸಿದ್ದು ಈಕೆಯೇ ಎಂದು ಹೇಳಲಾಗುತ್ತದೆ. ಕ್ರೋಧವನ್ನು ಸೌಂದರ್ಯ ಮತ್ತು ಪ್ರೀತಿಯಿಂದ ಗೆಲ್ಲುವ ಶಕ್ತಿ ತ್ರಿಪುರ ಸುಂದರಿಗೆ ಇದೆ ಎನ್ನುವುದನ್ನು ಇದು ಸೂಚಿಸುತ್ತದೆ. ಭಗವಾನ್ ಆದಿಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿ ಎಂಬ ಅಪ್ರತಿಮ ಸ್ತೋತ್ರ ಕಾವ್ಯ ಈ ದೇವಿಯ ಸ್ತುತಿಗಾಗಿಯೇ ಮೀಸಲಾಗಿದೆ. ಶ್ರೀ ಸೂಕ್ತ ಮತ್ತು ದೇವಿ ಸೂಕ್ತಗಳಲ್ಲಿ ಬರುವ ಸೌಂದರ್ಯ, ಸಮೃದ್ಧಿ ಮತ್ತು ಶ್ರೀ ಎಂಬ ಪರಿಕಲ್ಪನೆಗಳು ತ್ರಿಪುರ ಸುಂದರಿ ತತ್ವದ ಮೂಲ ಬೀಜಗಳಾಗಿವೆ. ಋಗ್ವೇದದ ಪ್ರಸಿದ್ಧ ದೇವಿ ಸೂಕ್ತದಲ್ಲಿ ವಾಕ್ ಋಷಿಕೆ ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ ಎಂದು ತಾನೇ ಸೃಷ್ಟಿಯ ಸಮಸ್ತ ಶಕ್ತಿಗಳ ಒಡತಿ ಎಂದು ಘೋಷಿಸುತ್ತಾಳೆ. ಇದು ತ್ರಿಪುರ ಸುಂದರಿಯ ಸಾರ್ವಭೌಮ ಸ್ವರೂಪವನ್ನೇ ಪ್ರತಿಬಿಂಬಿಸುತ್ತದೆ. ತೈತ್ತಿರೀಯ ಉಪನಿಷತ್ತಿನ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ವಾಕ್ಯದಲ್ಲಿ ಬರುವ ಆನಂದ ಮತ್ತು ಪೂರ್ಣತೆಯ ಪರಿಕಲ್ಪನೆಯನ್ನೇ ಶ್ರೀವಿದ್ಯಾ ಪರಂಪರೆ ತ್ರಿಪುರ ಸುಂದರಿಯ ಆನಂದ ಸ್ವರೂಪವಾಗಿ ವಿವರಿಸುತ್ತದೆ.

ಮತ್ತೊಂದು ಕಥೆಯಲ್ಲಿ ಇಂದ್ರಾದಿ ದೇವತೆಗಳು ತ್ರಿಪುರ ಸುಂದರಿಯ ದರ್ಶನ ಪಡೆಯಲು ಬಯಸಿದಾಗ ಆಕೆಯ ತೇಜಸ್ಸನ್ನು ಸಹಿಸಲಾರದೆ ಕಣ್ಣು ಮುಚ್ಚಿಕೊಂಡರೆಂದು, ಆಗ ದೇವಿ ತನ್ನ ತೇಜಸ್ಸನ್ನು ತಗ್ಗಿಸಿ ಸೌಮ್ಯ ಷೋಡಶಿ ರೂಪದಲ್ಲಿ ಪ್ರಕಟಗೊಂಡಳೆಂದು ಹೇಳಲಾಗುತ್ತದೆ. ಪರಮ ಸತ್ಯ ಮತ್ತು ಸೌಂದರ್ಯ ನಮ್ಮ ಗ್ರಹಿಕೆಗೆ ಸುಲಭವಾಗುವಂತೆ ಸೌಮ್ಯ ರೂಪ ತಾಳುತ್ತದೆ ಎನ್ನುವ ಸಂಕೇತ ಇಲ್ಲಿದೆ. ಇನ್ನು ತತ್ವವನ್ನು ಗ್ರಹಿಸಿದರೆ ತ್ರಿಪುರ ಎನ್ನುವುದು ಮೂರರ ಗುಂಪು. ಭೂರ್ಭುವ ಸ್ವರ್ಲೋಕಗಳೆಂಬ ಮೂರು ಲೋಕಗಳು, ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳು, ಸತ್ವ ರಾಜಸ ಮತ್ತು ತಮೋಗುಣಗಳೆಂಬ ಮೂರು ಗುಣಗಳು, ಇಚ್ಛಾ ಜ್ಞಾನ ಮತ್ತು ಕ್ರಿಯಾಶಕ್ತಿಗಳೆಂಬ ಶಕ್ತಿತ್ರಯಗಳು, ಹೀಗೆ ಇನ್ನೂ ಹಲವಾರು. ಈ ಎಲ್ಲ ಮೂರರ ಗುಂಪುಗಳು ಆ ದೇವಿಯ ಅಧೀನಗಳೇ ಆದ್ದರಿಂದ ಆಕೆಯನ್ನು ತ್ರಿಪುರ ಅಥವಾ ತ್ರಿಪುರ ಸುಂದರಿ ಎಂದು ಭಾವಿಸಲಾಗುತ್ತದೆ. ಹೀಗೆ ತ್ರಿಪುರ ಸುಂದರಿ ದೇವಿಯದ್ದು ಬಹಳ ಗಹನವಾದ ತತ್ವ. ಇದು ಗುರೂಪದೇಶದಿಂದ ಪಡೆಯಬೇಕಾದ, ಸಾಧನೆ ಮಾಡಬೇಕಾದ ರಹಸ್ಯ ವಿದ್ಯೆಯೂ ಹೌದು. ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಸೌಂದರ್ಯವನ್ನು ಗಮನಿಸುವ ವ್ಯವಧಾನವನ್ನೇ ಕಳೆದುಕೊಂಡಿದ್ದೇವೆ. ಬೆಳಗಿನ ಸೂರ್ಯೋದಯ, ಮಗುವಿನ ನಗು, ಒಂದು ಹೂವಿನ ಪರಿಮಳ, ಇವೆಲ್ಲವನ್ನೂ ನೋಡುತ್ತೇವೆ ಆದರೆ ಅನುಭವಿಸುವುದಿಲ್ಲ. ತ್ರಿಪುರ ಸುಂದರಿ ತತ್ವ ನಮಗೆ ಕಲಿಸುವುದೇ ಈ ಸೂಕ್ಷ್ಮ ಸೌಂದರ್ಯ ದೃಷ್ಟಿಯನ್ನು ಮರಳಿ ಪಡೆಯುವ ರೀತಿ ಮತ್ತು ಅಗತ್ಯಗಳನ್ನು. ಜೀವನವನ್ನು ಕೇವಲ ಕರ್ತವ್ಯಗಳ ಸಂಕೋಲೆಯಾಗಿ ನೋಡದೆ ಅದರಲ್ಲಿ ಅಡಗಿರುವ ಆನಂದ ಮತ್ತು ಸೌಂದರ್ಯವನ್ನು ಗುರುತಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ತ್ರಿಪುರ ಸುಂದರಿ ದೇವಿಗೆ ಸಲ್ಲಿಸುವ ನಿಜವಾದ ಪೂಜೆ. ಮನೆಯನ್ನು ಅಂದವಾಗಿ ಜೋಡಿಸುವುದು, ಒಳ್ಳೆಯ ಸಂಗೀತವನ್ನು ಆಲಿಸುವುದು, ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು. ಕೇಳುಗರೆ, ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಸೌಂದರ್ಯವನ್ನು ಗಮನಿಸುವ ವ್ಯವಧಾನವನ್ನೇ ಕಳೆದುಕೊಂಡಿದ್ದೇವೆ. ಬೆಳಗಿನ ಸೂರ್ಯೋದಯ, ಮಗುವಿನ ನಗು, ಒಂದು ಹೂವಿನ ಪರಿಮಳ, ಇವೆಲ್ಲವನ್ನೂ ನೋಡುತ್ತೇವೆ ಆದರೆ ಅನುಭವಿಸುವುದಿಲ್ಲ. ತ್ರಿಪುರ ಸುಂದರಿ ತತ್ವ ನಮಗೆ ಕಲಿಸುವುದೇ ಈ ಸೂಕ್ಷ್ಮ ಸೌಂದರ್ಯ ದೃಷ್ಟಿಯನ್ನು ಮರಳಿ ಪಡೆಯುವ ರೀತಿ ಮತ್ತು ಅಗತ್ಯಗಳನ್ನು. ಜೀವನವನ್ನು ಕೇವಲ ಕರ್ತವ್ಯಗಳ ಸಂಕೋಲೆಯಾಗಿ ನೋಡದೆ ಅದರಲ್ಲಿ ಅಡಗಿರುವ ಆನಂದ ಮತ್ತು ಸೌಂದರ್ಯವನ್ನು ಗುರುತಿಸುವ ಮನೋಭಾವ ಬೆಳೆಸಿಕೊಳ್ಳುವುದೇ ತ್ರಿಪುರ ಸುಂದರಿ ದೇವಿಗೆ ಸಲ್ಲಿಸುವ ನಿಜವಾದ ಪೂಜೆ. ಮನೆಯನ್ನು ಅಂದವಾಗಿ ಜೋಡಿಸುವುದು, ಒಳ್ಳೆಯ ಸಂಗೀತವನ್ನು ಆಲಿಸುವುದು, ಕಲೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು, ಇವೆಲ್ಲವೂ ತ್ರಿಪುರ ಸುಂದರಿಯ ಆರಾಧನೆಯ ಭಾಗಗಳೇ. ಸಂಬಂಧಗಳಲ್ಲಿ ಸೌಂದರ್ಯ ಎಂದರೆ ಪರಸ್ಪರ ಗೌರವ ಮತ್ತು ಪ್ರೀತಿ. ಕೆಲಸದಲ್ಲಿ ಸೌಂದರ್ಯ ಎಂದರೆ ಶ್ರದ್ಧೆಯಿಂದ ಮಾಡುವ ಪರಿಪೂರ್ಣತೆ, ಮಾತನಾಡುವಾಗ ಮೃದುತ್ವ, ವರ್ತನೆಯಲ್ಲಿ ಸೌಜನ್ಯ, ಉಡುಗೆ ತೊಡುಗೆಯಲ್ಲಿ ಶುಚಿತ್ವ, ಇವೆಲ್ಲವೂ ತ್ರಿಪುರ ಸುಂದರಿ ತತ್ವದ ಸಣ್ಣ ಸಣ್ಣ ಪ್ರತಿಫಲನಗಳು. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸುತ್ತಲಿನ ಪ್ರಕೃತಿಯ ಕಲೆಯ ಸೌಂದರ್ಯವನ್ನು ಗುರುತಿಸುವ ಅಭ್ಯಾಸ ಮಾಡಿಸುವುದು ಅವರ ಭಾವನಾತ್ಮಕ ಬೆಳವಣಿಗೆಗೆ ಸಹಕಾರಿ. ಪ್ರತಿಯೊಂದು ಕಾರ್ಯವನ್ನು ಪ್ರೀತಿ ಮತ್ತು ಸೌಂದರ್ಯ ಪ್ರಜ್ಞೆಯಿಂದ ಮಾಡಿದಾಗ ಬದುಕೇ ಒಂದು ಶ್ರೀಚಕ್ರ ಪೂಜೆಯಾಗುತ್ತದೆ ಎಂಬುದು ಈ ಪರಂಪರೆಯ ಸಂದೇಶ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕುರಿತಂತೆ ಪರಿಶೀಲನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ನೀಡಿರುವ ತೀರ್ಪಿನ ಕುರಿತು ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಶೇಕಡ 56% ಮೀಸಲಾತಿಯ ಆಧಾರದಲ್ಲಿ ನಡೆದಿರುವ ಶೈಕ್ಷಣಿಕ ಪ್ರವೇಶಾತಿ ಹಾಗೂ ಸರ್ಕಾರಿ ನೇಮಕಾತಿಗಳ ಮೇಲೆ ಹೈಕೋರ್ಟ್ ತೀರ್ಪು ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಪರಿಶೀಲಿಸಬೇಕಿದೆ ಎಂದು ಹೇಳಿದ್ದಾರೆ. ಇದರಿಂದ ವಿವಿಧ ಸಮುದಾಯಗಳಿಗೆ ದೊರೆಯಬೇಕಾದ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಯೇ ಹೆಚ್ಚಿದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ಕ್ಷೇತ್ರಗಳಲ್ಲಿ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ಮೀಸಲಾತಿಯ ಮೂಲ ಉದ್ದೇಶವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಪರಿಸ್ಥಿತಿಯನ್ನು ಅಸಾಧಾರಣ ಸಂದರ್ಭವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ವಿಶೇಷ ಪ್ರಕರಣವಾಗಿ ಪರಿಶೀಲಿಸುವ ಅವಕಾಶವಿತ್ತು ಎಂದು ಹೇಳಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ನ್ಯಾಯಾಲಯದ ತೀರ್ಪಿನ ಮೇಲೆ ಸರ್ಕಾರ ಪ್ರಭಾವ ಬೀರುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಪ್ರತಿಭಟನಾಕಾರರ ಮೇಲಿನ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ ನಡೆಸಲಾಗುವುದು ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಯಾವುದೇ ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಪೊಲೀಸರು ನಿಮ್ಮ ಹಕ್ಕುಗಳನ್ನು ರಕ್ಷಿಸಲು ಇದ್ದಾರೆಯೇ ಹೊರತು ಪ್ರತಿಭಟನಾಕಾರರ ಧ್ವನಿಗೆ ಅಡ್ಡಿಯಾಗಲು ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಕೆಆರ್ ವೃತ್ತದ ಬಳಿ ಮುಖ್ಯ ಚುನಾವಣಾಧಿಕಾರಿಯ ಕಚೇರಿಯತ್ತ ಮೆರವಣಿಗೆ ನಡೆಸಲು ಪೂರ್ವಾನುಮತಿ ಇಲ್ಲದೆ ಜಮಾಯಿಸಿದ್ದ ಪ್ರತಿಭಟನಾಕಾರರ ಗುಂಪನ್ನು ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದಿದ್ದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ, ಆದರೆ ಇದ್ಯಾವುದರ ಬಗ್ಗೆಯೂ ಗಮನ ಇಲ್ಲದೆ ರಾಜ್ಯ ಸರ್ಕಾರ ರಹಸ್ಯ ಕಾರ್ಯಾಚರಣೆಯಲ್ಲಿ ಮುಳುಗಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 217 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದೆ, 46,000 ಕೋಟಿ ರೂಪಾಯಿ ನಷ್ಟ ಆಗಿದೆ, ಆದರೆ ಸರ್ಕಾರ 1,200 ಕೋಟಿ ರೂಪಾಯಿ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಮೂಲಗಳ ಪ್ರಕಾರ ಸರ್ಕಾರ ರೈತರಿಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ಬರಗಾಲದ ಹಾಗೂ ಸರ್ಕಾರದ ಕ್ರಮಗಳ ಬಗ್ಗೆ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ 32 ಸಚಿವರು ಎಂದಾದರೂ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರಾ ಎಂದು ಅವರು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಪಬ್ ಒಂದರಲ್ಲಿ ನಡೆದ ದಾಳಿಯ ವೇಳೆ ಗುರುತಿನ ಚೀಟಿ ತೋರಿಸುವಂತೆ ಕೇಳಿದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹಲ್ಲೆ ನಡೆಸಿ ನಿಂದಿಸಿದ ಆರೋಪದ ಮೇಲೆ ಆಂಧ್ರಪ್ರದೇಶ ಕೇಡರ್ನ ಐಎಎಸ್ ಅಧಿಕಾರಿ ಮತ್ತು ಅವರ 3 ಸ್ನೇಹಿತರ ವಿರುದ್ಧ ಬೆಂಗಳೂರು ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಐಎಎಸ್ ಅಧಿಕಾರಿ ಹಾಗೂ ಅವರ ಸ್ನೇಹಿತರು ಪೊಲೀಸ್ ಅಧಿಕಾರಿಯನ್ನು

0: ಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಕಬ್ಬು ರೈತರ ಪ್ರಮುಖ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಅನ್ನದಾತರ ಪ್ರತಿಭಟನೆ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ರೈತರು ರಾಷ್ಟೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕಬ್ಬು ಬೆಳೆ ದರ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯ ಹಿರೇಬಾಗೇವಾಡಿ ಬಳಿ ರೈತರು ಬೆಳಗಾವಿ ಧಾರವಾಡ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಕಬ್ಬಿಗೆ ಪ್ರತಿ ಟನ್ನಿಗೆ 5,500 ಬೆಂಬಲ ಬೆಲೆ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ರಾಷ್ಟೀಯ ಹೆದ್ದಾರಿ ಮೇಲೆ ಉರುಳು ಸೇವೆ ಮಾಡಿದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KRamarajan ಮಾತನಾಡಿ, ಸಾರ್ವಜನಿಕರಿಗೆ ಹಾಗೂ ಕೃಷಿ ಉತ್ಪನ್ನ ಇತರೆ ವಾಣಿಜ್ಯ ವಸ್ತುಗಳ ಅಂತಾರಾಷ್ಟೀಯ ಸಾಗಾಣಿಕೆಯಲ್ಲಿ ತೊಂದರೆಯಾಗದಂತೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ಕಬ್ಬು ಜೋಳ ರಾಗಿಗೆ ವೈಜ್ಞಾನಿಕ ಬೆಲೆ ಕಲ್ಪಿಸುವ ನಿಟ್ಟಿನಲ್ಲಿ MSP ಮತ್ತು FRP ನಿಗದಿ ಮಾಡಬೇಕೆಂದು ಒತ್ತಾಯಿಸಿ ಚಾಮರಾಜನಗರದ ಗುಂಡ್ಲುಪೇಟೆ ಪಟ್ಟಣದ ಮೈಸೂರು ಊಟಿ ಹೆದ್ದಾರಿ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಮತ್ತು ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.6 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014 8.73 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1,728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ರಂಗೋಲಿ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಹಿಳಾ ರಂಗೋಲಿ ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ಶಾಸಕ TS ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿದರು. ಅರಮನೆಯ ಮುಂಭಾಗದ ಅಂಗಳದಲ್ಲಿ 265 ಸ್ಪರ್ಧಿಗಳು ಬಿಡಿಸಿದ ವೈವಿಧ್ಯಮಯ ಹಾಗೂ ಸಾಂಪ್ರದಾಯಿಕ ರಂಗೋಲಿಗಳು ದಸರಾ ಸಂಸ್ಕೃತಿ ಮತ್ತು ನಾಡಿನ ಪರಂಪರೆಯನ್ನು ಸಾರುವ ಚಿತ್ರಕಲಾಕೃತಿಗಳು ಸಾರ್ವಜನಿಕರ ಹಾಗೂ ಪ್ರವಾಸಿಗರ ಗಮನ ಸೆಳೆದವು. ಈ ಸ್ಪರ್ಧೆಯಲ್ಲಿ 63 ವರ್ಷದ ಹಿರಿಯ ಮಹಿಳೆ ಸರಸಮ್ಮ ಅವರಿಗೆ ಪ್ರಥಮ ಬಹುಮಾನ ದೊರೆತಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪಾರದರ್ಶಕವಾಗಿ ಮುಕ್ತಾಯಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿಯನ್ನು ಇದೇ 27 ಪ್ರಕಟಿಸಲಾಗುವುದು ಎಂದು ಜಿಲ್ಲಾ ಚುನಾವಣಾಧಿಕಾರಿ ಗಂಗಾಧರಸ್ವಾಮಿ GM ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಅಧಿಕಾರಿಗಳು ಮತ್ತು ಮತಗಟ್ಟೆ ಸಿಬ್ಬಂದಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಯಾವುದೇ ದೂರುಗಳಿಗೆ ಆಸ್ಪದ ನೀಡದಂತೆ 100% SIR ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಸೂಕ್ತ ಪರಿಶೀಲನೆ ಹಾಗೂ ದಾಖಲೆಗಳ ಆಧಾರದ ಮೇಲೆ ಮೃತಪಟ್ಟವರು ಹಾಗೂ ಎರಡೂ ಕಡೆ ಹೆಸರು ಹೊಂದಿದ 180 ಮತದಾರರು, 5 ನೇಪಾಳಿ ಪ್ರಜೆಗಳು ಹಾಗೂ ಒಬ್ಬ ವಿದೇಶದಲ್ಲಿದ್ದ ಪ್ರಜೆಯ ಹೆಸರನ್ನು ಪಟ್ಟಿಯಿಂದ ತಿರಸ್ಕರಿಸಲಾಗಿದೆ. ಈ ಎಲ್ಲಾ ಮಾಹಿತಿಯನ್ನು ದಾಖಲೆ ಸಮೇತ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಎಂದು ವಿವರಿಸಿದ್ದಾರೆ. ಬೆಂಗಳೂರಿನ

ಅಡ್ವಾನ್ಸ್ನಲ್ಲಿ ಬಿಯಾಂಡ್ ದಿ ವಿಸಿಬಲ್ ಕನೆಕ್ಟಿಂಗ್ ದಿ ಡಾಟ್ಸ್ ಇನ್ ಪ್ಯಾಲಿಯೇಟಿವ್ ಕೇರ್ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ವೃತ್ತಿಪರ ಜಾಲಗಳನ್ನು ಬಲಪಡಿಸುವುದು, ಅನುಭವಗಳ ವಿನಿಮಯವನ್ನು ಪ್ರೋತ್ಸಾಹಿಸುವುದು, ಉಪಶಾಮಕ ಆರೈಕೆಗೆ ಪ್ರವೇಶ ಸುಧಾರಿಸಲು ಅವಕಾಶಗಳನ್ನು ಗುರುತಿಸುವ ಗುರಿ ಹೊಂದಿದೆ. ಬೆಂಗಳೂರಿನ ವಿವಿಧ ಸಂಸ್ಥೆಗಳು ಈ ಕಾರ್ಯಕ್ರಮಕ್ಕೆ ಕೈಜೋಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೀಸಲಾತಿ ಕುರಿತ ಹೈಕೋರ್ಟ್ ತೀರ್ಪಿನ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಕ್ರಮದ ಕುರಿತಂತೆ ಪರಿಶೀಲನೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ದೆಹಲಿ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿದ ಹಿನ್ನೆಲೆ ರಾಜ್ಯದ ವಿವಿಧೆಡೆ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಿ. 2:42:25 ಹೊತ್ತಿನಲ್ಲಿ ಎವರ್ ಗ್ರೀನ್ ಕನ್ನಡ ಹಾಡುಗಳನ್ನು ಕೇಳುವಂತ ಸಮಯದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮೊದಲ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ತಾಜ್ ಮಹಲ್ ಚಿತ್ರದ ಹಾಡು. ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಹಾಡಿದೆ. ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆ. ಆರ್ ಚಂದ್ರ ಅವರ ಸಾಹಿತ್ಯ ಗೀತೆಗಿದೆ.

0: ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಎವರ್ಗ್ರೀನ್ ಕನ್ನಡ ಹಾಡುಗಳನ್ನ ಆಲಿಸ್ತಾ ಇದ್ರಿ. ಇನ್ನೆರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಪ್ರಸಾರವಾಗುತ್ತೆ. ಮುಸಂಜೆ ಮಾತು ಚಿತ್ರದ ಒಂದು ಗೀತೆ, ಹಾಗೆ ಇಂತಿನಿಂದ ಪ್ರೀತಿಯ ಚಿತ್ರದ ಒಂದು ಹಾಡು ನಿಮಗಾಗಿ.

0: तो क्यों ना अपनाएं खुशियां, अपनाकर मनोदर्पण। कॉल करें 844-844-0632 पर और पाएं NCERT द्वारा अपनी शैक्षिक व भावनात्मक समस्याओं का समाधान।
1: और अब इसी कार्यक्रम के साथ हम अपने आज के उमंग प्रसारण को विराम देने की आज्ञा चाहेंगे। तो अपने मित्र अजीत को उमंग कार्यक्रम की तकनीकी टीम यानी जगबंधु, कुसुमलता, चेतना, अरशद, प्रसून और हमारे आज के विशेषज्ञ प्रोफेसर सुमन संजय कुमार जी के साथ आज्ञा दीजिए। नमस्कार।
2: उमंग उमंग उमंग उमंग।
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
4: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
5: ನನ್ ಕಾರ್ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
6: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
7: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
8: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
0: ನೀವು ತಯಾರಿಸಿದ

0: ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಯುಪಿಎ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು, ನಡೆಸಿಕೊಡುತ್ತಾರೆ ನಾರಾಯಣ ಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
2: ಶ್ರೋತೃಗಳೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಯುಪಿಐ ಹೊಸ ಮಾರ್ಗಸೂಚಿ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಇದ್ದಾರೆ, ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಈಗ ಭಾರತೀಯ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಯುಪಿಐ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಕಳೆದ 10 ವರ್ಷಗಳ ಹಿಂದೆ ಅಂದರೆ 2016 ಆರಂಭವಾದಂತಹ ಒಂದು ನಮ್ಮ ಭಾರತೀಯ ರಿಯಲ್ ಟೈಮ್ ಹಣ ಪಾವತಿ ಇಂಟರ್ಫೇಸ್ ಇದು. ಆ 2016 ಹೋಲಿಸಿದ್ರೆ ಈಗ ನಮ್ಮ ಪಾವತಿ ಪ್ರಮಾಣ 12,000 ಪಟ್ಟು ಹೆಚ್ಚಾಗಿದೆ. 700 ಹೆಚ್ಚು ಬ್ಯಾಂಕ್ಗಳ ಜೊತೆ ಈ UPI ಜೋಡಣೆಯಾಗಿದೆ. ಜಗತ್ತಿನ 49% ರಿಯಲ್ ಟೈಮ್ ಪಾವತಿ UPIನಲ್ಲಿ ಆಗ್ತಾ ಇದೆ. ಇದು ಜಗತ್ತಿನ ಅತಿ ಬೃಹತ್ತಾದ ರಿಯಲ್ ಟೈಮ್ ಹಣ ಪಾವತಿ ವೇದಿಕೆಯಾಗಿ ಈಗ ಹೊರಹೊಮ್ಮಿದೆ. ಈ ಸಾಧನೆ ಬಗ್ಗೆ ತಾವು ವಿವರ ಕೊಡಬಹುದಾ?
3: ಖಂಡಿತ ವೀರನಾರಾಯಣ ಅವರೇ. ಈ UPI ಅಂತ ಏನಿದೆ ಅದು NPCI ಮತ್ತೆ RBI ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದೆ. April 2016 ಶುರುವಾದ ಇದು, ಆ ವರ್ಷ ಬರೇ 314 ಲಕ್ಷ ಕೋಟಿ ವಹಿವಾಟು ಆಗ್ತಾ ಇದೆ ಈಗ 2026 ಫೈನಾನ್ಷಿಯಲ್ ಇಯರ್ ಅಲ್ಲಿ. ಮತ್ತೆ ಡೈಲಿ ಒಂದು 66 ಕೋಟಿ ವ್ಯವಹಾರಗಳಾಗ್ತಾ ಇದೆ, ಅಂದ್ರೆ ಪಾವತಿಗಳಾಗ್ತಾ ಇದಾವೆ. ಜಾಗತಿಕ ಹಂಚಿಕೆ ಬಗ್ಗೆ ಹೇಳೋದಾದ್ರೆ ರಿಯಲ್ ಟೈಮ್ ಪಾವತಿಗಳಲ್ಲಿ ನೀವು ಹೇಳಿದಾಗಲೇ 49% ನಾವು ಕವರ್ ಮಾಡ್ತಾ ಇದೀವಿ. ಈ UPIಯಲ್ಲಿ 55 ಕೋಟಿ ಯೂಸರ್ಸ್ ಇದ್ದಾರೆ. ನಮ್ಮಲ್ಲಿ 145 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಹೆಚ್ಚು ಕಮ್ಮಿ 1/3 ಆಕ್ಟಿವ್ ಯೂಸರ್ಸ್ ಇದ್ದಾರೆ ಇಂಡಿಯಾದಲ್ಲಿ ಅಂತ ಅನ್ಕೋಬಹುದು. ಆದ್ರೆ ಇದೇ ಬ್ರೆಜಿಲ್ ಅಲ್ಲಿ 90% ಇದೆ. ಹಾಗಾಗಿ ನಾವು ಇನ್ನು ಮಾಡೋದು ಸುಮಾರು ಇದೆ. ಇದಷ್ಟೇ ಅಲ್ಲ, ಈವನ್ UPI ಅಂತಾರಾಷ್ಟ್ರೀಯ ವಿಸ್ತರಣೆಯ ಒಂದು ಪ್ರಾಜೆಕ್ಟ್ ನಲ್ಲಿ 11 ಕಾರ್ಯನಿರ್ವಹಣೆ ಮಾಡ್ತಾ
2: ಇದೆ.
3: ಭೂತಾನ್, ನೇಪಾಳ ಈ ರೀತಿ,
2: ಸಿಂಗಾಪುರ್
3: ಹೌದು,
2: ಫ್ರಾನ್ಸ್
3: ಅಲ್ಲಿಂದೆಲ್ಲ ನೀವು ರುಪಿಯನ್ನ ಕಳಿಸಬೇಕು ಇಲ್ಲಿಗೆ ಅಂತ ಹೇಳಿದ್ರೆ UPI ಮುಖಾಂತರ ನೀವು ಉಪಯೋಗಿಸಬಹುದು. ಇದಷ್ಟೇ ಅಲ್ಲ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ ಅಥವಾ ಹಣಕಾಸು ಒಳಗೂಡಿಕೆ, ಗ್ರಾಮೀಣ ಮತ್ತೆ ನಗರ ಪ್ರದೇಶಗಳಲ್ಲಿ QR ಕೋಡ್ಗಳು ಎಲ್ಲೆಲ್ಲೂ ಸಹ ತಾವು ನೋಡೇ ಇರ್ತೀರಾ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಅಂತಾನೆ ಹೇಳ್ಬಹುದು, ವ್ಯಾಪಾರ ಕ್ರಾಂತಿ ಅಂತ ಹೇಳ್ಬಹುದು. ಚಹಾ ಅಂಗಡಿ, ತರಕಾರಿ ಅಂಗಡಿ, ಮತ್ತೆ ನಾವು ದೊಡ್ಡ ದೊಡ್ಡ ವಿಷಯವಾಗಿ ಹೇಳೋದಾದ್ರೆ ಇದನ್ನ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಇದು ಒಂದ್ ರೀತಿ ಇನ್ಫ್ರಾಸ್ಟ್ರಕ್ಚರೇ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಭಾರತದ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಇದೆ ಇದಕ್ಕೆ. IMF, ವರ್ಲ್ಡ್ ಬ್ಯಾಂಕ್ ಈ ರೀತಿಯವರೆಲ್ಲ ಬಂದು ರೆಕಗ್ನೈಸ್ ಮಾಡಿದ್ದಾರೆ. ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು 10-15 ಡೆಲಿಗೇಷನ್ ಬರ್ತಾ ಇರುತ್ತೆ ನಮ್ಮ RBI ಇಂದ ಕಲೀಲಿಕ್ಕೆ ಹೇಗೆ ನಾವು ಅದನ್ನ ಬಳಸಬಹುದು ಅಂತೇಳಿ. ಹಾಗಾಗಿ ಸಾಧನೆ ಬಹುಶಃ ಇಡೀ ಭಾರತದ ಜನಗಳಿಗೆಲ್ಲ ಉಪಯೋಗದಲ್ಲೇ ಅವ್ರು ಕಂಡುಕೊಂಡಿದ್ದಾರೆ ಅಂತ ನನ್ನ ಭಾವನೆ.
2: ಸರಿ, UPIನ ಹೊಸ ಮಾರ್ಗಸೂಚಿಯನ್ನ ಇತ್ತೀಚೆಗೆ ಪ್ರಕಟಿಸಲಾಗಿದೆ. ಈ ತಿಂಗಳ 15 ಈ ಗೈಡ್ಲೈನ್ಸ್ ಜಾರಿಯಾಗುತ್ತೆ ಅಂತ ಪ್ರಕಟಣೆ ಹೇಳುತ್ತೆ. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಮಧ್ಯಮ ಹಾಗೂ ಬೃಹತ್ ವಾಣಿಜ್ಯ ವ್ಯವಹಾರ ನಡೆಸುವವರಿಗೆ 2,000 ಹೆಚ್ಚು ವಹಿವಾಟು ಮಾಡಿದ್ರೆ ಅದು MDR ಅಥವಾ ನಾವೇನು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಹೇಳ್ತೀವಿ ಅದು ಅನ್ವಯ ಆಗುತ್ತೆ ಅನ್ನುವುದು ಆ ನ್ಯೂ ಗೈಡ್ಲೈನ್ಸ್ನ ಮುಖ್ಯವಾದ ಅಂಶ. ಈ ಬಗ್ಗೆ ವಿವರ ಕೊಡಬಹುದಾ?
3: ಖಂಡಿತ. ಈ ಒಂದು ಗೈಡ್ಲೈನ್ ಏನು ಬಂದಿದೆ 15 ಚಾಲೂ ಆಗೋಕೆ ಹೊರಟಿದೆ. ಆದರೆ ಸುಮಾರು ಕನ್ಫ್ಯೂಷನ್ ಇದೆ ನಮ್ಮ ಸಾಮಾನ್ಯ ಜನರಲ್ಲಿ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಇದನ್ನ ಏನು ಸ್ಕೀಮ್ ಬಗ್ಗೆ ಒಂದು ಸಮ್ಮರಿ ಫಾರ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹೊಸ UPI ಮಾರ್ಗಸೂಚಿ ಪ್ರಕಾರ 15 2,000 ಹೆಚ್ಚಿನ ಪರ್ಸೆಂಟ್ ಮರ್ಚೆಂಟ್, ಅಂದರೆ ಏನು ವ್ಯವಹಾರದಲ್ಲಿ ಏನು ದುಡ್ಡು ಕಳಿಸಬೇಕಾಗತ್ತೆ ಬೇರೆ ಒಬ್ಬರಿಗೆ, ಅದರಲ್ಲಿ ಮಾತ್ರ MDR ಅಥವಾ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ವಯ ಆಗುತ್ತೆ. ಅಂದರೆ ನಾನು ನೀವು 1 ಅಥವಾ 10 ಕಳಿಸ್ಕೊಂಡ್ರೆ ಪರಸ್ಪರ ಅದಕ್ಕೆ ಯಾವುದೇ ಒಂದು MDR ಅಥವಾ ಕಮಿಷನ್ ಅಥವಾ ರೇಟ್ ಏನು ಚಾರ್ಜಸ್ ಏನು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ಸಾಮಾನ್ಯ ವಾಣಿಜ್ಯ ವ್ಯವಹಾರ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ 0.4% MDR ಹಾಕ್ಲಿಕ್ಕೆ ಹೊರಟಿದ್ದಾರೆ. ಅದು ಏನು ಗರಿಷ್ಠ ಒಂದು 300 ಜಾಸ್ತಿ ಅಂದ್ರೆ 75,000 ನೀವು 300 ಪಾಯಿಂಟ್ 4% ಕಟ್ಟಬೇಕಾಗತ್ತೆ. 75,000 ನಂತರ ಅದು 300 ಆಗಿರುತ್ತೆ. ಎರಡು ಲಕ್ಷ ಮಾಡಿ ಒಂದ್ ಲಕ್ಷ ಮಾಡಿ ಏನಾದ್ರು ಮಾಡಿದ್ರು. ಇದಲ್ದೇನೆ ಈ ರೈಲ್ವೆ, ಇಂಧನ, ಟೆಲಿಕಾಮು, ಇನ್ಶೂರೆನ್ಸು,

0: ಏನೋ ಮತ್ತೆ ಅಗ್ರಿಕಲ್ಚರ್ ಇನ್ಪುಟ್ಸು ಈ ರೀತಿಗೆಲ್ಲ ಏನ್ ಮಾಡಿದ್ದಾರೆ, ಅದರಲ್ಲೆಲ್ಲ ಮಾರ್ಜಿನ್ ತುಂಬಾ ಕಮ್ಮಿ. ಹಾಗಾಗಿ ಮರ್ಚೆಂಟ್ ರೈಲ್ವೇಸ್, ಇಂಧನ, ಟೆಲಿಕಾಮ್ ಏನಿದೆ ಅಥವಾ ಪೆಟ್ರೋಲಿಯಂ, ಇದರಲ್ಲೆಲ್ಲ ಫ್ಲಾಟ್ 5 ರುಪೀಸ್ ಅಷ್ಟೇ. ಅದ್ರಲ್ಲಿ 0.4% ಅಂತ ಏನಿಲ್ಲ, ಸಿಂಪ್ಲಿ 5 ರುಪೀಸ್ ಕೊಡಬೇಕಾಗತ್ತೆ ಅವರು. ಆಯ್ತಾ? ಮತ್ತೆ ಈ ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಮುಂದೆ ನಾವು ಡಿಸ್ಕಸ್ ಮಾಡೋರಿದೀವಿ, ಕ್ಯಾಪಿಟಲ್ ಮಾರ್ಕೆಟ್ ಬಹುಶಃ ಡೀಟೇಲ್ ಆಗಿ ಅದು ಹೇಳಬೇಕಾಗತ್ತೆ. ಸೊ ಪರ್ಸನ್ ಟು ಪರ್ಸನ್ ವ್ಯವಹಾರಗಳು ಯಾವಾಗಲೂ ಸಹ ಉಚಿತ. ಮತ್ತೆ ಇನ್ನೊಂದು ಏನೊಂದು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಈ MDR ಅಂತ ಏನ್ ಹೇಳ್ತೀವಿ ಅದು ಕಸ್ಟಮರ್ ಮೇಲೆ ಬರೋದಿಲ್ಲ,
1: ವರ್ತಕರ ಮೇಲೆ
0: ಬರುತ್ತೆ. ಏನು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಏನ್ ಉಪಯೋಗಿಸ್ತೀರಾ, ಸ್ವೈಪ್ ಮಾಡ್ತೀರಾ ಪಾಸ್ ಮಿಷಿನ್ ಅಲ್ಲಿ, ಅವಾಗ ಅವ್ರು 1% ಇಂದ 2% ಇಂದ ಈಗ ಪ್ರೆಸೆಂಟ್ಲಿ ಕಟ್ಕೊಂಡು ಹೋಗ್ತಾ ಇದಾರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾರು ಮರ್ಚೆಂಟ್ಗಳು. ಇದು ಸಹ 0.4% ಅಂತ ಹೇಳಿದ್ರೆ 100 ರೂಪಾಯಿಗೆ 40 ಪೈಸೆ ಬಿತ್ತು. ಆಯ್ತಾ? ಈ ಒಂದು 40 ಪೈಸೆ 100 ರೂಪಾಯಿಗೆ ಅದನ್ನ ಕಟ್ಟೋರು ಮರ್ಚೆಂಟ್ಗಳು. ಕಸ್ಟಮರ್ಗೆ ಪಾಸ್ ಆನ್ ಮಾಡಬಾರದು ಅಂತಲೂ ಸಹ NPCA ಅವರು, ಗವರ್ಮೆಂಟ್ ಆಫ್ ಇಂಡಿಯಾದವರು ಡಿಸಿಷನ್ ತಗೊಂಡಿದ್ದಾರೆ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇದೇನಪ್ಪ ಯಾಕೆ ಈ ತರ ಇದು ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ, ನಾವು ಒಂದು ರೀತಿ ಸಸ್ಟೈನಬಲ್ ಮಾಡೆಲ್ ಅಂತ ಹೇಳ್ತಾರೆ ಅದಕ್ಕೆ. ಸಸ್ಟೈನಬಲ್, ವಾಟ್ ಎವರ್ ದ ಮಾಡೆಲ್ ದಟ್ ಶುಡ್ ಬಿ ಸಸ್ಟೈನಬಲ್. ಹಾಗಾಗಿ ಇದು ಸಸ್ಟೈನಬಲ್ ಮಾಡೆಲ್ ಬೇಕು ನಮಗೆ ಇಂಡಿಯಾಗೆ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲದೆ ಸೈಬರ್ ಸುರಕ್ಷತೆ ಒಂದು ದೊಡ್ಡ ಒಂದು ಪಿಡುಗಾಗಿದೆ. ಮತ್ತೆ ಇನ್ನೋವೇಷನ್, ಹೊಸ ಹೊಸ ಐಟಮ್ಗಳು ಬರಬೇಕು. ಈ ಉದಾಹರಣೆಗೆ ನೋಡಿ, ರೂಪೆ ಅವರು ಕ್ರೆಡಿಟ್ ಕಾರ್ಡ್ನಲ್ಲೇ UPI ನೀವು ಜೋಡಿಸ್ಬೋದು, ದುಡ್ಡು ಇಲ್ಲ ಅಂತ ಹೇಳಿದ್ರು ಕ್ರೆಡಿಟ್ ಕಾರ್ಡ್. ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಅನ್ನ ನೀವು UPI ಮಾಡೋಕ್ಕಾಗಲ್ಲ, ಆದ್ರೆ ರೂಪೆ ಕ್ರೆಡಿಟ್ ಕಾರ್ಡ್ ಅನ್ನ ನೀವು UPI ಅಲ್ಲೂ ಉಪಯೋಗಿಸಬಹುದು. ಮತ್ತೆ ಏನು ಸಾಮಾಜಿಕ ಸಮತೋಲನ ಅಂತ ಏನು ಹೇಳ್ತೀವಿ, ಸಾರ್ವಜನಿಕ ಸೇವೆಗಳಲ್ಲಿ ಇರ್ಬೋದು, ರೈಲ್ವೆ, ಇಂದಿನ ಕಡಿಮೆ ವೆಚ್ಚದಲ್ಲಿ ಡಿಜಿಟಲ್ ಪಾವತಿ ಸ್ವೀಕರಿಸೋಕ್ಕೆ ಅವಕಾಶ ಇದೆ. ಇದು ಒಂದು ರೀತಿ ನಾನು ಬಹುಶಃ ಸಮ್ಮರಿ ಫಾರ್ಮ್ ಅಲ್ಲಿ ಇದನ್ನ ನಾನು ಹೇಳಿದ್ದೀನಿ, ಮುಂದೆ ನೋಡೋಣ.
1: ತಾವು ಹೇಳದ ಹಾಗೆ ಇದು ವೈಯಕ್ತಿಕವಾಗಿ ನಾವು ಸ್ನೇಹಿತರು ಅಥವಾ ಯಾರಿಗೇ ಆಗಲಿ ಪರ್ಸನಲ್ ಆಗಿ ನಾವು ಯಾವುದೇ ಎಷ್ಟೇ ಮೊತ್ತದ ಹಣವನ್ನು ಡಿಜಿಟಲ್ UPI ಮೂಲಕ ಪಾವತಿ ಮಾಡಿದ್ರೆ ಯಾವುದೇ ಇದರಲ್ಲಿ MDR ಆಗಲಿ ಅಥವಾ ಯಾವುದೇ ಶುಲ್ಕ ಆಗಲಿ ಇದಕ್ಕೆ ವಿಧಿಸಲಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಸಣ್ಣ ವರ್ತಕರು ಅಂದರೆ ಮಾಸಿಕ 100,000 ಕಡಿಮೆ ವ್ಯವಹಾರ ನಡೆಸುವಂತಹ ವರ್ತಕರ ಮೇಲೆ ಕೂಡ ಇದು ಯಾವುದೇ ರೀತಿಯ MDR ಅನ್ವಯ ಆಗೋದಿಲ್ಲ. ಮಧ್ಯಮ ಮತ್ತು ದೊಡ್ಡ ವರ್ತಕರು ಅಂದರೆ ಮಂತ್ಲಿ 100,000 ಹೆಚ್ಚಿನ ವಹಿವಾಟು ಏನು ನಡೆಸ್ತಾರೆ ಅವರ ಒಂದು ವಹಿವಾಟಿನ ಮೇಲೆ ಕೇವಲ 0.4% ತಾವು ಹೇಳದ ಹಾಗೆ ಅದು 2,000 ರೂಪಾಯಿಗಿಂತ ಹೆಚ್ಚಿನ ಒಂದು ಪಾವತಿಗೆ ಅದು ಅನ್ವಯ ಆಗುತ್ತೆ ಅಂತ ತಾವು ಹೇಳಿದ್ರಿ. ಮತ್ತೆ ಅದರಲ್ಲೂ ಕೂಡ ಗರಿಷ್ಠ 300 ರೂಪಾಯಿ ಒಂದು ಕ್ಯಾಪ್ ಮಾಡಿದ್ದಾರೆ ಅನ್ನುವ ಒಂದು ವಿಷಯವನ್ನು ತಾವು ಹೇಳಿದಿರಿ. ಸರ್, ಈಗ ಮ್ಯೂಚುವಲ್ ಫಂಡ್ಸು, ಸೆಕ್ಯೂರಿಟೀಸು, ಸ್ಟಾಕ್ ಬ್ರೋಕರ್ಸ್ ಮತ್ತು ಡೀಲರ್ಸ್ ಇಲ್ಲಿ ಇದ್ರ ಮೇಲೆ ಕೂಡ ಒಂದು MDR 0.02% ವಿಧಿಸಲಾಗುತ್ತೆ ಅನ್ನುವ ಒಂದು ಅಂಶ ಮಾರ್ಗಸೂಚಿನಲ್ಲಿ ಇದೆ. ಈ ಬಗ್ಗೆ ತಾವು ಮತ್ತಷ್ಟು ವಿವರ ಕೊಡಬಹುದಾ? ಹಾಗೆಯೇ ಈ ಒಂದು ಅಂಶ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆ ಮೇಲೆ ಯಾವ ರೀತಿಯಾದರೂ ಪ್ರಭಾವ ಬೀರಬಹುದಾ?
0: ಇದು ಒಳ್ಳೆ ಪ್ರಶ್ನೆ. ಇದು ಬದಲು ಉತ್ತರ ಕೊಡಕ್ಕೆ ಬದಲು ನೀವು 1,00,000 ಅಂತ ಏನು ಹೇಳಿದ್ರಿ, ಅದು ಒಂದು ಒಳ್ಳೆ ರಿಲೀಫ್. ಬದಲು ಸಣ್ಣ ವ್ಯಾಪಾರಿಗಳಿಗೆ 2,000 ಒಂದ್ಸಲ ಪೇಮೆಂಟ್ ಮಾಡಲಿಕ್ಕೆ ಏನು ಇದಿರೋದಿಲ್ಲ MDR. ಅದಷ್ಟೇ ಅಲ್ಲ, 2,000 ಮೇಲೆ ಇದ್ರೂ ಸಹ 1,00,000 ಅವರಿಗೆ ಈ MDR ಇರೋದಿಲ್ಲ. MPCA ಅವರು ಯಾವ ಸಣ್ಣ ವ್ಯಾಪಾರಿಗಳಿರ್ತಾರಲ್ಲ, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ಮಾರೋರು, ಹೂವು ಮಾರೋರು, ಅವರಿಗೆಲ್ಲ 1,00,000 ಅದು ಅನ್ವಯ ಆಗೋದಿಲ್ಲ. ಅದು ಸಹ ಅದನ್ನ ಕೊಟ್ಟಿರೋದ್ರಿಂದ ಅದು ಸಹ ಒಳ್ಳೆ ರಿಲೀಫ್ ಅಂತ ನಾನು ಅನ್ಕೊಂತೀನಿ. ಇನ್ನು ಈ ಸ್ಟಾಕ್ ಮಾರ್ಕೆಟಿಗೆ ಬರೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕರ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕು. ಅದು ಸಹ ಒಂದ್ ರೀತಿ ಪಾವತಿ UPI ಉಪಯೋಗಿಸ್ಕೊಂಡೆ ನಾವೆಲ್ಲ ಮಾಡ್ತಾ ಇದೀವಿ. ಇವಾಗ ಅದು ಸಹ ಫ್ರೀ ಇದೆ. ಈಗ ಉದಾಹರಣೆಗೆ ನನ್ನ ಹತ್ರ ಒಂದು ಬ್ರೋಕರ್ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ, ಬ್ಯಾಂಕಿಂಗ್ ಅಕೌಂಟ್ ಇನ್ನೊಂದು ಅಕೌಂಟ್ ಬ್ಯಾಂಕ್ ಅಲ್ಲಿ ಇದೆ. ಉದಾಹರಣೆಗೆ ಹೆಸರೇ ತಗೊಳ್ಳೋದಾದ್ರೆ ಜೆರೋದ ಅಂತ ಇದೆ ಅನ್ಕೊಳ್ಳಿ, ಅದು ಗ್ರೋ ಅಂತ ಇದೆ. ಅವ್ರ ಹತ್ರ ಬ್ಯಾಂಕ್ ಅಲ್ಲ, ಅವರು ಅದೇ ICICI ಬ್ಯಾಂಕ್ ಅವ್ರ ಹತ್ರ ಅವ್ರ ಬ್ರೋಕಿಂಗು ಇದೆ, ಕಂಪನಿ ಮತ್ತೆ ಬ್ಯಾಂಕ್ ಅಕೌಂಟು ಇದೆ. ಬ್ಯಾಂಕ್ ಅಕೌಂಟ್ ಇಂದ ಬ್ರೋಕಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಾದ್ರೆ ಮೊದಲು ಫ್ರೀ ಇತ್ತು, ಅದಕ್ಕೆ 0.4% ಅಂದ್ರೆ, ಯಾಕಂದ್ರೆ ಅದೆಲ್ಲ ಹೈ ವ್ಯಾಲ್ಯೂ ಇದಾದ್ರಿಂದ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ MDR ಅನ್ನ ತುಂಬಾ ಕಮ್ಮಿ ಇಟ್ಟಿದ್ದಾರೆ, 0.02% ಅಂತ ಹೇಳಿದ್ರೆ. 1,00,000 ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಬಾಂಡ್ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಿದ್ರೆ ನೀವು ಥ್ರೂ ಬ್ರೋಕರ್, 1,00,000 ಒಂದು 20 ರೂಪಾಯಿ ಬೀಳುತ್ತೆ ನೋಡಿ. ಅದರಲ್ಲೂ ಸಹ ನಾವು 300 ರೂಪಾಯಿ ಗರಿಷ್ಠ ಮಿತಿ ಇಟ್ಟಿದ್ವಿ ಮ್ಯಾಕ್ಸಿಮಮ್. ಅಂದ್ರೆ 15,00,000 ಹೆಚ್ಚಿನ ವ್ಯವಹಾರ ಏನಾದ್ರೂ ನೀವು ಮಾಡಕ್ ಹೋಗದೆ, ಒಂದೇ ಸಲ ನೀವು ಅಷ್ಟೊಂದು ಸ್ಟಾಕ್ಸ್ ಅಥವಾ ಬಾಂಡ್ಸ್ ತಗೊಳ್ಳೋದಿದ್ರೆ ಅದರಲ್ಲೂ ಸಹ 300 ರೂಪಾಯಿಗೆ ನಾವು ಗರಿಷ್ಠ ಮಿತಿಯನ್ನ NPCA ಅವರು ಹಾಕಿದ್ದಾರೆ. ಇದು ಎಲ್ಲೆಲ್ಲಿಗೆ ಅಪ್ಲೈ ಆಗುತ್ತೆ? ಇದು ಮ್ಯೂಚುವಲ್ ಫಂಡ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಬ್ರೋಕಿಂಗ್, ಸೆಕ್ಯೂರಿಟೀಸ್, ಬಾಂಡ್ಸ್ ಖರೀದಿ ಇದೆಲ್ಲ ಮಾಡ್ತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ, ಅದಕ್ಕೆಲ್ಲ ಅಪ್ಲೈ ಆಗುತ್ತೆ. ಮತ್ತೆ ಇದೇನಂದ್ರೆ ಸಣ್ಣ ಹೂಡಿಕೆದಾರರು ಏನಿರ್ತಾರಲ್ಲ, ಯಾವುದೇ ಪರಿಣಾಮ ಅಷ್ಟೊಂದು ಆಗಲ್ಲ, ಯಾಕಂದ್ರೆ 10,000 to 50,000 ಹೂಡಿಕೆ ಮಾಡಿದ್ರೆ ಅಷ್ಟು 0.02% ಅಲ್ಲಿ ಅಷ್ಟೇನು ಎಫೆಕ್ಟ್ ಇರೋದಿಲ್ಲ. ಸೊ ಬ್ರೋಕರ್ಗಳಿಗೂ ಸಹ ವ್ಯವಹಾರದ ಪ್ರಮಾಣ ಹೆಚ್ಚಾದರೆ MDR ಕೂಡ ಹೆಚ್ಚಾಗುತ್ತೆ. ಅದರಿಂದ ಗರಿಷ್ಠ ಮಿತಿಯನ್ನ 300 ರೂಪಾಯಿ

0: ಹಾಕಿದ್ದಾರೆ ನಾವು ಈಗ ಕಂಪೇರ್ ಟು ಇಂಟರ್ನ್ಯಾಷನಲ್ ಸಿಚುಯೇಷನ್ ಅಪ್ಪ ಅಂದ್ರೆ ಕ್ರೆಡಿಟ್ ಟು ಡೆಬಿಟ್ ಕಾರ್ಡ್ ಇವನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಾವಿರ ಉಪಯೋಗಿಸಿದ್ರೆ 1-2% ಇರುತ್ತೆ, ನಮ್ಮಲ್ಲಿ 0.02%. ಹಾಗಾಗಿ ಇದು ಏನು ಅಷ್ಟೊಂದು ಇಂಪ್ಯಾಕ್ಟ್ ಇಲ್ಲ. ಇದು ಯಾವತ್ತು ಅನೌನ್ಸ್ ಮಾಡಿದ್ರು ಅವತ್ತೇನೋ ಮೀಡಿಯಾದಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಇತ್ತು, ಇದರಿಂದ ಎಫೆಕ್ಟ್ ಆಗುತ್ತೆ ಬ್ರೋಕಿಂಗ್ ಕಂಪನೀಸ್ಗಳಿಗೆ, ಯಾಕೆಂದ್ರೆ ಅವ್ರು ಕೈಯಿಂದ ಕಟ್ಟಬೇಕಲ್ಲ, ಅವರೇನು ಇನ್ವೆಸ್ಟರ್ಸ್ ಇಂದ ಪಾಸ್ ಆನ್ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ನ್ಯೂಸ್ ಐಟಮ್ ಬಂದದ್ದು ನಿಜ. ಆದರೆ ನನ್ನ ಒಂದು ವೈಯಕ್ತಿಕ ಭಾವನೆಯಲ್ಲಿ ಇದು ಯಾವುದೇ ಒಂದು ಇಂಪ್ಯಾಕ್ಟ್ ಅನ್ನ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಇದು ನೆಗ್ಲಿಜಿಬಲ್.
1: ಕೇವಲ 0.02% ಇದರಿಂದಾಗಿ ಇದರ ಒಂದು ಪ್ರಭಾವ ತುಂಬಾ ತುಂಬಾ ಕಡಿಮೆ ಅಂತ ತಾವು ಹೇಳ್ತೀರಿ. ಮತ್ತೆ ಈಗ ಈ UPI ಹೊಸ ಮಾರ್ಗಸೂಚಿಯೊಂದಿಗೆ ಆಗ್ಲೇ ತಾವೇನು ಹೇಳಿದ್ರಿ, ಇದು ಒಳಗೊಳ್ಳುವ ಆರ್ಥಿಕತೆಗೆ ಇದು ನೆರವು ಕೊಡುತ್ತೆ, ಮತ್ತೆ ಸುಸ್ಥಿರ ಅಭಿವೃದ್ಧಿ ಸಸ್ಟೈನಬಲ್ ಒಂದು ಡೆವಲಪ್ಮೆಂಟ್ ಏನಿದೆ ಅದಕ್ಕಾಗಿ ಇದು ಈ ಒಂದು ಬಳಕೆ ಆಗುತ್ತೆ ಅಂತ ಹೇಳಿದ್ರಿ. ಆ ಅಂಶ ಕೂಡ NPCI ಬಿಡುಗಡೆ ಮಾಡಿರುವಂತಹ ಒಂದು ವರದಿನಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಈ UPIನ ಸುಸ್ಥಿರ ಬಳಕೆ ಏನಿದೆ ಅದರಲ್ಲಿ ಉದ್ಯಮಗಳಿದ್ದಾರೆ, ಮತ್ತೆ ನಮ್ಮ ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸಣ್ಣ ವರ್ತಕರನ್ನ ಇನ್ನಷ್ಟು ಒಳಗೊಳಗೊಳಿಸೋದು. ತಾವಾಗಲೇ ಹೇಳಿದ್ರೆ ಈಗ ಬ್ರೆಜಿಲ್ಗೆ ಹೋಲಿಸಿದ್ರೆ ನಮ್ಮಲ್ಲಿ ಕೇವಲ ಈಗ ಒಟ್ಟು ಜನಸಂಖ್ಯೆಯಲ್ಲಿ 1/3 ಇದ್ದೀವಿ, ಇನ್ನೂ ಇದು ಹೆಚ್ಚಾಗಬೇಕು ಅಂತ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಸಣ್ಣ ಪಟ್ಟಣಗಳಲ್ಲಿ ಇನ್ನಷ್ಟು ಈ UPI ಬಳಕೆಯನ್ನು ವ್ಯಾಪ್ತಿಯನ್ನು ವಿಸ್ತಾರಗೊಳಿಸೋದಕ್ಕೆ ನಾವು ಹೊರಟಿದ್ದೀವಿ ಅನ್ನುವ ಒಂದು ವರದಿಯಲ್ಲಿ ಈ ಅಂಶ ಇರೋದನ್ನು ನಾವು ಕಾಣ್ತೀವಿ. ಒಟ್ಟಾರೆ ಈ MDR ಏನು ಸಂಗ್ರಹ ಮಾಡ್ತೀವಿ, ಈಗ 15 October ಹೊಸ ಮಾರ್ಗಸೂಚಿ ಅನ್ವಯ MDR ಹಣ ಸಂಗ್ರಹ ಆಗುತ್ತಲ್ಲ, ಅದರಲ್ಲಿ 5% ಹಣವನ್ನು ಈ ಎಲ್ಲ ಕಾರ್ಯಕ್ಕೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ. ಇದು ಎಷ್ಟು ಮುಖ್ಯ ನಮ್ಮ ಆರ್ಥಿಕತೆ ಮತ್ತು ಡಿಜಿಟಲ್ ಪಾವತಿಯನ್ನು ಬಲಪಡಿಸೋದಕ್ಕೆ ಅಂತ ತಾವು ಹೇಳ್ತೀರಿ.
0: ಇದು ತುಂಬಾ ಒಳ್ಳೆ ಕ್ವಶನ್. ಕೆಲವರಿಗೆ ತುಂಬಾನೇ ಏನು ಅನುಮಾನ ಅಥವಾ ಕ್ವಶನ್ಸ್ ಇದಾವೆ, ಈಗ ಯಾಕೆ ಬೇಕಿತ್ತು ಇದು, ಫ್ರೀ ಇದ್ದಿದ್ರೆ ಒಳ್ಳೇದಲ್ವೇ ಅಂತ ಸುಮಾರು ಡಿಸ್ಕಷನ್ ಆಗ್ತಾ ಇದೆ. ಆದ್ರೆ ಒಂದಂತು ನಿಜ, ನಮ್ಮಲ್ಲಿ ಇನ್ನು ಸುಮಾರು ನಾವು 2047 ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ವಿಕಸಿತ ಭಾರತ ಅಂತೇಳಿ. ವಿಕಸಿತ ಭಾರತದಲ್ಲಿ ಇದು ಒಂದು 100% ಫೈನಾನ್ಷಿಯಲ್ ಇನ್ಕ್ಲೂಷನ್. ರಿಸರ್ವ್ ಬ್ಯಾಂಕ್ನವರು ಈಗ ಒಂದು 2 ಹಿಂದೆ ಎಲ್ಲಾ ಬ್ಯಾಂಕ್ಗಳಿಗೂ ಒಂದು ಮಾರ್ಗದರ್ಶನ ಕೊಟ್ಟಿದ್ರು, ಎಲ್ಲಾ ಕಸ್ಟಮರ್ಗೂ ಇಂಡಿಯಾದಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಡಿಜಿಟಲ್ ಪೇಮೆಂಟ್ ಮಾಧ್ಯಮ ಫೆಸಿಲಿಟಿ ಕೊಟ್ಟಿರಲೇಬೇಕು. ಡಿಜಿಟಲ್ ಪೇಮೆಂಟ್ ಅಂತ ಹೇಳಿದ್ರೆ ಆಧಾರ್ ಬೇಸ್ಡ್ ಹೆಬ್ಬೆಟ್ಟೊತ್ತಿ ದುಡ್ಡು ತಗೋತಾರಲ್ಲ ಅದು ಡಿಜಿಟಲ್ ಪೇಮೆಂಟು, ATM ಕಾರ್ಡ್ ಅದು ಡಿಜಿಟಲ್ ಪೇಮೆಂಟು, ಇಂಟರ್ನೆಟ್ ಬ್ಯಾಂಕಿಂಗ್ ಅದು ಡಿಜಿಟಲ್ ಪೇಮೆಂಟು, ಮೊಬೈಲ್ ಅದು ಡಿಜಿಟಲ್ ಪೇಮೆಂಟ್, ಮೊಬೈಲ್ ಇದ್ರೆ UPI ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ಕೊಡಲೇಬೇಕು. ಅದು 100% ಆಫ್ ದ ಕಸ್ಟಮರ್ ಶುಡ್ ಹ್ಯಾವ್ ಒನ್ ಆರ್ ದ ಅದರ್ ಡಿಜಿಟಲ್ ಪೇಮೆಂಟ್ ಮೋಡ್ ಫೆಸಿಲಿಟಿ ಶುಡ್ ಬಿ ದೇರ್. ದಿಸ್ ಟಾರ್ಗೆಟ್ ಹಸ್ ಬಿನ್ ಲಾರ್ಜ್ಲಿ ಅಚೀವ್ಡ್. ಐ ಆಮ್ ನಾಟ್ ಶ್ಯೂರ್ ಹೌ ಮೆನಿ ಎಷ್ಟು ರಾಜ್ಯಗಳಲ್ಲಿ ಇದು ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ. ನನಗೆ ಗೊತ್ತಿರೋ ಹಂಗೆ ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಎಲ್ಲಾ ರಾಜ್ಯಗಳಲ್ಲೂ ಇದು 100% ಅವರು ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಹೆಚ್ಚು ಕಮ್ಮಿ ಆ ಕೆಲಸ ಮುಗಿದಿರಬೇಕು. ಸೊ ಇನ್ನೂ ನಾ ಹೇಳೋದಾದ್ರೆ UPI QR ಕೋಡ್ ಬೇಸ್ಡ್ ಎಷ್ಟೋ ಟ್ರೇಡರ್ಗಳ ಹತ್ರ ಇರೋದಿಲ್ಲ. ಸೊ ಅವ್ರನ್ನ ಇನ್ಕ್ಲೂಡ್ ಮಾಡೋದು ಹೇಗೆ, ಅದೇ ದೊಡ್ಡ ಪ್ರಶ್ನೆ. ಮೂಲೆ ಮೂಲೆಯಲ್ಲಿ, ಇಡೀ ಭಾರತದ ಮೂಲೆ ಮೂಲೆ ಹಳ್ಳಿ ಹಳ್ಳಿಯಲ್ಲೂ ಸಹ ನಾವು ಏನು QR ಕೋಡ್ ಕ್ರಾಂತಿ ಇದೆ ಅದನ್ನು ತಗೊಂಡೋಗೋದು ನಮ್ಮ ಜವಾಬ್ದಾರಿ. ಸೊ ಅದಕ್ಕೆ ಯಾರು ಮುತುವರ್ಜಿ ವಹಿಸ್ತಾರೆ? ಈಗ ಗೂಗಲ್ ಪೇ ಅವರು ವಹಿಸ್ತಾರಾ, ಅಥವಾ ಫೋನ್ ಪೇ ಅವರು ವಹಿಸ್ತಾರಾ, ಅಥವಾ ಬ್ಯಾಂಕ್ನವ್ರು ವಹಿಸ್ಬೇಕಾ? ಹಾಗೆ ಇಂಡಿವಿಜುವಲ್ ಬ್ಯಾಂಕ್ ಅದಕ್ಕೆ ಎಫರ್ಟ್ ಹಾಕೋದಕ್ಕಿಂತ ಕಲೆಕ್ಟಿವ್ಲಿ ಅಟ್ ದ ಪಾಲಿಸಿ ಲೆವೆಲ್ NPCI ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಏನು 0.4% ಏನ್ ಕಲೆಕ್ಟ್ ಮಾಡ್ತಾ ಇದಾರೆ, ಆ 0.4% ಅಲ್ಲಿ 5% ವಿಲ್ ಗೋ ಟು ದಿಸ್ ಫಂಡ್. ಆಯ್ತಾ, ಈ ಫಂಡ್ ಇಂದ ಏನಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರಸ್ತೆ ಬದಿ ಯಾರು ವ್ಯಾಪಾರಿಗಳಿರ್ತಾರೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಹೆಂಗ್ ಉಪಯೋಗಿಸ್ಬೇಕು ಅಂತೇಳಿ. ಅದೊಂದು ಅಪ್ರಹೆನ್ಷನ್, ಎಲ್ರಿಗೂ ಒಂದು ಅನುಮಾನ ಇರುತ್ತೆ, ಅಯ್ಯೋ ಏನ್ ಸೇಫಾ, ಏನು ನನಗೆ ಗೊತ್ತಿಲ್ವಲ್ಲ ಯಾವ ಬಟನ್ ಎತ್ತಬೇಕು, ಹೇಗೆ ತಗೋಬೇಕು, ಏನು ಎತ್ತ ಅಂತೇಳಿ, ಯಾರು ಮೋಸ ಮಾಡ್ತಾರ ಅಂದ್ರೆಲ್ಲ ಅನುಮಾನ ಇರುತ್ತೆ. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕು, ಉದಾಹರಣೆ ಸಹಿತ. ಮತ್ತೆ ಮಿಷಿನ್ಗಳು ಕೆಲವೊಂದ್ಸಲ ಅವ್ರು ಕೊಡಬೇಕಾಗತ್ತೆ. ಮತ್ತೆ ಸಣ್ಣ ವ್ಯಾಪಾರಿಗಳನ್ನ ಹುಡುಕ್ಬೇಕಲ್ಲ, ಕೆಲವರು ಏನೋ ಸಂತೆಗಳೇ ಬರ್ತಾರ ಅವರು, ಈ ವಾರ ಇಲ್ಲಿ ಮುಂದಿನ ವಾರ ಇನ್ನೆಲ್ಲೋ, ಅವ್ರನ್ನೂ ಸಹ ಕಂಡುಹಿಡಿದು ಯಾರು ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ಇದು ಎಲ್ಲ ಉಪಯೋಗಿಸ್ಬೇಕಾಗತ್ತೆ, ಯಾವುದು QR ಕೋಡ್ ಕೊಡಬೇಕಾಗತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಇದು ಎಷ್ಟು ನಮ್ಮ ಭಾರತದ ಆರ್ಥಿಕ ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅಂದ್ರೆ, ಒಂದು ವ್ಯಾಪಕ ಬಳಕೆ ಆಗುತ್ತೆ, ಇನ್ನೊಂದು ನೀವು ಹೇಳಿದಂಗೆ ಹಣಕಾಸು ಒಳಗೊಂಡಿಕೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್. ಅಸಂಘಟಿತ ವಲಯದವರಿದ್ದಾರೆ, ಬ್ಯಾಂಕಲ್ಲೇ ಹೋಗಿಲ್ಲ, ಅಕೌಂಟ್ ಇಲ್ಲ, ಇನ್ನೂ ಜನ್ಧನ್ ಅಕೌಂಟ್ ಅದೊಂದು ಮೂಮೆಂಟ್ ಆಯಿತು 2014 ನಂತರ. ಅದೇ ರೀತಿ ಒಂದು UPI ಕ್ರಾಂತಿ ಸಹ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ, ಈ UPI ಬರೋದ್ರಿಂದ ಒಂದು ಪಾರದರ್ಶಕತೆ ಅಂತ ಏನ್ ಹೇಳ್ತೀವಿ ನಾವು, ಪಾರದರ್ಶಕತೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ಏನೋ ದಾಖಲೆಗಳಿರುತ್ತೆ, ಡಿಜಿಟಲ್ ರೆಕಾರ್ಡ್ ಇರುತ್ತೆ. ಈಗ ಲಾಸ್ಟ್ 10 ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಅವ್ರಿಗೆ ಸಾಲ ಸಿಗುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ತೋರಿಸಿದ್ರೆ ಸಾಲ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಆ ಪಾಸ್ಬುಕ್ಕೇ ಅವ್ರಿಗೆ ಪ್ರೂಫು, ಯಾಕಂದ್ರೆ ಪಾಸ್ಬುಕ್ ಅಲ್ಲಿ ಅವರು ಟೀ ಶಾಪ್ ನಡೆಸ್ತಾ ಇದ್ರೆ ಡೈಲಿ 500 ರೂಪಾಯಿನ 1,000 ರೂಪಾಯಿನ 2,000 ರೂಪಾಯಿನ ವ್ಯಾಪಾರ ಆಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 20% 30% ಮಾರ್ಜಿನ್

0: ಬ್ಯಾಂಕ್ನವ್ರಿಗೆ ಗೊತ್ತಿರುತ್ತೆ
1: ಹೌದು
0: ಇವನ ಸಂಪಾದನೆ, ಇವನು ಸೇಲ್ಸ್ ಇಷ್ಟಿದೆ, ಮಾರ್ಜಿನ್ ಇಷ್ಟಿದೆ. ಹಾಗಾಗಿ ಬರೇ ಯು ಪಿ ಐ ಯಾರು ಉಪಯೋಗಿಸ್ತಾ ಇರ್ತಾರೆ ಅವ್ರಿಗೆ ಸಾಲ ಸಿಗುತ್ತೆ. ಈ ರೀತಿ ಸುಮಾರು ಸ್ಕೀಮ್ಗಳಿದ್ದಾವೆ ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಎಲ್ಲಿ ಅವ್ರು ಸಾಲ ಕೊಟ್ಟಾಗ ಆ ಸಾಲ ಕೊಡೋದು ಯಾರಿಗೆ ಅಂದರೆ ಕ್ಯೂ ಆರ್ ಕೋಡ್ ಇರಬೇಕು. ರಸ್ತೆ ಬದಿ ವ್ಯಾಪಾರಿಗಳಿಗೆ ಒಂದು ಸಪರೇಟ್ ಸ್ಕೀಮ್ ಇದೆ. ಆ ಸ್ಕೀಮಿನಡಿಯಲ್ಲಿ ಅವರು ಸಾಲ ತಗೋಬೇಕು ಅಂತ ಹೇಳಿದರೆ ಅವರು ಕ್ಯೂ ಆರ್ ಕೋಡನ್ನು ಇಟ್ಕೊಂಡೇ ವ್ಯಾಪಾರ ಮಾಡಬೇಕು. ಅಂಥವ್ರಿಗೆ ಮಾತ್ರ ವ್ಯಾಪಾರ ಸಾಲ ಅಂತೇಳಿ ಕೊಡ್ತಾರೆ. ಸೊ ಹಾಗಾಗಿ ಆರ್ಥಿಕ ಏನು ಒಳಗೂಡಿಕೆ ಏನಿದೆ, ಹಣಕಾಸು ಒಳಗೊಂಡಿಗೆ, ಅದು ಸಹ ಬಹಳ ಇದಾಗುತ್ತೆ. ಮತ್ತೆ ಏನಂದ್ರೆ ಎಕಾನಮಿಕ್ ಎಂಪವರ್ಮೆಂಟ್ ಅಂತ ಏನಿಡ್ತೀವಿ, ಆರ್ಥಿಕತೆಯ ಬಲ ವ್ಯಾಪಕವಾಗಿ ಬಳಕೆ ಆದರೆ ನಮಗೆ ಈ ಜಿ ಡಿ ಪಿ ಅಂತ ಏನು ಹೇಳ್ತೀವಿ ನಾವು ಕ್ಯಾಲ್ಕುಲೇಷನ್, ಅದು ಅನುಕೂಲ ಆಗುತ್ತೆ. ಯಾಕಂದ್ರೆ ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನು ಹೇಳ್ತೀವಿ ನಾವು, ಆ ಇನ್ಫಾರ್ಮಲ್ ಸೆಕ್ಟರ್ ರೋಲ್ ಆಫ್ ಇನ್ಫಾರ್ಮಲ್ ಸೆಕ್ಟರ್ ಎಲ್ಲ ಕಮ್ಮಿ ಆಗುತ್ತೆ. ಯಾರು ಎಷ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ, ಎಷ್ಟು ಅವರು ಪರ್ಚೇಸ್ ಕನ್ಸಂಪ್ಷನ್ನು ಪ್ರಾಫಿಟ್ ಎಷ್ಟು, ಅದನ್ನೆಲ್ಲ ಎಸ್ಟಿಮೇಟ್ ಮಾಡಲಿಕ್ಕೂ ಸಹ ನಮಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಓವರಾಲ್ ಈ ಯು ಪಿ ಐಯಿಂದ ಒಂದು ಇಂಡಿವಿಜುವಲ್ ಲೆವೆಲಲ್ಲಿ ಬೆನಿಫಿಟ್, ಅನದರ್ ಕಂಟ್ರಿ ಲೆವೆಲಲ್ಲೂ ಸಹ ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಭಾವನೆ.
1: ತಾವು ಎರಡು ಮುಖ್ಯವಾದ ಅಂಶಗಳನ್ನು ಹೇಳಿದ್ರಿ, ಈ ಡಿಜಿಟಲ್ ಪಾವತಿಯಿಂದ ಒಂದು ಪಾರದರ್ಶಕತೆ, ಇನ್ನೊಂದು ಪ್ರತಿ ಪಾವತಿ ಪ್ರತಿ ವಹಿವಾಟು ಕೂಡ ದಾಖಲೀಕರಣ ಆಗುತ್ತೆ ಅನ್ನುವ ಒಂದು ಅಂಶ. ಮತ್ತು ಹೀಗೆ ದಾಖಲೀಕರಣ ಆಗೋದ್ರಿಂದ ಸರಿಯಾದ ಡೇಟಾ ಸಿಗುತ್ತೆ, ಮತ್ತು ನಮ್ಮ ಜಿ ಡಿ ಪಿಯ ದರ ಇತ್ಯಾದಿಗಳನ್ನು ಸರಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ತಾವು ಇನ್ಫಾರ್ಮಲ್ ಸೆಕ್ಟರ್ ಅಂತ ಏನು ಹೇಳಿದ್ರಿ, ಆ ಒಂದು ಇನ್ಫಾರ್ಮಲ್ ಸೆಕ್ಟರ್ ಅಥವಾ ಅನೌಪಚಾರಿಕ ಒಂದು ವಲಯದಲ್ಲಿ ಇರುವಂಥ ವರ್ತಕರಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳನ್ನು ಸರಿಯಾಗಿ ರೂಪಿಸೋದಕ್ಕೆ ಮತ್ತು ಜಾರಿಗೊಳಿಸೋದಕ್ಕೆ ಕೂಡ ಈ ಒಂದು ದತ್ತಾಂಶ ಸಹಾಯ ಮಾಡುತ್ತೆ ಅಂತ ತಾವು ಹೇಳಿದ್ರಿ. ಮತ್ತು ಈ ಹೊಸ ಮಾರ್ಗಸೂಚಿ ಅನ್ವಯ %5 ಈ MDR ಸಂಗ್ರಹಣೆ ಏನಿದೆ ಅದನ್ನು ಸಣ್ಣ ವರ್ತಕರ ಒಂದು ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅನ್ನುವ ಒಂದು ಅಂಶ ತಾವು ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ರಿ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಇರಬಹುದು, ಮತ್ತು ತಳ್ಳುವ ಗಾಡಿನಲ್ಲಿ ವ್ಯಾಪಾರ ಮಾಡೋರು, ಒಂದು ಹೂವು ಮಾರಾಟ ಮಾಡೋರು, ತರಕಾರಿ ಮಾರಾಟ ಮಾಡೋರು, ಇವರನ್ನು ಆರ್ಥಿಕ ಒಳಗೊಳ್ಳುವಿಕೆಗೆ ಇನ್ಕ್ಲೂಷನ್ ಮಾಡೋದಕ್ಕೆ ಮತ್ತು ಅವರ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಇದಕ್ಕೆ ಕೂಡ ಈ ಒಂದು ಹಣ ಬಳಕೆ ಆಗೋದ್ರಿಂದ ಅವರು ಈ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಸಾಧಿಸೋದಕ್ಕೆ ಮತ್ತು ಅವರು ಕೂಡ ಹೂಡಿಕೆ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ತಾವು ಹೇಳಿದ್ರಿ. ಒಟ್ಟಾರೆ ಈ ಯು ಪಿ ಐ ಪಾವತಿ ವ್ಯವಸ್ಥೆ ಏನಿದೆ ಅದು ನಮ್ಮ ದೇಶೀಯ ಡಿಜಿಟಲ್ ತಂತ್ರಜ್ಞಾನದ ಒಂದು ಅತ್ಯುತ್ತಮ ಮಾದರಿ. ಇದರ ಅಭಿವೃದ್ಧಿ ಮತ್ತು ನಿರ್ವಹಣೆಗೆ ಸರ್ಕಾರ ವಾರ್ಷಿಕ ಸುಮಾರು 20,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ಅನ್ನುವ ಒಂದು ಅಂಕಿಅಂಶ ಲಭ್ಯ ಆಗಿದೆ. ಒಟ್ಟಾರೆ ಇಷ್ಟು ಹಣವನ್ನು ಖರ್ಚು ಮಾಡುವಂತಹ ಈ ಒಂದು ಯು ಪಿ ಐ ವ್ಯವಸ್ಥೆಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ಮತ್ತು ತಾವಾಗಲೇ ಹೇಳಿದಂಗೆ ಸೈಬರ್ ಇಶ್ಯೂಸ್ ಕೂಡ ಇದೆ, ಮತ್ತು ಬ್ಯಾಂಕಿಂಗ್ ಟೆಕ್ನಾಲಜಿ ಕೂಡ ಸಪೋರ್ಟಿಂಗ್ ಮಾಡೋದು ಇತ್ಯಾದಿಗಳೆಲ್ಲ ಇದರಲ್ಲಿ ಸೇರಿಕೊಂಡಿರುತ್ತೆ. ಒಟ್ಟಾರೆ ಈ ಒಂದು ಡಿಜಿಟಲ್ ವ್ಯವಸ್ಥೆಯನ್ನು ಯು ಪಿ ಐಯನ್ನು ಮತ್ತಷ್ಟು ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಮಾರ್ಗಸೂಚಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಿ?
0: ಒಂದು ನೀವು ಹೇಳಿದಾಗೆ ಏನೋ ಇದು ಮಾಡೆಲ್ ಇದು, ಮತ್ತೆ ಏನೋ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗಬಹುದು, ಇದಕ್ಕೆ ಯಾಕೆ ಈ ರೀತಿ ಕಲೆಕ್ಟ್ ಮಾಡಕ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೀವು ಹೇಳಿದಂಗೆ 20,000 21,000 ನಮ್ಮ ಒಂದು ನಂಬಲರ ಮೂಲ ಅಂತ ಹೇಳ್ಬೋದು. ಬಹುಶಃ ನಂಬಲರ ಮೂಲಗಳ ಪ್ರಕಾರ 2,300 ಕೋಟಿ ಟ್ರಾನ್ಸಾಕ್ಷನ್ ಆಗುತ್ತೆ ಒಂದು ತಿಂಗಳಿಗೆ. ಒಂದು ಎಸ್ಟಿಮೇಷನ್ ಪ್ರಕಾರ ಒಂದು ಟ್ರಾನ್ಸಾಕ್ಷನ್ ಅಥವಾ ಒಂದು ಪೇಮೆಂಟ್ ಆಗಲಿಕ್ಕೆ 1 ರೂಪಾಯಿ ಖರ್ಚಾಗುತ್ತೆ ಇಡೀ ಸಿಸ್ಟಮ್ಗೆ. ಅದನ್ನು ಶೇರ್ ಮಾಡ್ತಾರೆ ಎಲ್ಲರೂ ಬೇರೆ ಬೇರೆ ಲೆವೆಲಲ್ಲಿ ಶೇರ್ ಮಾಡ್ತಾರೆ. ಅಕ್ವೈರಿಂಗ್ ಬ್ಯಾಂಕು, ಇಶ್ಯೂಯಿಂಗ್ ಬ್ಯಾಂಕು, ಪೇಮೆಂಟ್ ಸಿಸ್ಟಮ್ ಪ್ರೊವೈಡರು, ಗೂಗಲ್ಲು, ಫೋನ್ಪೇ, ಆ ರೀತಿಯವರೆಲ್ಲ ಶೇರ್ ಮಾಡ್ತಾರೆ. ಒಂದ್ರಲ್ಲಿ 1 ರೂಪಾಯಿ ಆಗ್ತಾ ಇದೆ. ಈಗ 40 ಪೈಸಾ ಏನು ರಿಕವರಿ ಮಾಡಿಕೊಟ್ಟಿದ್ದಾರೆ ಅದು ಸಹ ಸಾಕಾಗಲ್ಲ. ಸೊ 1 ರೂಪಾಯಿ ಲೆಕ್ಕದಲ್ಲಿ ನೀವು ಹೇಳಿದ್ರೆ ತಿಂಗಳಿಗೆ 2,300 ಕೋಟಿ ರೂಪಾಯಿ ಖರ್ಚು ಅಂತ ಒಂದು ಎಸ್ಟಿಮೇಷನ್ ಇದೆ. ಹಾಗೆ ನೋಡಿದ್ರೆ ನೀವು 12 ಗುಣಾಕಾರ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನೀವು ಹೇಳೋದಕ್ಕಿಂತ. ಅದಿರಲಿ, ಅದು ಎಸ್ಟಿಮೇಷನ್ನು. ಆದರೆ ಇದನ್ನ ರಿಕವರಿ ಮಾಡಿ, ಯಾಕಂದ್ರೆ ಕಾಸ್ಟು ಕಾಸ್ಟ್ ಆಗಬೇಕಲ್ಲ, ಯಾಕಂದ್ರೆ ಈ ಕೆಲವೊಂದು ಕಂಪನಿಗಳು ಲಾಸ್ ಮಾಡ್ಕೊತಾ ಇದೆ ಇದರಿಂದ. ಹಾಗಾಗಿ ಒಂದು ಅವರು ಸಸ್ಟೈನಬಿಲಿಟಿ ಅಂತ ಏನು ಹೇಳಿದ್ರಿ ನೀವು, ಸಸ್ಟೈನಬಲ್ ಆಗಿರಬೇಕು ಈ ಮಾಡೆಲ್ಲು. ಮತ್ತು ಯೂಸರ್ ಪೇಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಯಾರು ಯೂಸರ್ ಇದ್ದಾರೆ ಅವರಷ್ಟೇ ಕೊಡಬೇಕು. ಮತ್ತು ಯೂಸರ್ ಅಕಾರ್ಡಿಂಗ್ ಟು ಕೆಪಾಸಿಟಿ ಅಂತೂ ಇದೆ. ಈಗ 12 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ, 5 ಲಕ್ಷದಿಂದ 12 ಲಕ್ಷಕ್ಕೆ 5%, 12 ಲಕ್ಷದ ಮೇಲೆ 20 ಲಕ್ಷ ಅಂತ ಸ್ಲ್ಯಾಬ್ಸ್ ಇದೆ ನೋಡಿ. ಅದೇ ರೀತಿ ಇದು ಒಂದು ರೀತಿ ಸ್ಲ್ಯಾಬ್ 2,000 ನೋ MDR, ಅದ್ರ ಮೇಲೆ 0.4, ಮತ್ತೆ ಇದು 300 ರುಪೀಸ್ ಮ್ಯಾಕ್ಸಿಮಮ್. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಟ್ ರಿಕವರಿ ಮಾಡೆಲ್ ಅಂತ ಹೇಳ್ಬೋದಿತ್ತು. ನಮ್ಮ NPCA ಅವರು, MDA ಅವರು, ದಿಲೀಪ್ ಅಸ್ಬಿ ಅವರು, ನಾನು ಯಾವ್ದೋ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಅವ್ರ ಪ್ರಕಾರ ಈ ಒಂದು 10 ವರ್ಷದಿಂದ ಒಂದು ಸರ್ವರ್, ಕಂಪ್ಯೂಟರ್ ಸರ್ವರ್ ಏನಿದೆ 20 ಲಕ್ಷಕ್ಕೆ ಸಿಗ್ತಾ ಇತ್ತಂತೆ. ಈಗ ಅದೇ ಸರ್ವರ್ ಕೆಪಾಸಿಟಿ ಇರುವಂತ ಸರ್ವರ್ 1 crore ವೆಚ್ಚ ಆಗ್ತಾ ಇದೆ ಅಂತ ಹೇಳ್ತಾರ ಅವ್ರು. ಸೊ ಹಾಗಾಗಿ ಏನೋ ಇಷ್ಟು ದಿವಸ ಉಚಿತವಾಗಿ

0: ಒಂದು ತಿಂಗಳಿಗೆ. ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಸರ್ವರ್ ಸೆಟಪ್, ಸೈಬರ್ ಸೆಕ್ಯೂರಿಟಿ ಇದಕ್ಕೆಲ್ಲ ಸುಮಾರು ಖರ್ಚಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಮಾಡೆಲ್ ಅಲ್ಲಿ ಈ ಉದಾಹರಣೆಗೆ ನೋಟ್ಸ್ ಇನ್ ಸರ್ಕ್ಯುಲೇಷನ್, ಕರೆನ್ಸಿ ಕನ್ಸಂಪ್ಷನ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಕರೆನ್ಸಿ ಕನ್ಸಂಪ್ಷನ್ ಆಯ್ತಾ ಅಂತ ಹೇಳಿದ್ರೆ ಒಂದು ನೋಟ್ ಅಕಾರ್ಡಿಂಗ್ ಟು ಮೀ ಒಂದು 3-5 ರೂಪಾಯಿ ಆಗುತ್ತೆ ಒಂದು ನೋಟ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆರ್ ಬಿ ಐಲಿ. ಅದೇ ಥರ ಕಾಯಿನ್ಗೂ ಸಹ ಖರ್ಚಾಗುತ್ತೆ. ಸೊ ಹಾಗಾಗಿ ಈ ನೋಟ್ ಕರೆನ್ಸಿ ಅಥವಾ ಕಾಯಿನ್ ಏನಿದೆ ಅದರ ಮೇಲೆ ಖರ್ಚು ಏನಾಗ್ತಾ ಇದೆ, ರಿಸರ್ವ್ ಬ್ಯಾಂಕ್ನವರು ಅರೌಂಡ್ 5,000 ಕೋಟಿ ಖರ್ಚು ಮಾಡ್ತಾರೆ, ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಅವಾಯ್ಡ್ ಮಾಡೋಕ್ಕಾಗತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಿಮಿಲರ್ಲಿ ಈಗ ಎ ಟಿ ಎಂ ವೆಚ್ಚ ನೋಡಿ, ಎ ಟಿ ಎಂ ಹೋಗೋ ಅವಶ್ಯಕತೆ ಇಲ್ಲ ಯು ಪಿ ಐಗೆ, ಯಾಕಂದ್ರೆ ಎ ಟಿ ಎಂ ಅಲ್ಲೂ ಅಲ್ಲೂ 3 ಟ್ರಾನ್ಸಾಕ್ಷನ್ 5 ಟ್ರಾನ್ಸಾಕ್ಷನ್ ಪರ್ ಮಂತ್ ಅಂತ ಲಿಮಿಟ್ ಇದೆ. ಅದ್ರ ಮೇಲೆ ಜಾಸ್ತಿ ನೀವು ಎ ಟಿ ಎಂ ಉಪಯೋಗಿಸಿದ್ರೆ ನಿಮ್ಮ ಬ್ಯಾಂಕ್ ಅದನ್ನು ಬೇರೆ ಬ್ಯಾಂಕಲ್ಲಿ ಅದಕ್ಕೆ 23 ರೂಪಾಯಿ ಚಾರ್ಜಸ್ಸು ಆ ರೀತಿ ಎಲ್ಲ ಇದೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡಬಹುದು. ದಿಸ್ ಆರ್ ದ ಸಮ್ ಆಫ್ ದ ಎಕನಾಮಿಕ್ ಬೆನಿಫಿಟ್ಸ್. ಐ ಆಮ್ ನಾಟ್ ಶೋರ್, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ.
1: ಮುಖ್ಯವಾಗಿ ಜನರ ಸಮಯ ಉಳಿತಾಯ ಆಗುತ್ತೆ.
0: ಹೌದು,
1: ಈಗ ನೋಡಿ ಎ ಟಿ ಎಂ ಹೋಗಿ ಅಲ್ಲಿ ಸರತಿ ಸಾಲಲ್ಲಿ ನಿಲ್ಬೇಕು, ಅದಕ್ಕೂ ಮುಂಚೆ ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ಡ್ರಾ ಮಾಡಬೇಕಾಗಿತ್ತು. ಸೊ ಈ ಎಲ್ಲ ಸಮಯ ಉಳಿತಾಯ ಆಗುತ್ತೆ. ಮತ್ತೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ದು ಯಾವುದೇ ವರ್ತಕರಿಗೆ ಅಲ್ಲೇ ನಮಗೆ ದಾಖಲೆ ಲಭ್ಯ ಆಗೋದ್ರಿಂದ ಈ ವಂಚನೆ ಪ್ರಕರಣಗಳು ಕೂಡ ತುಂಬಾ ಕಡಿಮೆ ಆಗುತ್ತೆ ಈ ಒಂದು ಯು ಪಿ ಐ ವಿಷಯದಲ್ಲಿ.
0: ಖಂಡಿತ.
1: ಮತ್ತೆ ತಾವಾಗಲೇ ಹೇಳ್ತಾ ಇದ್ರಿ, ಈ ಹಿಂದೆ ಯು ಪಿ ಐಗೆ ಹೋಲಿಸಿದ್ರೆ ನಮ್ದೇನು ಈ ಗ್ಲೋಬಲ್ ಕಾರ್ಡ್ ಪೇಮೆಂಟ್ ಸಿಸ್ಟಮ್ ಇದೆ, ಮಾಸ್ಟರ್ ಕಾರ್ಡ್ ಇರಬಹುದು, ವೀಸಾ ಇರಬಹುದು, ಈ ಎಲ್ಲ ಅಂತಾರಾಷ್ಟ್ರೀಯ ಈ ಕಾರ್ಡ್ ಪೇಮೆಂಟ್ ವ್ಯವಸ್ಥೆಯಲ್ಲೇ ಕೂಡ ಒಂದು ಸಣ್ಣ ಪ್ರಮಾಣದ ಒಂದು MDR ಇರೋದನ್ನು ನಾವು ಕಾಣ್ತೀವಿ. ಅದನ್ನ ಕಮಿಷನ್ ಅಂತ ಹೇಳಬಹುದು. ಅದು ಖಾಸಗಿ ಸಂಸ್ಥೆಗಳಿಗೆ ಮತ್ತು ವಿದೇಶಗಳಿಗೆ ಆ ಒಂದು ಹಣ ಹೋಗ್ತಾ ಇತ್ತು. ಆದರೆ ಈಗ ಮೊಬೈಲ್ ಫೋನ್ ಕ್ರಾಂತಿ, ಈಗ ಏನಾಯಿತು, ಡಿಜಿಟಲ್ ಪಾವತಿ, ಇದರಿಂದ ಯು ಪಿ ಐ ಬಳಕೆ ಮಾಡೋದ್ರಿಂದ ಈ ಎಲ್ಲ ಮೊತ್ತ ನಮ್ಮ ದೇಶೀಯ ಆರ್ಥಿಕತೆ ಒಳಗಡೆ ಬರೋದ್ರಿಂದ ಈ ಅಂಶ ನಮ್ಮ ಆರ್ಥಿಕತೆಗೆ ಯಾವ ರೀತಿ ಬಲ ಕೊಡುತ್ತೆ ಅಂತ.
0: ಒಂದು ನೀವು ಹೇಳಿದಾಗೆ ಏನು ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ಗ್ಲೋಬಲ್ ಜೈಂಟ್ ಅವರು ಬಹುಶಃ ಅವ್ರದ್ದು 160-170 ದೇಶಗಳಲ್ಲಿ ಅವ್ರದ್ದು ಕಾರ್ಡ್ ಅಕ್ಸೆಪ್ಟ್ ಆಗುತ್ತೆ. ನಾವು ಸಹ ರೂಪೇ ಕಾರ್ಡ್ಗಳು ಸಹ ಹೊರಗಡೆ ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಸುಮಾರು ಇನಿಷಿಯೇಟಿವ್ ಇದೆ. ಸಮ್ ಕೋಆರ್ಡಿನೇಷನ್, ಏನು ಕೋ ಬ್ರ್ಯಾಂಡಿಂಗ್ ಅಂತನೋ ಏನೋ ಒಂದು ಮಾಡ್ಕೊಂಡಿದೀವಿ ನಾವು ಇಂಡಿಯಾದಲ್ಲಿ. ಸೊ ಹಾಗಾಗಿ ನಮ್ಮ ರೂಪೇ ಕಾರ್ಡ್ಗಳು ಸರ್ಟನ್ ಎಕ್ಸ್ಟೆಂಟ್ ವೀಸಾ ಮಾಸ್ಟರ್ ಕಾರ್ಡ್ ತರ ಅಕ್ಸೆಪ್ಟೆನ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಅಕ್ಸೆಪ್ಟೆನ್ಸ್ ಇದೆ. ಸೊ ಹಾಗಾಗಿ ಇದನ್ನ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತ ನಾವು ಏನು ಕಮಿಷನ್ ತಗೊಂತಾ ಇದಾರೆ ಈಗ MDR ಅಂತ ಹೆಸರಲ್ಲಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ, ನ್ಯಾಚುರಲಿ ಬಿಕಾಸ್ ಆಫ್ ಯು ಪಿ ಐ ಅವ್ರದ್ದು ವಾಲ್ಯೂಮ್ ಆಫ್ ರೆವಿನ್ಯೂ ಸ್ವಾಭಾವಿಕವಾಗಿ ಅದು ಕಮ್ಮಿ ಆಗಿರುತ್ತೆ. ನನ್ನ ಹತ್ರ ಅಂಕಿಅಂಶಗಳಿಲ್ಲ ಅವ್ರದ್ದು ಎಷ್ಟಿತ್ತು ಮೊದಲು, ಈಗ ಎಷ್ಟಾಗ್ತಾ ಇದೆ, ಎಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತೇಳಿ. ಆದರೆ ಖಂಡಿತ ಈಗೆಲ್ಲ ಮಾಸ್ಟರ್ ಕಾರ್ಡು ವೀಸಾ ಕಾರ್ಡು ಎಲ್ಲ ಅದಷ್ಟೇ ಇತ್ತು, ರೂಪೇ ಕಾರ್ಡ್ ಇರಲೇ ಇಲ್ಲ. ಸೊ ರೂಪೇ ಕಾರ್ಡ್ ಸಹ ಅದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ಹಾಗಾಗಿ ಮಾಸ್ಟರ್ ಕಾರ್ಡ್ ವೀಸಾ ಬೀಯಿಂಗ್ ಎನ್ ಅಮೆರಿಕನ್ ಕಂಪನೀಸ್ ಇಟ್ ಆಲ್ಸೋ ಇನ್ವಾಲ್ವ್ಡ್ ಪ್ರಾಫಿಟ್ ಏನು ಮೈಗ್ರೇಟ್ ಆಗುತ್ತೆ ಅಥವಾ ಪ್ರಾಫಿಟ್ ರಿಮಿಟ್ ಮಾಡ್ತಾರೆ ಅವರು, ಅವಾಗ ಫಾರಿನ್ ಎಕ್ಸ್ಚೇಂಜ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದರಲ್ಲೂ ಸಹ ನಮಗೆ ಉಳಿಯುತ್ತೆ. ಈಗಾಗಲೇ ಹೇಳ್ದಂಗೆ ನಾನು ಆರ್ ಬಿ ಐ ನೋಟ್ ಪ್ರಿಂಟ್ ಮಾಡೋದು ಅಥವಾ ಎ ಟಿ ಎಂ ನಿರ್ವಹಣೆ ಇದರಲ್ಲೆಲ್ಲ ಸೇವಿಂಗ್ಸ್ ಇದ್ದೇ ಇದೆ. ಓವರ್ಆಲ್ ಏನಪ್ಪಾ ಅಂತೇಳಿದರೆ 100,000,000,000 ರೂಪಾಯಿಗಳು ದೇಶೀಯವಾಗಿ ಉಳಿದು ಬ್ಯಾಂಕಿಂಗ್ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಸೈಬರ್ ಸುರಕ್ಷತೆ, ಇನ್ನೋವೇಷನ್ನು ಇದೆಲ್ಲ ನಮಗೆ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ಈ ಹೊಸ ಮಾರ್ಗಸೂಚಿಯನ್ನು ನಮ್ಮ ಹಣಕಾಸು ಸ್ಥಾಯಿ ಸಮಿತಿ 32ನೇ ವರದಿ ಆಧರಿಸಿ ರಚನೆ ಮಾಡಲಾಗಿದೆ ಅನ್ನುವ ಒಂದು ಅಂಶ, ಮತ್ತು ಈ MDR ಸಂಗ್ರಹದ ಮೊತ್ತವನ್ನು ತಾವಾಗಲೇ ಹೇಳಿದ ಹಾಗೆ ಬ್ಯಾಂಕಿಂಗ್ ವ್ಯವಸ್ಥೆ, ಪಾವತಿ ವ್ಯವಸ್ಥೆ, UPI ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿಪಡಿಸೋದು, ಮತ್ತು UPI ಅಪ್ಲಿಕೇಶನ್ ಪ್ರೊವೈಡರ್ಸ್, ಗ್ರಾಮೀಣ ಮತ್ತು ಪಟ್ಟಣ ಹಣಕಾಸು ವ್ಯವಸ್ಥೆ ಬಲಪಡಿಸುವುದು ಸೇರಿದಂತೆ ಒಟ್ಟಾರೆ ನಮ್ಮ ಈ ಡಿಜಿಟಲ್ ಪಾವತಿ ವ್ಯವಸ್ಥೆ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಬಲಪಡಿಸೋದಕ್ಕೆ ಇದನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಒಂದು ಕ್ರಮದಿಂದ ನಮ್ಮ ಒಂದು ಆರ್ಥಿಕತೆ ಮತ್ತು ನಮ್ಮ ಒಂದು ಹಣಕಾಸು ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿಗೊಳ್ಳುತ್ತೆ, ಮತ್ತು ತಾವಾಗಲೇ ಹೇಳಿದ ಹಾಗೆ ವಿಕಸಿತ ಭಾರತ 2047 ಹೊತ್ತಿಗೆ ನಾವು ಯಾವ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನೋಡಬಹುದು.
0: ನಾನು ಆಗಲೇ ಹೇಳಿದಾಗ ಇದು UPI ಇಸ್ ಎ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಪ್ರತಿ ತಿಂಗಳಿಗೆ 2,800 ಕೋಟಿ ಟ್ರಾನ್ಸಾಕ್ಷನ್ಗಳಾಗುತ್ತಲ್ಲ, ನಮ್ಮಲ್ಲಿ ಈಗ ಡೇಟಾ ಅನಾಲಿಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾವ ರೀತಿ ನಮ್ಮ ಖರ್ಚು ವೆಚ್ಚಗಳು ನಿಗಾ ವಹಿಸ್ತಾ ಇದ್ದಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಖರ್ಚಾಗ್ತಾ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ, ಯಾವ ತಾಲೂಕಲ್ಲಿ ಎಲ್ಲಿ ಇದು ಖರ್ಚು ವೆಚ್ಚ ಆಗ್ತಾ ಇದೆ, ಎಲ್ಲಿಂದ ಕುತ್ಕೊಂಡು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಆ ಒಂದು ಡೇಟಾ ಏನಿದೆ ಅದೇ ಒಂದು ದೊಡ್ಡ ಸಂಪತ್ತು ಅಂತ ಅನ್ಕೊಂತೀವಿ. ಸೊ ಹಾಗಾಗಿ ಇದು ಒಂದು ಕ್ರಾಂತಿ ಏನಂತ ಹೇಳಿದ್ರೆ, ಒಂದು ಡೇಟಾದಿಂದ ಇನ್ನೊಂದು ಡೇಟಾ ಡಿಸಿಷನ್ ಬರುತ್ತೆ, ದತ್ತಾಂಶ ಅಂತ ಹೇಳ್ತೀವಲ್ಲ ನಾವು. ಸೊ ಹಾಗಾಗಿ ಈ ದತ್ತಾಂಶಗಳು ಈ ಯು ಪಿ ಐ ಉಪಯೋಗಿಸಿರೋದ್ರಿಂದ ಹ್ಯೂಜ್ ಡೇಟಾ ಬೇಸ್ ಆಫ್ ಇನ್ಫಾರ್ಮೇಶನ್ ಇಸ್ ಸ್ಟೋರ್ಡ್. ಅದನ್ನ ಎ ಐ ಅಳವಡಿಸಿಕೊಂಡು ಮುಂದೆ ನಾವು ಇನ್ನೋವೇಶನ್ ಮಾಡೋ ಅವಶ್ಯಕತೆ ಇದೆ. ಹಾಗೆ ಹೊಸ ಹೊಸ ಕಂಪನಿಗಳು ಬರ್ತವೆ. ಈ ಉದಾಹರಣೆಗೆ ನಾನು ಆಗ್ಲೇ ಹೇಳಿದಾಗೆ ನಿಮಗೆ

0: ಯು ಪಿ ಐಯಲ್ಲಿ ಒಂದು ಯು ಪಿ ಐ ಸರ್ಕಲ್ ಅಂತ ಒಂದಿದೆ. ಯು ಪಿ ಐ ಸರ್ಕಲ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ದು ಅಕೌಂಟನ್ನ ಯು ಪಿ ಐಲ್ ಮಾಡಿದ್ದೀರಾ, ನೀವು ನಿಮ್ಮ ಮಗನಿಗೆ ಪಾಕೆಟ್ ಮನಿ ಕೊಡಬೇಕು, ಅವನಿಗೆ 2,000 ರೂಪಾಯಿ ತಿಂಗಳಿಗೆ ಅಂತೇಳಿ ಎತ್ತಿಟ್ಬಿಟ್ಟು ಅದು ಯು ಪಿ ಐ ಅಲ್ಲಿ ಅವನು ಸರ್ಕಲ್ ಮೆಂಬರ್ ಮಾಡಿ ಅವನು ಸಹ ಅವನ ಫೋನ್ ಇಂದ ಯು ಪಿ ಐ ಮಾಡಬಹುದು. ಎಲ್ಲಿವರೆಗೆ 2,000 ರೂಪಾಯಿ. ದಿಸ್ ವಾಟ್ ಐ ಕಾಲ್ ಇನ್ನೋವೇಶನ್. ಕ್ರೆಡಿಟ್ ಕಾರ್ಡ್ ಇದಂತೂ ತುಂಬಾನೇ ಒಳ್ಳೆಯ ಉಪಯೋಗ. ಏನೋ ಮೊನ್ನೆ ತಾನೇ ನಾನು ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡೆ ಅದು ಸಣ್ಣ ಬ್ಯಾಂಕ್ ಅಲ್ಲಿ, ವರ್ಚುಯಲ್ ಕಾರ್ಡ್ ಅದು, ನನಗೆ ಇನ್ನು ಫಿಸಿಕಲ್ ಕಾರ್ಡೇ ಬಂದಿಲ್ಲ. ಆ ವರ್ಚುಯಲ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನಿದೆ ಆ ಬ್ಯಾಂಕಿನವ್ರು ಕೊಟ್ಟಿದಾರಲ್ಲ, ಅದು ಎಲೆಕ್ಟ್ರಾನಿಕ್ ಕಾರ್ಡ್ ಅಲ್ಲ, ಫಿಸಿಕಲ್ ಅಲ್ಲ. ಅದನ್ನು ಉಪಯೋಗಿಸ್ಕೊಂಡು ನಾನು ಆಗಲೇ ನನ್ನ ಯು ಪಿ ಐಗೆ ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಬರೀ ಕ್ರೆಡಿಟ್ ಕಾರ್ಡನ್ನೇ ಉಪಯೋಗಿಸ್ತಾ ಇದ್ದೀನಿ, ಯಾಕಂದ್ರೆ ನನಗೆ ಡಿಸಿಪ್ಲಿನ್ ಇದೆ, ನನಗೆ ನಾನೇನು ಔಟ್ ಸ್ಟ್ಯಾಂಡಿಂಗ್ ಉಪಯೋಗಿಸ್ಕೊಳ್ಳಲ್ಲ. ಸೊ ಹಾಗಾಗಿ ಇದು ನಾವು ಇನ್ನೋವೇಶನ್, ಯಾರಿಗೆ ಅವಶ್ಯಕತೆ ಇದೆ, ತುರ್ತು ಅವಶ್ಯಕತೆ ಇದೆ, ಅದ್ರ ಯು ಪಿ ಐ ಪೇಮೆಂಟ್ ಮಾಡಬೇಕು. ಸೊ ಕ್ರೆಡಿಟ್ ಕಾರ್ಡ್ ತಗೊಂಡೋಗಿ ಯು ಪಿ ಐ ಆಪ್ ಅಲ್ಲಿ ನೀವು ಮ್ಯಾಪ್ ಮಾಡಿದ್ರೆ ಅದು ಕ್ರೆಡಿಟ್ ಕಾರ್ಡ್ ನೀವು ಕೈಲಿ ಇಟ್ಕೊಂಡು ಓಡಾಡೋ ಅವಶ್ಯಕತೆನೇ ಇಲ್ಲ. ಆ ಕಾರ್ಡಿಂದ ಫೋಟೋ ಹೊಡ್ಕೊಂಡು ಇನ್ಯಾರೋ ಏನೋ ಮಾಡ್ತಾರೆ ಅನ್ನೋದೇನಿಲ್ಲ, ನಿಮ್ ಫೋನೇ ಅಲ್ಲ. ಫೋನ್ ಬ್ಯಾಂಕಿಂಗ್ ಅಂತ ಏನ್ ಹೇಳ್ತಾ ಇದಾರೆ ಪ್ರಪಂಚದಲ್ಲಾದ್ಯಂತ, ಇದು ಒಂದು ದೊಡ್ಡ ಒಂದು ಬೆಳವಣಿಗೆ. ಬ್ಯಾಂಕ್ ಈಸ್ ಕಮ್ ಟು ಯುವರ್ ಮೊಬೈಲ್. ಸೊ ಇದು ಇನ್ನು ಜಾಸ್ತಿ ಆಗಬೇಕು. ಪ್ರತಿದಿನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಟಾರ್ಟ್ಅಪ್ಗಳಿದಾವೆ, ಸ್ಟಾರ್ಟ್ಅಪ್ ಕಲ್ಚರ್ ಏನಿದೆ, ಹೊಸ ಹೊಸ ಇನ್ನೋವೇಶನ್ ಮಾಡಿ ಹೊಸದು ಅಪ್ಲಿಕೇಶನ್, ಎಲ್ಲಿ ಯೂಸ್ ಕೇಸ್ ಅಂತ ಏನ್ ಹೇಳ್ತೀವಿ ನಾವು, ಯೂಸ್ ಕೇಸ್ಗಳನ್ನ ಫೈಂಡ್ ಔಟ್ ಮಾಡಿ. ಉದಾಹರಣೆಗೆ ನೋಡಿ, ಯು ಪಿ ಐ ಮುಖಾಂತರ ನೀವು ಬೇಕಿದ್ರೆ ದುಡ್ಡನ್ನು ಹಂಚಬೇಕಾಗಿದೆ. ಯಾರು ನಿಮ್ಮ ಎಂಪ್ಲಾಯೀಸ್ಗೆ 5,000 ವರ್ಷಕ್ಕೆ ಅಂತ ನೀವು ಯಾವುದೋ ಮೆಡಿಕಲ್ ಹೆಲ್ತ್ ಚೆಕಪ್ ಕೊಡ್ತೀರಾ ಅನ್ಕೊಳ್ಳಿ, ಯು ಪಿ ಐ ಅಲ್ಲಿ ಡೆಡಿಕೇಟೆಡ್ ಹೆಲ್ತ್ ಚೆಕಪ್ ಅಂತಾನೆ, ಇಂಥವ್ರಿಗೆ ಮಾತ್ರ ದುಡ್ಡು ಹೋಗ್ಬೇಕು, ಬೇರೆ ಯಾರಿಗೂ ಹೋಗಂಗಿಲ್ಲ ಅಂತಾನು ಬೇಕಿದ್ರೆ ನೀವು ಅದನ್ನ ಡಿಫೈನ್ ಮಾಡಬಹುದು, ಟಾರ್ಗೆಟೆಡ್ ಬೆನಿಫಿಷರಿ ಅಂತೇಳಿ. ಸೊ ಈ ರೀತಿ ಸುಮಾರು ಅಪ್ಲಿಕೇಶನ್ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. ದಿಸ್ ಮೇಕ್ಸ್ ಸಸ್ಟೈನಬಲ್. ಬಟ್ ದೆನ್ ಅದಕ್ಕೆ ನೀವು ಸ್ವಲ್ಪನೂ ಅದಕ್ಕೆ ಚಾರ್ಜ್ ಮಾಡ್ದೇನೆ ಫ್ರೀ ಆಗಿರ್ಲಿ ಅನ್ನೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಎ ಗುಡ್ ಐಡಿಯಾ. ನೀವು ಹೇಳಿದಾಗೇನೆ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಫೈನಾನ್ಸ್ ಅಥವಾ ಹಣಕಾಸು ಸ್ಥಾಯಿ ಸಮಿತಿ ಅಂತ ನೀವು ಹೇಳಿದ್ರಿ 32nd ರಿಪೋರ್ಟ್ ಅಲ್ಲಿ, ಇದನ್ನ ಬಗ್ಗೆನೂ ಅವ್ರು ರೆಕಮೆಂಡ್ ಮಾಡಿದ್ದಾರೆ, ಯಾವುದು ಈ ಫಂಡ್ ಬಗ್ಗೆ. ಮತ್ತೆ ಚಾರ್ಜ್ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತಾನು ಸುಮಾರು ಡಿಸ್ಕಷನ್ ಆಗಿದೆ. ಹಾಕ್ಬೇಕಾ ಬೇಡವಾ, ಹಾಕ್ಬೇಕಾ ಬೇಡವಾ, ರಿಸರ್ವ್ ಬ್ಯಾಂಕ್, NPCI ಮತ್ತೆ ಆಲ್ ದ ಸ್ಟೇಕ್ ಹೋಲ್ಡರ್ಸ್, ಐ ವುಡ್ ಸೇ ಆಲ್ ದ ಸ್ಟೇಕ್ ಹೋಲ್ಡರ್ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಮಾರ್ಕೆಟ್. ಅದಕ್ಕೋಸ್ಕರ ನೀವು ನೋಡ್ತೀರಾ ರೈಲ್ವೇಸ್, ಪೆಟ್ರೋಲಿಯಂ ಕಂಪನೀಸ್, ಅವ್ರಿಗೆಲ್ಲ ಸ್ಪೆಷಲ್ ಪ್ರಾವಿಷನ್ ಇದೆ, 5 ರೂಪಾಯಿ ಮಾತ್ರ. ಅಗ್ರಿಕಲ್ಚರ್ ಇನ್ಪುಟ್ಸ್ ನೀವು ತಗೊಳಕ್ ಹೋದ್ರೆ ಅದಕ್ಕೂ 5 ರೂಪಾಯಿ. ಅಯ್ತೆ ಏನ್ ಟಾರ್ಗೆಟೆಡ್ ಬೆನಿಫಿಷರಿ ಅಥವಾ ಟಾರ್ಗೆಟೆಡ್ ಪೀಪಲ್ ಏನಿದೆ ಅವ್ರಿಗೂ ಸಹ ಏನು ತೊಂದರೆ ಆಗೋದಿಲ್ಲ. ಮೇನ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಎ ಕಾಸ್ಟ್ ಆನ್ ದ ಮರ್ಚೆಂಟ್, ನಾಟ್ ಆನ್ ದ ಪಬ್ಲಿಕ್. ಮತ್ತೆ ಪಿ ಟು ಪಿ ಅಂದ್ರೆ ಪರ್ಸನ್ ಟು ಪರ್ಸನ್, ಒಬ್ಬರಿಂದ ಇನ್ನೊಬ್ಬರಿಗೆ ದುಡ್ಡು ಕಳಿಸೋದು ಯಾವುದೇ ಕಾರಣಕ್ಕಾಗಲಿ, ಅದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಹಾಗಾಗಿ ಇದು ಖಂಡಿತ ಇದು ನಮ್ಮ ಮುಂದಿನ ದಿನಗಳಲ್ಲಿ ಇದನ್ನ ಇನ್ನು ಯು ಪಿ ಐ ಆರ್ಕಿಟೆಕ್ಚರ್ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಿದೆ ಅದನ್ನ ಇನ್ನೂ ಸಹ ಹೆಚ್ಚಿನ ಒಂದು ಹೈಯರ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಖಂಡಿತ ಏನೋ ಚಾನ್ಸಸ್ ಇದೆ.
1: ಒಟ್ಟಾರೆಯಾಗಿ ಯು ಪಿ ಐ ಹೊಸ ಮಾರ್ಗಸೂಚಿ 96% ವಹಿವಾಟಿನ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನು ಬೀರೋದಿಲ್ಲ. ಇನ್ನು 4% ಪ್ರಭಾವ ಕೇವಲ ಮಧ್ಯಮ ಮತ್ತು ಬೃಹತ್ ವರ್ತಕರ ಮೇಲೆ ಮಾತ್ರ ಬೀರುತ್ತೆ, ಮತ್ತು ವೈಯಕ್ತಿಕವಾಗಿ ಗ್ರಾಹಕರು ಮಾಡುವಂತಹ ಯಾವುದೇ ಟ್ರಾನ್ಸಾಕ್ಷನ್ ಮೇಲೆ ಇದು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ. ಅಷ್ಟೇ ಅಲ್ಲ, ಈ ಒಂದು ಸಂಗ್ರಹವಾಗುವ ಮೊತ್ತ ಏನಿದೆ MDR, ಇದರಿಂದ ನಮ್ಮ ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಮತ್ತಷ್ಟು ನಾವೀನ್ಯತೆಯಿಂದ ಆಧುನೀಕರಣಗೊಳಿಸಲು ಮತ್ತು ಬಲಪಡಿಸಲು ಇದು ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಯು ಪಿ ಐ ಹೊಸ ಮಾರ್ಗಸೂಚಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದುವರೆಗೂ ಯುಪಿಐ ಹೊಸ ಮಾರ್ಗಸೂಚಿ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಾಲು ಕೆಂಚಪ್ಪ, ಭಾರತೀಯ ರಿಸರ್ವ್ ಬ್ಯಾಂಕ್ ನಿವೃತ್ತ ಪ್ರಧಾನ ಮಹಾಪ್ರಬಂಧಕರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಪಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಒಂದು ವಿಷಯ ಹೇಳ್ತೀನಿ ಕೇಳು. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
1: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯಾಜಿಕಲಿಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. 4:03 ಈ ಹೊತ್ತಿನಲ್ಲಿ ಎಸ್ ನಾನು ನಿಮ್ಮ ಜೊತೆ ಆಗಿದ್ದೀನಿ. ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಆರ್ಜಿ ರಮ್ಯಾ. ಸಾಮಾನ್ಯವಾಗಿ ಜೀವನದಲ್ಲಿ ಅಂತಾನೆ ಹೇಳಿದ್ರೆ ಏಳು ಬೀಳು ಅನ್ನೋದು ಸಹಜ. ಇನ್ನು ಉದ್ಯಮ ಅಂತ ಬಂದಾಗ ಯಾವಾಗ್ಲೂ ಏರಿಕೆನೇ ಇರುತ್ತಾ, ಆಗಾಗ್ಗೆ ಬೀಳೋದು ಕೂಡ ಇದ್ದೇ ಇರುತ್ತೆ. ಸೋಲು ಅನ್ನೋದು ಯಾರನ್ನು ಕೂಡ ಬಿಟ್ಟಿಲ್ಲ, ಹಾಗೆ ಉದ್ಯಮದಲ್ಲಿ ಸೋಲು ಅನ್ನೋದು ಕೂಡ ಕೊನೆಯಲ್ಲ. ಒಂದು ಸಲ ಸೋತ ಮೇಲೆ ಮತ್ತೆ ಪುಟಿದೇಳುವಂತಹ ಛಲ, ಹುಮ್ಮಸ್ಸು, ಹಠ ಇರಲೇಬೇಕು. ಉದ್ಯಮದಲ್ಲಿ ಸೋಲು ಅನ್ನೋದು ಕೊನೆಯಲ್ಲ ಅಂದಮೇಲೆ ಅದು ಯಶಸ್ಸಿನ ಒಂದು ಭಾಗವಾಗಷ್ಟೇ ಅದನ್ನು ಸ್ವೀಕಾರ ಮಾಡಬೇಕಂತೆ. ಸದಾಕಾಲ ನಾನೇ ಗೆಲ್ಲೋದು ಅಂತ ಹೇಳಿ ನಾವು ಮುಂದುವರಿಯೋದಕ್ಕಾಗೋದಿಲ್ಲ. ಹಾಗಂಥೇಳಿ ಸೋಲೇ ನನ್ನನ್ನು ಯಾವಾಗಲೂ ಆಕ್ರಮಿಸಿಕೊಳ್ಳುತ್ತೆ ಅಂಥೇಳಿ ಕುಗ್ಗೋ ಹಾಗೂ ಇಲ್ಲ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸೋದು ಎಷ್ಟು ಮುಖ್ಯವೋ, ಒಮ್ಮೆ ಸೋತಾಗ ಮತ್ತೆ ಎದ್ದು ನಿಲ್ಲೋದು ಕೂಡ ಅಷ್ಟೇ ಮುಖ್ಯ. ಉದ್ಯಮದಲ್ಲಿ ಒಂದು ಸಲ ಸೋಲು ಕಂಡ ಮೇಲೆ ಮತ್ತೆ ನಾವು ಗೆಲುವಿನ ಹಾದಿಯನ್ನ ಹಿಡಿಯೋದು ಹೇಗೆ, ಈ ಬಗ್ಗೆ ಮಾತಾಡ್ತಾ ಸಾಗೋಣ. ಇವತ್ತಿನ ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM Rainbow 101.3 ಕನ್ನಡ ಕಾಮನ ಬಿಲ್ಲು.

ಉದ್ಯಮದಲ್ಲಿ ಸೋಲು ಅನ್ನೋದು ಸಹಜವಾಗಿ ಒಮ್ಮೊಮ್ಮೆ ಕಾಡುತ್ತೆ. ಆ ಸೋಲಿನಿಂದ ಮತ್ತೆ ಗೆಲುವಿನ ಹಾದಿಯನ್ನ ಹಿಡಿಯೋದು ಅಷ್ಟೇ ಮುಖ್ಯ ಆಗುತ್ತೆ. ಆ ರೀತಿಯ ಗೆಲುವಿನ ಹಾದಿಯನ್ನ ಹಿಡಿಯೋದಕ್ಕಿಂತ ಮುಂಚೆ ಸೋಲಿನ ಆತ್ಮಾವಲೋಕನವನ್ನ ಮಾಡಿಕೊಳ್ಳೇಬೇಕು, ಕಾರಣಗಳನ್ನ ಹುಡುಕ್ಬೇಕು, ಸೋಲಿಗೆ ನಿಖರವಾದಂತಹ ಕಾರಣ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು. ತಪ್ಪು ನಿರ್ಧಾರಗಳ, ಮಾರುಕಟ್ಟೆಯ ತಿಳುವಳಿಕೆಯ ಕೊರತೆ ಆಯ್ತಾ, ಹಣಕಾಸಿನ ತಪ್ಪು ನಿರ್ವಹಣೆ ಮಾಡದ್ನ, ಅಥವಾ ಬದಲಾದ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರಲ್ಲಿ ನಾನೆಲ್ಲೂ ಸೋತ್ನ, ಯಾವುದು ಇವುಗಳಲ್ಲಿ ಕಾರಣ ಅನ್ನೋದನ್ನ ಗುರುತಿಸ್ಕೊಳ್ಬೇಕು. ಈ ರೀತಿಯ ಕಾರಣಗಳನ್ನ ಗುರುತಿಸ್ಕೊಳ್ಳೋದ್ರ ಮೂಲಕ ಸೋಲಿನ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು. ನಿಮ್ಮ ಪ್ರಕಾರ ಯಶಸ್ಸಿನ ಹಾದಿಯನ್ನ ಒಮ್ಮೆ ಸೋತ ನಂತರ ಮತ್ತೆ ಹಿಡಿಯೋದು ಹೇಗೆ? ಯಶಸ್ಸಿನತ್ತ ಮುನ್ನುಗ್ಗೋಕೆ ಏನ್ ಮಾಡಬೇಕು ಒಮ್ಮೆ ಸೋತ ನಂತರ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

0: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
1: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
0: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
2: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
3: ಉದ್ಯಮದಲ್ಲಿ ಒಮ್ಮೆ ಸೋಲನ್ನ ಕಂಡ ಮೇಲೆ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೋಲಿನ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮೊದಲಿಗೆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಹುಡುಕಿ ಅದರ ಪರಾಮರ್ಶೆ ಮಾಡಬೇಕು ಅನ್ನೋದನ್ನ ಹೇಳಿದ್ದೆ. ಹಾಗಿದ್ಮೇಲೆ ತಪ್ಪೆಲ್ಲಾಗಿದೆ ಅನ್ನೋದು ನಮಗೆ ಗೊತ್ತಾಗತ್ತಲ್ವಾ? ನಂತರದ ಕೆಲಸವೇ ತಪ್ಪುಗಳಿಂದ ಕಲಿಯುವಂಥದ್ದು. ತಪ್ಪುಗಳಿಂದ ಯಾವತ್ತಿಗೂ ನಮಗೆ ಒಳ್ಳೆಯದೇ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ತಪ್ಪುಗಳು ನಮಗೆ ಗೆಲುವಿನ ಹಾದಿಯನ್ನ ತೋರಿಸುತ್ತೆ. ಅಂದ್ರೆ ಹಳೆಯ ತಪ್ಪುಗಳೇ ನಮಗೆ ಮುಂದಿನ ಹಾದಿಗೆ ಗುರುಗಳಾಗತ್ತೆ. ಅವುಗಳನ್ನೆಲ್ಲ ಪಟ್ಟಿ ಮಾಡಬೇಕು, ಮತ್ತೆ ಮುಂದಿನ ಬಾರಿ ಅದೇ ತಪ್ಪುಗಳು ಮರುಕಳಿಸದಂತೆ ಎಚ್ಚರವನ್ನ ವಹಿಸಬೇಕು. ಹೀಗ್ ಮಾಡಿದಾಗ ಮಾತ್ರ ನಾವು ಮತ್ತೆ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾನು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ನಿಸ್ತು. ಅಡ್ಜಸ್ಟ್ ಮಾಡ್ಕೊಳ್ಳೋ ಸೇಲ್ಸ್, ಪರ್ಚೇಸ್, ಮಾರ್ಕೆಟಿಂಗ್ ಮಾಡುವಂಥದ್ದು, ನಮ್ಮ ಪ್ರಾಡಕ್ಟ್ನ ಎಲ್ಲದರಲ್ಲೂ ನಾನೊಂದು ರೀತಿ ಸೋತೆ ಅಂತಲೇ ಹೇಳ್ಬೋದು. ನಾನಾದರೆ ಎಷ್ಟೇ ನಮಗೆ ಸೋಲು ಎದುರಾದರೂ ಕೂಡ ನನ್ನ ಹೋಪ್ನ ನಾನು ಕಳ್ಕೊಳ್ಳಿಲ್ಲ, ಸೊ ಹೋಪ್ನ ಬಿಟ್ಕೊಳ್ಳಿಲ್ಲ. ಆ ನಂತರ ಮತ್ತೆ ನಾನು ಚೆನ್ನಾಗಿ ಕೆಲಸ ಮಾಡಿದೆ, ಪ್ಲ್ಯಾನ್ ಮಾಡಿದೆ, ಡೇ ಬೈ ಡೇ ನಾನು ಅದರಿಂದ ಗ್ರೋತನ್ನೇ ಕಾಣ್ತಾ ಹೋದೆ. ಸೊ ಯಾವತ್ತೂ ನಮ್ಮ ಹೋಪ್ಸ್ನ ಲೂಸ್ ಮಾಡ್ಕೊಳ್ಬಾರ್ದು, ಹಾಗೆ ಕಾನ್ಸಂಟ್ರೇಟ್ ಇಟ್ಕೊಂಡಿರಬೇಕು, ಸಿನ್ಸಿಯರ್ ಇರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಅದು ಖಂಡಿತ ನಮಗೆ ಒಳ್ಳೆಯದನ್ನೇ ತೆತ್ತತ್ತೆ, ಬೆಲೆ ತೆರಬೇಕಾಗತ್ತೆ, ಒಳ್ಳೆಯದೇ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೇಲ್ಯೂರ್ ಅನ್ನೋವಂಥದ್ದು ಯಾವತ್ತೂ ಸಕ್ಸಸ್ನ ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಹಾಗಾಗಿ ಸೋಲುಗಳು ಅನ್ನೋದ್ರಿಂದ ನಾವು ಪಾಠ ಕಲಿತು ನಮ್ಮ ಒಂದು ಹೋಪ್ಸ್ನ ನಾವು ಯಾವತ್ತೂ ಕಳೆದುಕೊಳ್ಳದೆ ಭರವಸೆ ಇಟ್ಕೊಂಡು ಮುನ್ನುಗ್ಗಿದಾಗ ಯಶಸ್ಸಿನ ಹಾದಿಯತ್ತ ಮತ್ತೆ ಸಾಗಬಹುದು.

ಸೋತಾಗ ಕೂಡ ಇದೇ ರೀತಿಯ ತಳಮಳ ಆಗೋದು ಖಂಡಿತ. ಆಗ ಮತ್ತೆ ಸೋಲಿನ ಆತ್ಮಾವಲೋಕನ ಮಾಡಿಕೊಂಡು ತಪ್ಪುಗಳಿಂದ ಕಲಿತು ಹೊಸದಾಗಿ ಮಾರುಕಟ್ಟೆಯ ಸಂಶೋಧನೆಯನ್ನು ಶುರು ಮಾಡಿ. ಗ್ರಾಹಕರ ಅಗತ್ಯಗಳನ್ನು ತಿಳ್ಕೊಳ್ಳಿ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಏನು ಬೇಕು ಅನ್ನೋದನ್ನು ಹತ್ತಿರದಿಂದ ಗಮನಿಸಿ ನೋಡಿ. ಇದೆಲ್ಲವೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಮತ್ತೆ ಒಂದಷ್ಟು ಹೆಜ್ಜೆಗಳನ್ನು ಹಾಕೋದಕ್ಕೆ ಕಾರಣ ಮಾಡಿಕೊಡುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಯಶಸ್ವಿಯಾಗಿರುವಂಥ ಇತರ ಉದ್ಯಮಿಗಳು ಏನು ಮಾಡ್ತಾ ಇದ್ದಾರೆ, ನಿಮಗಿಂತ ಅವರು ಹೇಗೆ ಭಿನ್ನವಾಗಿದ್ದಾರೆ, ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಿ, ಆ ಮೂಲಕ ಅದಕ್ಕಿಂತ ಭಿನ್ನವಾಗಿ ನಾನು ಇನ್ನೇನನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. ಈ ಎಲ್ಲ ಆಲೋಚನೆಗಳು ನಿಮ್ಮ ಸಂಶೋಧನೆಯ ಹಂತದಲ್ಲಿ ಇದ್ದಾಗ ಗೆಲುವು ಖಂಡಿತ ನಿಮ್ಮದಾಗತ್ತೆ. ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಎಸ್ ನಾವು ಮಾಡುವಂಥ ತಪ್ಪುಗಳಿಂದ ನಾವು ಹೊಸ ಪಾಠಗಳನ್ನು ಖಂಡಿತ ಕಲಿಬೇಕು, ಆ ಮೂಲಕವೇ ನಾವು ಯಶಸ್ಸಿನ ಕಡೆ ಸಾಗೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳಿ ಜೆ ವಿಲ್ಫ್ರೆಡ್ ಅವರು ಬೈರತಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಕಲ್ಲಪ್ಪ ಅವರು ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ನಾವು ಒಮ್ಮೆ ಸೋತಾಗ ನಮ್ಮ ಆತ್ಮೀಯರಿಂದ ಸಲಹೆ ತಗೊಂಡು ಎದೆಗುಂದದೆ ಮರಳಿ ಯತ್ನವ ಮಾಡು ಅನ್ನುವ ರೀತಿಯಲ್ಲಿ ಮುನ್ನುಗ್ಗಿದ್ರೆ ಖಂಡಿತ ಯಶಸ್ಸು ಅನ್ನೋದು ತಾನಾಗೇ ದೊರೆಯುತ್ತೆ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಶಾಂತಚರಬಿಡಿಗೆರ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ, ಸೋಲು ಮತ್ತು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಸೋಲು ನಮ್ಮನ್ನು ಗೆಲುವಿನ ಹಾದಿಯಲ್ಲಿ ಮುನ್ನಡೆಸುತ್ತೆ, ಒಂದು ಸೋಲು ನಮಗೆ 100 ಪಾಠಗಳನ್ನು ಕಲಿಸುತ್ತೆ, ಆದ್ದರಿಂದ ಸೋಲಾಗಿದೆ ಅಂತ ವೇದನೆ ಪಡಬಾರದು, ಧೈರ್ಯವನ್ನು ಕಳೆದುಕೊಳ್ಳಬಾರದು, ಬದಲಾಗಿ ಸೋಲಿನಿಂದ ಪಾಠ ಕಲಿತು ತಪ್ಪುಗಳನ್ನು ತಿದ್ದುಕೊಂಡು ಹೊಸ ಉತ್ಸಾಹದಿಂದ ಮುನ್ನಡೆಯಬೇಕು, ಯಾಕಂದರೆ ಇಂದಿನ ಸೋಲೆ ನಾಳಿನ ಗೆಲುವಿಗೆ ಸ್ಫೂರ್ತಿಯಾಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಚರಬಡಿಗೇರ ಅವರು. ಇನ್ನು ಬಹಳ ಸಂದೇಶ ಇದೆ, ನೀವೇನಂತೀರಿ, ಒಮ್ಮೆ ಸೋತ ನಂತರ ಮತ್ತೆ ಯಶಸ್ಸಿನ ಹಾದಿಯನ್ನು ಹಿಡಿಯೋದು ಹೇಗೆ ಉದ್ಯಮದಲ್ಲಿ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
1: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
2: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
3: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ, ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ, ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಸಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
4: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

ಎಫ್ಎಂ 101.3 ಕನ್ನಡ ಕಾಮನವಿಲನ್ನ ಟ್ಯೂನ್ ಮಾಡಿದ್ದೀರಾ. ಯಾವುದೇ ರೀತಿಯಲ್ಲಾದರೂ ಸೋಲಾಗಲಿ, ಆದರೆ ಮತ್ತೆ ಗೆಲ್ಲಬೇಕು ಅಂತ ಹೇಳಿದ್ರೆ ಧನಾತ್ಮಕ ಮನೋಭಾವ ತುಂಬಾ ಮುಖ್ಯ ಆಗುತ್ತೆ. ನಾವು ಪಾಸಿಟಿವ್ ವೈಬ್ಸ್ ಇಟ್ಕೊಂಡ್ರೆ ತಾನೇ ನಮಗೆಲ್ಲವೂ ಕೂಡ ಪಾಸಿಟಿವ್ ಆಗಿ ಆಗುವಂಥದ್ದು. ಸೊ ನಮ್ಮ ಮಾನಸಿಕ ಶಕ್ತಿ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿ ಇರಬೇಕು. ಸೋಲಿನಿಂದ ಉಂಟಾದಂಥ ಕಹಿ ನೆನಪುಗಳಿರ್ಬೋದು, ನಕಾರಾತ್ಮಕ ಆಲೋಚನೆಗಳಿರ್ಬೋದು, ಅದೆಲ್ಲವನ್ನು ಪಕ್ಕಕ್ಕಿಟ್ಟು ನಮ್ಮ ಮುಂದಿನ ಗುರಿಯತ್ತ ಮಾತ್ರ ನಮ್ಮ ಆಲೋಚನೆಯನ್ನು ಹರಿಸಬೇಕು. ಇಷ್ಟಿದ್ರೆ ಸಾಕಾ? ತಾಳ್ಮೆ ಬೇಡವಾ? ತಾಳ್ಮೆ ಮಾತ್ರ ಒಂದು ಲೆಕ್ಕದಲ್ಲಿ ಒಂದು ಪಟ್ಟು ಜಾಸ್ತಿ ಇದ್ರೇ ಒಳ್ಳೆಯದು. ಉದ್ಯಮದಲ್ಲಿ ರಾತ್ರೋರಾತ್ರಿ ಯಾವುದೇ ಕಾರಣಕ್ಕೂ ಯಶಸ್ಸು ಸಿಗೋದಿಲ್ಲ. ಸತತ ಪರಿಶ್ರಮ, ತಾಳ್ಮೆಯಿಂದ ಮಾತ್ರ ನಾವು ಮರಳಿ ಆ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯವಾಗುವಂಥದ್ದು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಉದ್ಯೋಗ ವ್ಯಾಪಾರ ಮಾಡಬೇಕಾದ್ರೆ ಧೈರ್ಯದಿಂದ ಮಾಡಬೇಕು, ಅದರಲ್ಲಿ ಹಾನಿ ಲಾಭ ಎಲ್ಲವೂ ಕೂಡ ಇರುತ್ತೆ. ಧೈರ್ಯದಿಂದ ವ್ಯಾಪಾರವನ್ನು ಮಾಡಿದ್ರೆ ಗೆಲ್ಲೋದಕ್ಕೆ ಸಾಧ್ಯ. ಧೈರ್ಯಂ ಸರ್ವತ್ರ ಸಾಧನಂ ಎಂಬ ನಾಣ್ಣುಡಿಯಂತೆ ನಡಿಬೇಕು ಅಂತ ಹೇಳಿ ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರಗಿಯಿಂದ ಈರಣ್ಣ ಬೇವೂರ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ನಿಮ್ಮ ಮಾತು ಸತ್ಯ ಈರಣ್ಣ ಅವರೇ. ಈರಣ್ಣ ಜೇವೂರ ಅವರು ಸಂದೇಶವನ್ನು ಕಳಿಸಿಕೊಟ್ಟಿರೋದು. ಒಟ್ಟಾರೆ ಧೈರ್ಯ ಅನ್ನೋದು ಎಷ್ಟು ಮುಖ್ಯವೋ ಅದೇ ರೀತಿ ಪಾಸಿಟಿವ್ ವೈಬ್ಸ್ ಕೂಡ ನೀವು ಹಾಗೆ ಇಟ್ಕೋಬೇಕು. ಅದರೊಟ್ಟಿಗೆ ತಾಳ್ಮೆ ಮಾತ್ರ ಬಿಡಬಾರದು.

ಹೌದೌದು, ಉದ್ಯಮದಲ್ಲಿ ಈ ರೀತಿಯ ಹೂವಿನ ಬೀಡನ್ನು ನೀವು ನೋಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇಲ್ಲೆಲ್ಲವೂ ಕೂಡ ಕಲ್ಲು ಮುಳ್ಳಿನ ಹಾದಿ ಅಂತ ಏನ್ ಹೇಳ್ತಾರೆ ಹಾಗೆ ಇರುತ್ತೆ. ಹಾಗಾಗಿ ಯಾವಾಗ ಬೀಳ್ತೀವಿ, ಯಾವಾಗ ಹೇಳ್ತೀವಿ ಅನ್ನೋದ್ರ ಅರಿವಿಲ್ಲದೆ ಒಂದೇ ರೀತಿಯದಲ್ಲಿ ನಾವು ಕಾಯ್ದುಕೊಂಡು ಹೋಗೋದಿದೆಯಲ್ಲ ಯಶಸ್ಸನ್ನ, ಅದು ಬಹಳನೇ ಕಷ್ಟ. ಹಾಗಾಗಿ ಒಂದು ಸಲ ನಾವು ಬಿದ್ದ ಮೇಲೆ ಮತ್ತೆ ಯಶಸ್ಸಿನ ಹಾದಿಯನ್ನ ಹಿಡಿಬೇಕು ಅಂತ ಹೇಳಿದ್ರೆ ಮತ್ತೆ ದೊಡ್ಡ ಹೂಡಿಕೆ ಮಾಡೋದಕ್ಕಿಂತ ಸಣ್ಣ ಮಟ್ಟದಲ್ಲಿ ಮತ್ತೆ ಉದ್ಯಮವನ್ನ ಮರು ಆರಂಭ ಮಾಡೋದು ಒಂದು ಲೆಕ್ಕದಲ್ಲಿ ತುಂಬಾನೇ ಒಳ್ಳೆಯದು. ಬಂಡವಾಳ ಮತ್ತೆ ದೈನಂದಿನ ಖರ್ಚುಗಳ ಮೇಲೆ ಕಟ್ಟುನಿಟ್ಟಾದಂತಹ ನಿಯಂತ್ರಣ ಕೂಡ ನಾವು ಇಟ್ಕೊಳ್ಬೇಕು. ಅಗತ್ಯಕ್ಕಿಂತ ಹೆಚ್ಚು ಸಾಲ ಮಾಡಿ ಮತ್ತೆ ಬಂಡವಾಳ ಹಾಕುವಂತ ಕೆಲಸ ಮಾಡಬಾರದು. ನಿಮ್ಮ ಹೊಸ ಯೋಜನೆಯ ಜೊತೆಗೆ ಪರಿಸ್ಥಿತಿ ಏನಾದರೂ ಕೈ ಕೊಟ್ರೆ ಬಳಸೋದಕ್ಕೆ ಒಂದು ಪರ್ಯಾಯ ಯೋಜನೆಯನ್ನ ಕೂಡ ಸಿದ್ಧವಾಗಿಟ್ಕೊಳ್ಬೇಕು, ಪ್ಲಾನ್ ಬಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಸೊ ಒಂದು ಸಲ ಸೋತು ಮತ್ತೆ ನಾವು ಗೆಲುವಿನ ಹಾದಿ ಹಿಡಿಯುವಾಗ ಬರೀ ಪ್ಲಾನ್ ಎ ಮಾತ್ರವಲ್ಲ, ಪ್ಲಾನ್ ಬಿ ಕೂಡ ನಿಮ್ಮ ಹತ್ರ ಸಿದ್ಧವಾಗಿದ್ರೆ ಒಳ್ಳೆಯದು. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಹೌದೌದು, ಉದ್ಯಮದಲ್ಲಿ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ, ಯಾಕಂದ್ರೆ ತಾಳಿದವನು ಬಾಳಿಯಾನು ಅನ್ನೋ ಮಾತಿಲ್ವೇ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಯಾವುದೇ ಉದ್ಯೋಗ ಅಥವಾ ಕೆಲಸ ಮಾಡುವಾಗ ಧೈರ್ಯ ಆತ್ಮವಿಶ್ವಾಸ ಬಹಳನೇ ಮುಖ್ಯ. ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವುದು ಶ್ರಮ ವಹಿಸಿ ಕೆಲಸ ಮಾಡುವುದು ಉದ್ಯೋಗಂ ಸರ್ವತೋ ಲಕ್ಷಣಂ. ಈಗ ಸೊ ಕೆಲಸ ಮಾಡೋದು, ಯಶಸ್ಸು ಕಾಣಲು ಧೈರ್ಯದಿಂದ ಹೆಜ್ಜೆ ಇಡೋದು ಅತ್ಯಗತ್ಯ. ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಆಹಾ, ಎಂಟು ಚೆನ್ನಾಗಿದೆ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತಿದ್ದಾರೆ. ವಿಶ್ವನಾಥ್ ಬಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಎಸ್, ನಿಮ್ಮ ಸಂದೇಶ ಕೂಡ ನಮ್ಮನ್ನ ತಲುಪಲಿ. ಒಮ್ಮೆ ಸೋತ ನಂತರ ಉದ್ಯಮದಲ್ಲಿ ಮತ್ತೆ ಯಶಸ್ಸಿನ ಹಾದಿ ಹಿಡಿಯೋದು ಹೇಗೆ? ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಮಚ್ಚ ಒಂದು ವಿಷಯ ಹೇಳ್ತೀನಿ ಕೇಳೋ, ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
2: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
1: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ಮ್ಯೂಸಿಕಲಿ ಯೋರ್ಸ್ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. ಉದ್ಯಮದಲ್ಲಿ ಒಂದು ಸಲ ಸೋಲು ಕಂಡ ಮೇಲೆ ಮತ್ತೆ ನಾವು ಯಶಸ್ಸಿನ ಹಾದಿಯನ್ನ ಹಿಡಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾನು ಯಾರ ಮಾತು ಕೇಳೋದಿಲ್ಲಪ್ಪ, ಯಾರ ಸಲಹೆ ಸೂಚನೆ ನನಗೆ ಬೇಕಾಗಿಲ್ಲಪ್ಪ ಅನ್ನೋಂಥ ಧೋರಣೆ ಇದ್ರೆ ಬಹಳನೇ ಕಷ್ಟ. ಹಾಗಾಗಿ ಪರಿಣಿತರ ಅಥವಾ ಮಾರ್ಗದರ್ಶಕರ ನೆರವನ್ನ ಪಡೆಯೋದು ಕೂಡ ಬಹಳನೇ ಮುಖ್ಯ ಆಗುತ್ತೆ. ನಿಮ್ಮ ಉದ್ಯಮದಲ್ಲಿ ನಿಮ್ಮ

0: ಕ್ಷೇತ್ರದಲ್ಲಿ ಅನುಭವ ಇರುವಂತಹ ಹಿರಿಯ ಉದ್ಯಮಿಗಳಿರ್ಬೋದು ಅಥವಾ ಮೆಂಟರ್ಸ್ ಮಾರ್ಗದರ್ಶಕರಿರ್ಬೋದು, ಅವರ ಸಲಹೆಗಳನ್ನ ಆಗಾಗ್ಗೆ ಪಡೆದುಕೊಂಡು ಮುನ್ನುಗ್ತಾ ಹೋದ್ರೆ ಬಹುಶಃ ಸೋಲು ಅನ್ನೋದು ನಮ್ಮಿಂದ ಒಂದು ಹೆಜ್ಜೆ ದೂರದಲ್ಲೇ ನಿಲ್ಲುತ್ತೆ. ಅಷ್ಟೇ ಅಲ್ಲ, ನಿಮ್ಮ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳುವಂತಹ, ಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವಂತ ನಂಬಿಕಸ್ಥ ನುರಿತ ತಂಡವನ್ನ ನಿಮ್ಮ ಜೊತೆ ಇಟ್ಕೊಳ್ಳೋದು ಕೂಡ ಯಶಸ್ಸಿನ ಹಾದಿಗೆ ನೆರವಾಗತ್ತೆ. ಹಾಗಾಗಿ ನಿಮ್ಮ ಸುತ್ತ ಇರೋವಂಥವರು, ನಿಮ್ಮ ಟೀಮ್ ಬಹಳನೇ ಮುಖ್ಯ ಆಗತ್ತೆ ಯಶಸ್ಸಿನ ಹಾದಿಯಲ್ಲಿ ನೀವು ಸಾಗಬೇಕು ಅನ್ನೋದಾದ್ರೆ. ಸಂದೇಶವನ್ನು ಕಳಿಸಿ ಹೇಳ್ತಾ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಲಾಭ ನಷ್ಟ ಇದ್ದದ್ದೇ. ಲಾಭ ಆದಾಗ ಖುಷಿಯಾಗೋದು, ನಷ್ಟ ಆದಾಗ ಬೇಜಾರು ಮಾಡಿಕೊಳ್ಳೋದು, ಕೆಲಸನೇ ಬಿಟ್ಬಿಡೋದು ಸರಿಯಲ್ಲ. ಜೀವನ ಅಂದಮೇಲೆ ಕಷ್ಟ ಸುಖ ಇದ್ದದ್ದೇ, ಕೆಲಸ ಅಂದಮೇಲೆ ಲಾಭ ನಷ್ಟ ಇದ್ದದ್ದೇ. ನಷ್ಟ ಆದಾಗ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಸರಿಪಡಿಸ್ಕೊಂಡು ನಮ್ಮ ಕೆಲಸದಲ್ಲಿ ಯಶಸ್ಸು ಕಾಣೋ ಕಡೆ ನಾವು ಗಮನ ಕೊಡಬೇಕು ಅಂತ ಹೇಳಿ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮುಧೋಳ ತಾಲೂಕಿನ ಅಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನು ಕಳಿಸಿ, ನಮ್ಮ ಕಡೆ ಹಣದ ಆಸೆಗೆ ಕಡಿಮೆ ಕೆಲಸವನ್ನು ಮಾಡಿಕೊಡ್ತಾ ಇದ್ರು, ಅದನ್ನು ಗಮನಿಸಿ ಒಳ್ಳೆಯ ಕೆಲಸ ಕೊಡ್ತಾ ಇದ್ದದನ್ನು ಜನ ಈಗ ತಿರುಗಿ ನೋಡ್ತಾ ಇದ್ದಾರೆ ಆ ಕಡೆ. ಸೊ ಹಾಗಾಗಿ ನಾವು ಕೆಲಸ ಕಳಪೆ ಮಾಡಿದ್ವಿ ಅಂದಾಗ ಸೋಲು ನಮ್ಮದಾಗತ್ತೆ, ಅದೇ ನಾವು ಕ್ವಾಲಿಟಿ ವರ್ಕ್ ಅನ್ನು ಕೊಡ್ತಾ ಇದೀವಿ ಅಂದಾಗ ನಿಜಕ್ಕೂ ಗೆಲುವು ಅನ್ನೋದು ನಮ್ಮ ಹತ್ರ ಬರುತ್ತೆ ಅಂತ ಹೇಳಿ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬೆಲ್ಲು.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ, ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಮುಂದೆ ಮುಂದೆ ನಡೆವ ಎಂದು ಒಮ್ಮೆ ಬಿದ್ವೆ ಎಂದು ಮಾತ್ರಕ್ಕೆ ಮತ್ತೆ ಹೆಜ್ಜೆ ಇಡಬಾರದು ಅಂತೇನಿಲ್ಲ. ಒಂದು ಸಲ ಸೋಲನ್ನ ಕಂಡ ಮೇಲೂ ಮತ್ತೆ ಯಶಸ್ಸಿನ ಹಾದಿಯಲ್ಲಿ ದಿಟ್ಟ ಹೆಜ್ಜೆಗಳನ್ನ ಇಡ್ತಾ ಆ ಹೆಜ್ಜೆಗಳನ್ನ ಅಚ್ಚುಳಿಯದಂತೆ ಮುದ್ರಿಸಿ ಮುಂದೆ ಸಾಗಬಹುದು. ಲೋಕಪ್ರಸಿದ್ಧ ಉದ್ಯಮಿಯಾದಂತ ಹೆನ್ರಿ ಫೋರ್ಡ್ ಏನ್ ಹೇಳ್ತಾರೆ ಗೊತ್ತಾ, ಸೋಲು ಅನ್ನೋದು ಮತ್ತೊಮ್ಮೆ ಹೆಚ್ಚು ಬುದ್ಧಿವಂತಿಕೆಯಿಂದ ಪ್ರಾರಂಭಿಸೋದಕ್ಕೆ ಸಿಗುವಂತ ಒಂದು ಉತ್ತಮ ಅವಕಾಶ ಅಂತ ಹೇಳಿ. ಹಾಗಾಗಿ ಮತ್ತೆ ಮತ್ತೆ ಹೊಸ ಹೊಸ ಅವಕಾಶಗಳು ನಮಗೆ ಸಿಗಬೇಕು, ಅದು ಇನ್ನಷ್ಟು ಬುದ್ಧಿವಂತಿಕೆಯಿಂದ ಮತ್ತಷ್ಟು ಉದ್ಯಮವನ್ನು ಬೆಳೆಸಬೇಕು ಅಂತ ಹೇಳಿದಾಗ ಆಗಾಗ್ಗೆ ಇಂಥದ್ದೊಂದು ಸಣ್ಣ ಸಣ್ಣ ಸೋಲನ್ನು ಅನುಭವಿಸಬೇಕಂತೆ. ಹಾಗಾಗಿ ಸೋಲು ಅನ್ನೋದು ಭಯ ಹುಟ್ಟಿಸುವಂಥದ್ದು, ನಿರಾಸೆ ಬರೆಸುವಂಥದ್ದು ಅಲ್ಲ, ಅದು ಪಾಠವನ್ನು ಕಲಿಸುವಂಥ ಹೆಜ್ಜೆ. ಇದಾಗಿತ್ತು ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಹಾಡುಗಳನ್ನು ಮೆಚ್ಚಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ ಹೆಬ್ಬಾಳದ ರಮೇಶ್ ಅವರು. ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಕಾರ್ಯಕ್ರಮ ಇಷ್ಟವಾಗಿದೆ, ಹಾಡುಗಳು ಕೂಡ ನಿಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ನಾನು ಟಟಾ ಬಬಾಯ್ ಹೇಳ್ತಾ ಹೊರಡ್ತಾ ಇದ್ದೀನಿ ಸ್ಟುಡಿಯೋಯಿಂದ. ಮತ್ತೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನನ್ ಬೈಕ್ ಅಲ್ಲಿ ನಾಕಿಂಗ್ ಕಡಿಮೆ ಆಗಿದೆ.
2: ನನ್ ಕಾರ್ ನಿಂದ ಮೊದಲಿಗಿಂತ ಕಡಿಮೆ ಪೊಲ್ಯೂಷನ್ ಬರ್ತಿದೆ.
3: ನನ್ ಸ್ಕೂಟರ್ ಅಂತೂ ಮಸ್ತ್ ಪಿಕಪ್ ಕೊಡ್ತಿದೆ.
4: ಯಾವುದೇ ವೆಹಿಕಲ್ ಇರಲಿ, ಪೆಟ್ರೋಲ್ E20 ಆಗಿದ್ರೆ ಗಾಡಿಯಲ್ಲಿ ನಾಕಿಂಗ್ ಕಡಿಮೆ ಆಗುತ್ತೆ. ಕಾರ್ಬನ್ ಎಮಿಷನ್ 40% ವರೆಗೆ ಕಡಿಮೆ ಆಗುತ್ತೆ. ಮತ್ತೆ ಹೈಯೆಸ್ಟ್ ಆಕ್ಟೋನ್ ಇಂದ ಪಿಕಪ್ ಕೂಡ ಅಮೇಝಿಂಗ್. ಯುವರ್ ಪೆಟ್ರೋಲ್ ವೆಹಿಕಲ್ ಈಸ್ 100% ಕಂಪ್ಯಾಟಬಲ್ ವಿತ್ E20.
5: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಶುಭ ಸಂಜೆ, ಗುಡ್ ಈವ್ನಿಂಗ್ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:02:50 ಈ ಟ್ವಿಂಕ್ಲಿಂಗ್ ಟ್ಯೂಸ್ಡೇಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತಾಡಬಹುದು ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು. ನಮ್ಮ ಸುತ್ತಮುತ್ತ ಪ್ರತಿದಿನ ಏನಾದರೂ ಹೊಸದೊಂದು ಟ್ರೆಂಡ್ ಆಗ್ತಾ ಇರುತ್ತೆ. ಮೊನ್ನೆವರೆಗೂ ಯಾರೂ ಅಷ್ಟಾಗಿ ಗಮನಿಸದೇ ಇರುವಂತಹ ವಿಷಯ ಇದಕ್ಕಿದ್ದಂತೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಯಾವುದೇ ವಿಷಯ ಆಗಿರ್ಬೋದು, ಒಂದು ಹೊಸ ಡ್ರೆಸ್ ಆಗಿರ್ಬೋದು, ಒಂದು ಫುಡ್ ಐಟಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ಸಮಯದಲ್ಲಿ ವೈರಲ್ ಆಗಿಬಿಡುತ್ತೆ. ಹಾಗೆ ಒಂದು ಹಾಡಾದರೂ ಆಗ್ಬೋದು, ಅದರ ಒಂದು ಶಾರ್ಟ್ ವೀಡಿಯೋಸ್ ಮಾಡಿ ಮಾಡಿ ನಾವು ನೋಡ್ತಾ ಇರ್ತೀವಿ. ಜನರು ಶಾರ್ಟ್ ವೀಡಿಯೋಸ್ನ ಹಂಚ್ಕೊಳ್ತಾ ಇರ್ತಾರೆ. ಸೊ ಅದು ಸಹ ಬೇಗನೆ ಟ್ರೆಂಡ್ ಆಗಿಬಿಡುತ್ತೆ. ಸೊ ಹೀಗೆ ಕೆಲವೇ ದಿನಗಳಲ್ಲಿ ಟ್ರೆಂಡ್ ಆಗ್ತಾ ಇರುತ್ತೆ. ಹಾಗೆ ಅದು ಸ್ವಲ್ಪ ದಿನಗಳಾಗ್ತಾ ಇದ್ದ ಹಾಗೆ ಜನರು ಆಸಕ್ತಿನ ಕಳ್ಕೊಳ್ತಾ ಇದ್ದ ಹಾಗೆ ಮತ್ತೊಂದು ಹೊಸ ಟ್ರೆಂಡ್ ಅದೇ ಜಾಗಕ್ಕೆ ಬರುತ್ತೆ. ಹೀಗೆ ತುಂಬ ಕಡಿಮೆ ಸಮಯದಲ್ಲಿ ಬಹಳ ಜನಪ್ರಿಯವಾಗಿ ಸ್ವಲ್ಪ ಸಮಯ ಆಗ್ತಾ ಇದ್ದ ಹಾಗೆ ಜನರ ಆಸಕ್ತಿ ಕಡಿಮೆ ಆಗ್ತಾ ಇದ್ದ ಹಾಗೆ ಸಣ್ಣ ಪುಟ್ಟ ಟ್ರೆಂಡ್ಗಳು ಮರೆಯಾಗ್ತಾ ಹೋಗುತ್ತೆ. ಸೊ ಇಂಥ ಟ್ರೆಂಡ್, ಬಹಳ ಕಮ್ಮಿ ಸಮಯದಲ್ಲಿ ಜನಪ್ರಿಯತೆನ ಪಡ್ಕೊಳ್ಳೋಂಥ ಟ್ರೆಂಡ್ಸ್ನ ಮೈಕ್ರೋ ಟ್ರೆಂಡ್ಸ್ ಅಂತ ಕರೀತಾರೆ. ಸೊ ಇದು ಯಾವುದೇ ವಿಷಯದಲ್ಲಾಗಿರ್ಬೋದು, ಅದು ಆಹಾರದ ವಿಷಯದಲ್ಲಾಗಿರ್ಬೋದು ಅಥವಾ ಫ್ಯಾಷನ್ ವಿಷಯದಲ್ಲಾಗಿರ್ಬೋದು, ಜನರ ಗಮನವನ್ನು ಸೆಳೆಯುತ್ತೆ. ಅಂತಹ ವಿಷಯಗಳು ತುಂಬ ಬೇಗ ಆಕರ್ಷಿತರಾಗ್ತಾರೆ ಜನರು. ಸೊ ನೀವು ತಿಳಿಸಬಹುದು ಯಾವ ಒಂದು ಟ್ರೆಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಯಾವುದೇ ಒಂದು ಇನ್ಫ್ಲುಯೆನ್ಸಿಂದ ನಿಮಗೆ ಅದು ಇಷ್ಟ ಆಗಿ ಅದನ್ನು ನೀವು ಫಾಲೋ ಮಾಡ್ತಿದ್ದೀರಾ ಅಂತ. ಹಾಗೆ ಟ್ರೆಂಡ್ ಫಾಲೋ ಮಾಡುವಂಥ ಆಸಕ್ತಿ ನಿಮಗಿದೆಯಾ, ಅಥವಾ ನಿಮಗೆ ಇಷ್ಟವಾಗಿರುವಂಥ ಹಳೆಯ ಸ್ಟೈಲನ್ನೇ ನೀವು ಮುಂದುವರಿಸೋದಕ್ಕೆ ಇಷ್ಟಪಡ್ತೀರಾ, ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನಿಮ್ಮ ಎಲ್ಲರ ಸಂದೇಶಗಳು ನಮ್ಮನ್ನು ತಲುಪಬೇಕಾಗಿರುವಂಥ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮೈಕ್ರೋ ಟ್ರೆಂಡ್ಸ್ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಕಡಿಮೆ ಸಮಯದಲ್ಲಿ ಯಾವುದೋ ಒಂದು ವಿಷಯದ ಸಂಬಂಧಪಟ್ಟಂಥ ಒಂದು ಟ್ರೆಂಡ್ ಬಹಳ ಬೇಗ ಜನರನ್ನು ಅಟ್ರಾಕ್ಟ್ ಮಾಡಿ ಹಾಗೆ ಸ್ವಲ್ಪ ಸಮಯ ಕಳೀತಾ ಇದ್ದಾಗೆ ಜನರ ಮನಸ್ಸಿಂದ ಹಾಗೆ ಅದರ ಆಕರ್ಷಣೆ ಹಾಗೆ ಆಸಕ್ತಿಯನ್ನು ಜನರು ಕಳೆದುಕೊಳ್ಳೋದ್ರಿಂದ ಅದು ಮರೆಗೆ ಸರಿಯುವಂಥ ಟ್ರೆಂಡ್ನ ಮೈಕ್ರೋ ಟ್ರೆಂಡ್ಸ್ ಅಂತ ಕರೀತಾರೆ. ಇಂತಹ ಟ್ರೆಂಡ್ಸ್ಗಳು ಹೇಗೆ ಹುಟ್ಕೊಳ್ಳುತ್ತೆ ಅಂತ ನೋಡಿದ್ರೆ, ಯಾವುದೋ ಒಂದು ವಿಷಯ ಇದ್ದಕ್ಕಿದ್ದಂತೆ ಎಲ್ಲರ ಗಮನವನ್ನು ಸೆಳೆದು ಬಿಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ಜನಪ್ರಿಯ ಬ್ರ್ಯಾಂಡ್ನ ಒಂದು ಶೇಡ್ಸ್ ಆಗ್ಬೋದು, ಗಾಗಲ್ಸ್ ಆಗ್ಬೋದು, ಹಾಗೆಯೇ ಸನ್ಗ್ಲಾಸಸ್, ಈ ರೀತಿಯ ಕನ್ನಡಕ ಏನೇ ಆಗಿರ್ಬೋದು, ಅದನ್ನು

ಯಾರಾದರೂ ಒಬ್ಬರು ಸೆಲಿಬ್ರಿಟಿ ವೇರ್ ಮಾಡಿದ್ರು ಅಂದರೆ ಅವರೇನಾದ್ರು ಧರಿಸಿದ್ದಾರೆ ಅಂತ ಅಂದರೆ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಅದನ್ನು ನೋಡುವಂಥ ಮತ್ತಷ್ಟು ಜನರು ಅದೇ ರೀತಿಯ ಒಂದು ಆಕ್ಸೆಸರೀಸ್ನ ತಗೋಬೇಕು ಅಂತ ಬಯಸ್ತಾರೆ. ಸೊ ಹಾಗೆ ಅದು ಟ್ರೆಂಡ್ ಶುರುವಾಗುತ್ತೆ. ಫ್ಯಾಷನ್ಗೆ ಸಂಬಂಧಿಸಿದಂಥ ಒಂದಷ್ಟು ಮ್ಯಾಗ್ಝಿನ್ಗಳನ್ನ ನೋಡೋದ್ರ ಮೂಲಕ, ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ವೆಬ್ಸೈಟ್ಗಳಲ್ಲಿ ಈ ರೀತಿಯ ಮಾಹಿತಿಗಳು ಸಿಗೋದ್ರಿಂದ ಯಾವ ಒಂದು ಟ್ರೆಂಡ್ ಇದೆ ಸದ್ಯಕ್ಕೆ ಫ್ಯಾಷನ್ನಲ್ಲಿ ಅಂತ ಜನರು ನೋಡ್ತಾರೆ. ಸಾಮಾನ್ಯವಾಗಿ ಇಂಥದ ವಿಷಯಗಳೆಲ್ಲ ಗೊತ್ತಾಗೋದು ಫ್ಯಾಷನ್ ಮ್ಯಾಗ್ಝಿನ್ಗಳಿಂದ. ಸೊ ಅದು ಒಂದು ಸಣ್ಣ ವಿಚಾರ ಅಂತ ಅನಿಸಿದ್ರೂ ಕೂಡ ಅದು ದೊಡ್ಡ ಟ್ರೆಂಡ್ ಆಗಿ ಬದಲಾಗುತ್ತೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದ ಸ್ಪೀಡ್ ಎಷ್ಟಿದೆ ಅಂತ ಗೊತ್ತೇ ಇದೆಯಲ್ಲ. ಸೊ ಟ್ರೆಂಡ್ಗಳು ಬಹಳ ಬೇಗ ಜನರಿಗೆ ಸರ್ಕ್ಯುಲೇಟ್ ಆಗೋದಕ್ಕೆ, ವೈರಲ್ ಆಗೋದಕ್ಕೆ ಕಾರಣನೇ ಸೋಷಿಯಲ್ ಮೀಡಿಯಾದ ಸ್ಪೀಡ್ ಅಂತ ಹೇಳ್ಬೋದು. ಹಿಂದೆಯೆಲ್ಲ ಯಾವುದೋ ಒಂದು ಫ್ಯಾಷನ್ ತುಂಬಾ ಜನಪ್ರಿಯವಾಗಬೇಕು ಅಂದರೆ ಎಲ್ಲೋ ಒಂದು ಕಡೆ ಟಿವಿಯಲ್ಲೋ ಆ್ಯಡ್ ನೋಡಿದ್ರೆ, ದೂರದರ್ಶನದಲ್ಲೆಲ್ಲೋ ಒಂದಷ್ಟು ಚಾನೆಲ್ಗಳಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗ್ತಿತ್ತು. ಆದರೆ ಈಗಂತೂ ಹಾಗೆಲ್ಲ ಇಲ್ಲವೇ ಇಲ್ಲ. ಸೋಷಿಯಲ್ ಮೀಡಿಯಾದಿಂದ ಬಹಳ ಬೇಗ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅಂತ ಹೇಳ್ಬೋದು ಬೇಗ ವೈರಲ್ ಆಗ್ತಾ ಹೋಗುತ್ತೆ ವಿಡಿಯೋಗಳು, ಹಾಗೆ ಟ್ರೆಂಡ್ ಆಗ್ತಾ ಹೋಗುತ್ತೆ. ಸೊ ಅತಿ ಕಮ್ಮಿ ಸಮಯದಲ್ಲಿ, ಅತಿ ಕಡಿಮೆ ಸಮಯದಲ್ಲಿ ಒಂದು ಚಿಕ್ಕ ವಿಡಿಯೋ ತುಂಬ ದೊಡ್ಡ ಸಂಖ್ಯೆಯ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಸೋಷಿಯಲ್ ಮೀಡಿಯಾದಿಂದ. ಹಾಗೆ ಯಾರಾದರೂ ಹೊಸದಾಗಿ ಒಂದು ಸ್ಟೈಲನ್ನು ಮಾಡಿದ್ರೆ, ಅದನ್ನು ವಿಡಿಯೋದಲ್ಲಿ ನಾವು ನೋಡಿದ್ರೆ ಅದನ್ನೇ ನೋಡಿ ಮತ್ತೊಬ್ಬರು ಕೂಡ ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಅದನ್ನೇ ಫಾಲೋ ಮಾಡ್ತಾರೆ, ಹೀಗೆ ಅನುಕರಿಸುವಂತಹ ಜನರು ಕೂಡ ಇದ್ದಾರೆ. ಹಾಗೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತಾ ಹೋದಂತೆ, ಸ್ಪ್ರೆಡ್ ಆಗ್ತಾ ಹೋದಂತೆ ಆ ಟ್ರೆಂಡ್ ಇನ್ನಷ್ಟು ಜನರ ಗಮನವನ್ನು ಸೆಳೀತಾ ಹೋಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಒಂದು ಟ್ರೆಂಡ್ ತುಂಬಾ ಪಾಪ್ಯುಲರ್ ಆಗಬೇಕು ಅಂದರೆ ಅದು ಎಲ್ಲರಿಗೂ ಇಷ್ಟ ಆಗಲೇಬೇಕು ಅಂತೇನಿಲ್ಲ. ಕೆಲವರು ಅದನ್ನು ಇಷ್ಟಪಟ್ಟು ಫಾಲೋ ಮಾಡ್ತಾರೆ, ಇನ್ನು ಕೆಲವರು ಅದೇನು ಅಂತ ತಿಳ್ಕೊಬೇಕಲ್ಲ ಅನ್ನೋ ಒಂದು ಕುತೂಹಲದಿಂದ ಫಾಲೋ ಮಾಡ್ತಾರೆ. ಹಾಗೆ ಮತ್ತಷ್ಟು ಜನರು ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಏನಿರಬಹುದು, ನಾವು ಕೂಡ ಅದರ ಪಾರ್ಟ್ ಆಗಬೇಕಲ್ಲ, ಅದರ ಭಾಗವಾಗಬೇಕಲ್ಲ ಅಂತ ಬಯಸ್ತಾರೆ. ಸೊ ಹೀಗೆ ಒಂದು ಟ್ರೆಂಡ್ ಜನಪ್ರಿಯ ಆಗಬೇಕು ಅಂದರೆ ಮೂರು ಅಂಶಗಳು ಮುಖ್ಯ ಆಗುತ್ತೆ. ಒಂದು ಕುತೂಹಲ, ಹಾಗೆ ಅದರ ಪಾಪ್ಯುಲಾರಿಟಿ, ಹಾಗೆ ಇತರರು ನಮಗೆ ಮಾಡುವಂಥ ಒಂದು ಇನ್ಫ್ಲುಯೆನ್ಸ್, ಅದರ ಇತರರ ಪ್ರಭಾವ ಆಗ್ಬೋದು. ಸೊ ಹೀಗೆ ಟ್ರೆಂಡ್ಗಳು ಹೆಚ್ಚಾಗ್ತಾ ಹೋಗುತ್ತೆ, ಹೀಗೆ ಟ್ರೆಂಡ್ಗಳು ಹುಟ್ಕೊಳ್ತಾ ಹೋಗುತ್ತೆ. ಸೊ ಮೈಕ್ರೋ ಟ್ರೆಂಡ್ಸ್ ಬಗ್ಗೆ ನೀವು ಕೂಡ ತಿಳ್ಕೋಬಹುದು, ನೀವು ಕೂಡ ತಿಳಿಸ್ಬಹುದು. ನೀವು ಯಾವುದಾದ್ರೂ ಟ್ರೆಂಡ್ನ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಫಾಲೋ ಮಾಡ್ತಾ ಇದ್ರೆ, ಅಥವಾ ಎಲ್ಲಿಂದಾದರೂ ನಿಮಗೆ ಅದು ಇನ್ಫ್ಲುಯೆನ್ಸ್ ಆಗಿ ಮಾಡಬೇಕು ಅಂತ ಅನಿಸಿದ್ರೆ, ಆ ಟ್ರೆಂಡ್ ಯಾವುದು ಅಂತ ನಮಗೆ ತಿಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480101013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರಿಕ್ಕಿ ಸಿನಿಮಾದ ಲವ್ಲಿ ಹಾಡು ನಿಮಗಾಗಿ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ಮೈಕ್ರೋ ಟ್ರೆಂಡ್ಸ್ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ. ಇನ್ನು ಟ್ರೆಂಡ್ ಅಂತ ಅಂತಿದ್ದ ಹಾಗೆ ನಮ್ಮೆಲ್ಲರಿಗೂ ಮತ್ತೊಂದು ಪದ ನೆನಪಾಗೋದು ಅಂದರೆ ತಕ್ಷಣಕ್ಕೆ ನೆನಪಾಗುವಂಥ ಪದ ಅಂದರೆ ಅದು ಫ್ಯಾಷನ್. ಫ್ಯಾಷನ್ ವಿಷಯದಲ್ಲೇ ಅಲ್ವಾ ಟ್ರೆಂಡ್ಗಳು ಹೆಚ್ಚಾಗಿರೋದು ಅಂತ ನಾವು ಯೋಚನೆ ಮಾಡ್ತೀವಿ. ಅದು ನಿಜ ಕೂಡ ಹೌದು. ಫ್ಯಾಷನ್ ಜಗತ್ತಿನಲ್ಲಿ ಮೈಕ್ರೋ ಟ್ರೆಂಡ್ಸ್ಗಳನ್ನ ಸುಲಭವಾಗಿ ನಾವು ನೋಡ್ತಾ ಸಾಗ್ಬೋದು. ಹೇಗೆ ಅಂದರೆ, ಒಂದು ಕಾಲದಲ್ಲಿ ತುಂಬ ಟೈಟ್ ಆದಂತಹ ಜೀನ್ಸ್ ಹೆಚ್ಚು ಜನಪ್ರಿಯವಾಗಿತ್ತು. ಹಾಗೆಯೇ ಸ್ವಲ್ಪ ಸಮಯ ಕಳೀತಾ ಇದ್ದಾಗೆ, ಆದರೆ ಈಗ ನಾವು ನೋಡೋ ಹಾಗೆ ವೈಡ್ ಲೆಗ್ ಜೀನ್ಸ್ ಅಥವಾ ಓವರ್ ಸೈಸ್ಡ್ ಟಿ ಶರ್ಟ್ಗಳು ಟ್ರೆಂಡ್ನಲ್ಲಿದೆ. ಹಾಗೆ ಬ್ಯಾಗಿ ಜೀನ್ಸ್ಗಳು ಈಗ ತುಂಬ ಟ್ರೆಂಡ್ನಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಒಂದು ಟೈಮ್ನಲ್ಲಿ ಬಹಳ ದೊಡ್ಡ ದೊಡ್ಡ ಫ್ರೇಮ್ ಇರುವಂತಹ ಕನ್ನಡಕಗಳು ತುಂಬಾ ಟ್ರೆಂಡಲ್ಲಿತ್ತು. ಹಾಗೆ ಸ್ವಲ್ಪ ಸಮಯ ಕಳೀತಾ ಇದ್ದಾಗೆ ಸಣ್ಣ ಸಣ್ಣ ಫ್ರೇಮ್ಗಳು ಹೆಚ್ಚಾಗಿ ಬಳಕೆಯಾಗೋದಕ್ಕೆ ಪ್ರಾರಂಭ ಆಯಿತು. ಅದೇ ಟ್ರೆಂಡ್ ಆಗ್ತಾ ಹೋಯಿತು. ಸೊ ಕೆಲವೊಂದ್ಸಲ ಒಂದು ಪರ್ಟಿಕ್ಯುಲರ್ ಕಲರ್ನ ಒಂದು ಡ್ರೆಸ್ ಕೂಡ ಬಹಳನೇ ಜನರ ಗಮನವನ್ನು ಸೆಳೆದಿರುತ್ತೆ. ಆಗ ಅದೇ ಕಲರ್ನ ಬಟ್ಟೆಗಳಷ್ಟೇ ಟ್ರೆಂಡ್ನಲ್ಲಿರುತ್ತೆ. ಹಾಗೆ ಬರೀ ಬಟ್ಟೆಗಳ ಬಗ್ಗೆನೇ ಹೇಳ್ತಾ ಹೋಗೋದಂತ ಏನಿಲ್ಲ. ಫ್ಯಾಷನ್ ಅಂತ ಬಂದಾಗ ಹೇರ್ ಸ್ಟೈಲ್ ಆಗ್ಬೋದು, ಬ್ಯಾಗ್ಗಳಾಗ್ಬೋದು, ಅಥವಾ ನಾವು ಬಳಸುವಂಥ ಆಕ್ಸೆಸರೀಸ್ಗಳಾಗ್ಬೋದು, ಎಲ್ಲವೂ ಕೂಡ ಫ್ಯಾಷನ್ನ ಒಂದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಆಕ್ಸೆಸರೀಸ್ ಅಥವಾ ವಸ್ತುಗಳಾಗಿದೆ. ಸೊ ಇದೆಲ್ಲವೂ ಚೇಂಜ್ ಆಗ್ತಾ ಇರುತ್ತೆ. ಈ ಮೈಕ್ರೋ ಟ್ರೆಂಡ್ಸ್ನಲ್ಲೂ ಕೂಡ ಹಾಗೇನೆ, ಬಹಳ ಕಡಿಮೆ ಸಮಯದಲ್ಲಿ ಯಾವುದೋ ಒಂದು ಒಂದು ಡ್ರೆಸ್ ಆಗಿರ್ಬೋದು, ಒಂದು ಆಕ್ಸೆಸರಿ ಆಗ್ಬೋದು ಟ್ರೆಂಡ್ ಆಗುತ್ತೆ. ಯಾರೋ ಒಬ್ಬರು ಅದನ್ನು ಯೂಸ್ ಮಾಡ್ತಾರೆ ಅಂತಿದ್ದ ಹಾಗೆ, ಅದು ಸೋಷಿಯಲ್ ಮೀಡಿಯಾದಿಂದ ನಮಗೆ ಗೊತ್ತಾಗ್ತಿದ್ದ ಹಾಗೆ ಬಹಳಷ್ಟು ಜನರು ಅದನ್ನು ಫಾಲೋ ಮಾಡ್ತಾರೆ. ನಾವು ಕೂಡ ಅದನ್ನು ಯೂಸ್ ಮಾಡಬೇಕಲ್ವಾ, ಖರೀದಿಸಬೇಕಲ್ವಾ ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ತಗೊಳ್ತಾರೆ ಕೂಡ. ಹೀಗೆ ಅದು ಟ್ರೆಂಡ್ ಆಗ್ತಾ ಹೋಗುತ್ತೆ. ಒಬ್ಬರಿಂದ ಒಬ್ಬರು ಮಾತಾಡ್ತಾ ಆ ಒಂದು ವಿಷಯದ ಬಗ್ಗೆ ಹಂಚ್ಕೊಳ್ತಾ, ಹೌದು ನಾವು ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ, ನಮಗೂ ಆ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳ್ತಿದ್ದಾಗೆ, ಹೌದಲ್ವಾ ನಾವು ಟ್ರೈ ಮಾಡಬಾರ್ದಾ, ಮಾಡೋಣ ಅಲ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಜನರು ಅದನ್ನು ತಗೊಳ್ತಾ ಹೋಗ್ತಾರೆ. ಹಾಗೆ ಒಂದಷ್ಟು ಡ್ರೆಸ್ಗಳಾಗ್ಬೋದು, ಬ್ಯಾಗ್ಗಳಾಗ್ಬೋದು, ಇದೆಲ್ಲ ಟ್ರೆಂಡ್ ಆಗ್ತಾನೇ ಇರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಫ್ಯಾಷನಲ್ಲಿ ಇರೋವಂಥದ್ದೆಲ್ಲವೂ ಕೂಡ ಈಗ ಟ್ರೆಂಡಲ್ಲಿ ಇರೋವಂಥದ್ದೆಲ್ಲವೂ ಈಗಲೇ ಶುರು ಆದಂಥದ್ದೇನಿಲ್ಲ. ಅದೆಲ್ಲ ಬಹಳ ಹಳೆಯ ಸ್ಟೈಲ್ ಕೂಡ ಕೆಲವೊಂದು ಸಲ ಮತ್ತೆ ರಿಪೀಟ್ ಆಗುತ್ತೆ. ಒಂದಷ್ಟು ವರ್ಷಗಳ ಹಿಂದೆ ಇದ್ದಂಥ ಸ್ಟೈಲ್ಗಳು ಸ್ವಲ್ಪ ವರ್ಷ ಆದಮೇಲೆ ಮತ್ತೆ ಅದು ಟ್ರೆಂಡ್ನಲ್ಲಿರುತ್ತೆ. ಯಾರೋ ಒಬ್ರು ಅದನ್ನು ಬಳಸಿದ್ರೆ ಆಗ ಹೌದಲ್ವಾ ಇದು ಮುಂಚೆ ಇತ್ತಲ್ವಾ ಅಂತ ಜನರಿಗೆ ಗೊತ್ತಾಗ್ತಿದ್ದಾಗೆ, ಹೌದು ನಾವು ಇದನ್ನು ಯಾಕೆ ಟ್ರೈ ಮಾಡಬಾರ್ದು, ಈ ಒಂದು ಚೇಂಜ್ ನಾವು ಕೂಡ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಮತ್ತೆ ಬಳಸೋದಕ್ಕೆ ಶುರು ಮಾಡ್ತಾರೆ. ಸೊ ಹಳೆಯ ಸ್ಟೈಲ್ ಕೂಡ ಸ್ವಲ್ಪ ವರ್ಷಗಳ ನಂತರ ಮತ್ತೆ ರಿಪೀಟ್ ಆಗುವಂಥ ಚಾನ್ಸಸ್ ಕೂಡ ಇದೆ. ನಾವೀಗ ನೋಡ್ತಾ ಇದ್ದೀವಿ ಫ್ಯಾಷನ್ ವಿಷಯದಲ್ಲಿ ಹೇಗೆ ಹಳೆಯ ಸ್ಟೈಲ್ ಮರುಕಳಿಸ್ತಾ ಇದೆ ಅಂತ. ಔಟ್ಫಿಟ್ಗಳ ವಿಷಯದಲ್ಲಿ, ಡಿಸೈನ್ಗಳ ವಿಷಯದಲ್ಲಿ ಒಂದಷ್ಟು ವರ್ಷಗಳ ನಂತರ ಸ್ವಲ್ಪ ಚೇಂಜಸ್ನ ನಾವು ನೋಡ್ತಾ ಇರ್ತೀವಿ. ಹಳೆಯ ಸ್ಟೈಲೇ ಒಂದು ಸ್ವಲ್ಪ ಹೊಸ ರೂಪದಲ್ಲಿ ಮತ್ತೆ ಜನರ ಮುಂದೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಜನರ ಮನಸ್ಸನ್ನು ಸೆಳೆಯುತ್ತೆ. ಸೊ ಯಾವುದೇ ಒಂದು ಟ್ರೆಂಡ್ ಕಂಪ್ಲೀಟಾಗಿ ಎಲ್ಲಿಗೂ ಕೂಡ ಮಾಯ ಆಗೋದಿಲ್ಲ ಅಂತ ಹೇಳ್ಬೋದು. ಕೆಲವೊಂದು ಟ್ರೆಂಡ್ಗಳು ಹೊಸ ರೂಪದಲ್ಲಿ ಮತ್ತೆ ಅದು ರಿಪೀಟ್ ಆಗ್ತಾ ಹೋಗುತ್ತೆ, ಜನರಿಗೆ ಇಷ್ಟ ಆಗುತ್ತೆ. ಹಾಗೆ ಫ್ಯಾಷನ್ ಅಂದರೆ ಯಾವಾಗಲೂ ಹೊಸದಾಗಿರುವಂಥದ್ದನ್ನೇ ನಾವು ಖರೀದಿ ಮಾಡಬೇಕು ಅಂತ ಏನಲ್ಲ. ಸೊ ನಮ್ಮ ಹತ್ರ ಇರುವಂತಹ ಡ್ರೆಸ್ಗಳನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲ್ ಮಾಡೋದ್ರಿಂದ ಅದು ಕೂಡ ಟ್ರೆಂಡ್ ಆಗ್ಬೋದು. ಆ ಟ್ರೆಂಡನ್ನು ಸೃಷ್ಟಿ ಮಾಡಿದವರು ಕೂಡ ನಾವೇ ಆಗ್ಬೋದು. ಸೊ ಟ್ರೆಂಡ್ ಸೆಟ್ಟರ್, ಟ್ರೆಂಡ್ ಫಾಲೋವರ್ ಎರಡೂ ಕೂಡ ಟ್ರೆಂಡ್ನಲ್ಲೇ ಬರುತ್ತೆ. ಹೀಗೆ ಟ್ರೆಂಡ್ಗಳು ಜನರ ಮನಸ್ಸನ್ನು ಸೆಳೀತಾ ಇರುತ್ತೆ. ಹಾಗೆ ಮೈಕ್ರೋ ಟ್ರೆಂಡ್ಸ್ ಕೂಡ ಬಹಳ ಕಡಿಮೆ ಸಮಯದಲ್ಲಿ ಜನರನ್ನು ಸೆಳೆಯುತ್ತೆ. ಒಂದಷ್ಟು ಸಮಯ ಆಗ್ತಿದ್ದ ಹಾಗೆ ಟ್ರೆಂಡ್ಗಳು ಹಾಗೇ ಮರೆಯಾಗಿ ಮತ್ತೊಂದು ಅದೇ ಜಾಗಕ್ಕೆ ಬಂದಿರುತ್ತೆ. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಹಾಗೆ ನೀವು ಟ್ರೆಂಡ್ ಫಾಲೋ ಮಾಡ್ತೀರಾ, ಆ ಒಂದು ಆಸಕ್ತಿ ನಿಮಗಿದೆಯಾ, ಅಥವಾ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚೆಗೆ ನೀವು ಇನ್ಫ್ಲುಯೆನ್ಸ್ ಆಗಿ ಟ್ರೈ ಮಾಡಿರುವಂಥ ಟ್ರೆಂಡ್ ಯಾವುದಾದ್ರೂ ಇದೆಯಾ, ಹಾಗಿದ್ರೆ ಆ ಟ್ರೆಂಡ್ ಯಾವುದು ಅಂತ ಕೂಡ ಹಂಚ್ಕೋಬಹುದು. ಹಾಗೆ ನಿಮ್ಮ ಪ್ರಕಾರ ಒಂದು ಟ್ರೆಂಡ್ನ ಪಾಪ್ಯುಲರ್ ಅಂದರೆ ಜನಪ್ರಿಯವಾಗಿಸೋದು ಯಾವುದು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480

01013940010013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಜೈ ಮಾರುತಿ 800 ಸಿನಿಮಾದ ಈ ಗೀತೆಯ ನಂತರ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಮೈಕ್ರೋ ಟ್ರೆಂಡ್ಸ್ ಇವತ್ತಿನ ಕಾರ್ಯಕ್ರಮದ ವಿಷಯ. ಸೊ ಟ್ರೆಂಡ್ಸ್ನ ಬಗ್ಗೆ ಸ್ನೇಹಿತರು ಏನೆಲ್ಲ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನಂಬರ್ ನಿಮಗೆ 8411 ನೀವು ಹೇಳ್ತಾ ಇದ್ದಾರೆ, ಹೌದು ಮೇಡಮ್, ಬಹಳ ವಿಷಯಗಳು ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೆಂಡ್ ಆಗ್ತಾ ಇವೆ ಅಂತ ಒಂದಷ್ಟು ವಿಷಯಗಳನ್ನ ಲಿಸ್ಟ್ ಮಾಡಿದ್ದಾರೆ ಅವರು. ಅದರಲ್ಲಿ 80s ಫೋಟೋಸ್ ಕೂಡ ಬಂದು ಅಂತ ಹೇಳ್ತಾ ಇದ್ದಾರೆ. ಹೌದು, ಹಾಗಾಗಿ ಕೆಲವೊಮ್ಮೆ ನಾವು ಟ್ರೆಂಡ್ಗೆ ತಕ್ಕಂತೆ ಫಾಲೋ ಮಾಡಬೇಕಾಗತ್ತೆ. ಕೆಲವೊಂದು ಟ್ರೆಂಡ್ಗಳು ನಮಗೆ ಇಷ್ಟ ಆಗುತ್ತೆ, ಆದರೆ ಸಂಪೂರ್ಣವಾಗಿ ಟ್ರೆಂಡ್ನ ಮೇಲೆ ನಾವು ಅವಲಂಬಿತರಾಗೋದು ಬೇಕಾಗಿಲ್ಲ. ಹಾಗಾಗಿ ಕೆಲವೊಂದು ನಮಗೆ ಇಷ್ಟ ಆದರೆ ಅದನ್ನಷ್ಟೇ ಫಾಲೋ ಮಾಡಿದ್ರೆ ಸಾಕು ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ನಿಮಗೆ 5538 ಇವರ ಸಂದೇಶ ಬಂದಿದೆ. ಮ್ಯಾಮ್, ಟ್ರೆಂಡ್ ಎಷ್ಟೇ ಟ್ರೆಂಡ್ಗಳು ಬಂದರೂ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ. ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ. ಹಾಗೆ ನಂಬರ್ ನಿಮಗೆ 0893 ಇವ್ರು ಹೇಳ್ತಾ ಇದ್ದಾರೆ, ಹೌದು ಕೆಲವೊಂದು ವಿಷಯಗಳು ಟ್ರೆಂಡ್ ಆಗುತ್ತೆ ಅಂತ ಇವರು ಒಂದಷ್ಟು ಫೋಟೋಗಳನ್ನು ಕಳಿಸಿದ್ದಾರೆ. ಹೌದು, ಇತ್ತೀಚೆಗೆ ಟ್ರೆಂಡಲ್ಲಿ ಇದ್ದಂಥ ವಿಷಯಗಳನ್ನ ನೀವು ತಿಳಿಸಿದ್ದೀರಾ, ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನಂಬರ್ ನಿಮಗೆ 7752 ಇವರ ಸಂದೇಶ ಬಂದಿದೆ. ಇವರು ಕೂಡ ಹೇಳ್ತಾ ಇದ್ದಾರೆ, ಟ್ರೆಂಡ್ಗೆ ತಕ್ಕಂತೆ ನಾವು ಹೋದರೆ ನಮ್ಮ ಜೇಬಿಗೆ ಕತ್ರಿ ಆಗುತ್ತೆ, ಆದರೂ ಸಹ ಕೆಲವೊಂದು ಟ್ರೆಂಡ್ಗಳನ್ನ ನಾವು ಫ್ಯಾಷನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಾಲೋ ಮಾಡಲೇಬೇಕಾಗತ್ತೆ, ಯಾಕಂದರೆ ನಮ್ಮ ಮನೆಯ ಹೆಣ್ಮಕ್ಳಿಗೆ ಫ್ಯಾಷನ್ ಇಷ್ಟ ಆಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ನೀವು ಫಾಲೋ ಮಾಡೋದಿಲ್ಲ, ನಿಮ್ಮ ಮನೆಯಲ್ಲಿ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಹಾಗೇ ಶ್ರೀ ಒಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ ದಸರಾ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ಪ್ರೀತಿಯ ಸ್ನೇಹಿತರಿಗೆ. ಹಾಗೆ ಟ್ರೆಂಡ್ಗಳು ಸಮೂಹ ಸನ್ನಿಯಂತೆ ಮೇಡಮ್ ಅಂತ ನಮನ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೇ ಮತ್ತಷ್ಟು ಸಂದೇಶಗಳಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಆದಷ್ಟು ಬೇಗನೆ ನೋಡ್ತೀನಿ. ನೀವು ಕೂಡ ತಿಳಿಸ್ಬಹುದು ಟ್ರೆಂಡ್ ಅಂತ ಅಂತಿದ್ದ ಹಾಗೆ ನಿಮ್ಮ ಮೈಂಡ್ಗೆ ಬರೋವಂಥದ್ದೇನು. ಟ್ರೆಂಡ್ ಈಗ ಎಲ್ಲಿಂದ ಆದರೂ ಅದು ವೈರಲ್ ಆಗಿರಬಹುದು, ಅಥವಾ ನಿಮ್ಮ ಸ್ನೇಹಿತರಿಂದ ನಿಮಗೆ ಆ ಒಂದು ಟ್ರೆಂಡ್ನ ಬಗ್ಗೆ ಗೊತ್ತಾಗಿರಬಹುದು, ಹೇಗೆ ಪರಿಚಯ ಆಗಿರಬಹುದು, ಆದರೆ ಹೇಗೋ ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದರೆ ನೀವು ಆ ಟ್ರೆಂಡ್ನ ಫಾಲೋ ಮಾಡ್ತೀರಾ, ಆ ಟ್ರೆಂಡ್ ನಿಮಗೆ ಇಷ್ಟ ಆಯಿತು ಅಂದರೆ ಮಾತ್ರ ಫಾಲೋ ಮಾಡ್ತೀರಾ, ಅಥವಾ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಸ್ನೇಹಿತರೆಲ್ಲರೂ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಫಾಲೋ ಮಾಡ್ತೀರಾ, ಅಥವಾ ಟ್ರೆಂಡ್ನ ಫಾಲೋ ಮಾಡೋವಂಥ ಆಸಕ್ತಿ ನಿಮಗೆ ಇಲ್ಲವೇ ಇಲ್ವಾ, ಅಥವಾ ಆಸಕ್ತಿ ಇದ್ದರೂ ಕೆಲವೊಂದನ್ನು ಫಾಲೋ ಮಾಡ್ತೀರಾ ಅಂತ ನಿಮ್ಮ ಒಂದು ಮಾತು, ಏನನ್ಸುತ್ತೆ ನಿಮಗೆ ಟ್ರೆಂಡ್ನ ಬಗ್ಗೆ ಅಂತ ನೀವು ತಿಳಿಸ್ಬೋದು. ಹಾಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಿಂದ ಯಾವುದಾದ್ರೂ ಒಂದು ಟ್ರೆಂಡ್ನ ನೀವು ಫಾಲೋ ಮಾಡಿದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013 9489809090 1013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: PCPNDT कानून के विभिन्न प्रावधानों के तहत लिंग जांच करने और करवाने वालों को 3 से 5 साल तक की कैद और जुर्माने की सजा है. स्वास्थ्य एवं परिवार कल्याण मंत्रालय भारत सरकार द्वारा जनहित में जारी.
2: ಮಚ್ಚ ಒಂದ್ ವಿಷಯ ಹೇಳ್ತೀನಿ ಕೇಳೋ. ಯಾವ್ದಾದ್ರೂ ಒಂದು ವಸ್ತುವಿನ ಮೇಲೆ 15-20 ವರ್ಷ ಸಂಶೋಧನೆ ನಡೆದು ಸಾವಿರಾರು ಗಂಟೆಗಳ ಕಾಲ ಟೆಸ್ಟಿಂಗ್ ಆಗಿ ಆಟೋಮೊಬೈಲ್ ಇಂಡಸ್ಟ್ರಿ, ARAI, SIAM ಮತ್ತು BSI ನಂತಹ ಸಂಸ್ಥೆಗಳು ಅದನ್ನು ಪರೀಕ್ಷಿಸಿ ಸ್ವಂತ ನೀತಿ ಆಯೋಗವೇ ಪಾಲಿಸಿ ಮಾಡಿ ದೇಶದಾದ್ಯಂತ ಹಂತ ಹಂತವಾಗಿ ಜಾರಿ ತಂದಿದ್ದಾರೆ ಅಂದ್ರೆ
3: ಹಾಗಾದ್ರೆ ಅದು ನಂಬಿಕೆಗೆ ಅರ್ಹವಾದದ್ದು.
2: ಖಂಡಿತ, E20 ಕೂಡ ಅಂತದೇ ಇಂಧನ, ವೈಜ್ಞಾನಿಕವಾಗಿ ಪರೀಕ್ಷಿತ, ಪ್ರಮಾಣೀಕೃತ ಮತ್ತು ಸುರಕ್ಷಿತ. ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.
4: ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 5:31. ನಾವಿದ್ದೀವಿ ಸಂಜೆಯ ಡ್ರೈವ್ ಟೈಮ್ ಶೋನಲ್ಲಿ. ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಮೈಕ್ರೋ ಟ್ರೆಂಡ್ಸ್. ಈ ವಿಷಯದ ಬಗ್ಗೆ

ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ಈಗ ಮಾದ ಮತ್ತು ಮಾನ್ಸಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮೈಕ್ರೋ ಟ್ರೆಂಡ್ಸ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹಳ ಕಡಿಮೆ ಸಮಯದಲ್ಲಿ ಬಹಳ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಂಥ ಟ್ರೆಂಡ್ಗಳು, ಅಷ್ಟೇ ಬೇಗ ಜನರ ಮನಸ್ಸಿಂದ ಮರೆಯಾಗುವಂಥ ಟ್ರೆಂಡ್ಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಟ್ರೆಂಡ್ ಅಂದ ಕೂಡಲೇ ಫ್ಯಾಷನ್ ನೆನಪಾಗುತ್ತೆ. ಸೊ ಫ್ಯಾಷನಲ್ಲಿ ಏನೆಲ್ಲ ಇದೆ, ಟ್ರೆಂಡಲ್ಲಿ ಟ್ರೆಂಡಿಂಗ್ ಏ ಏನೆಲ್ಲ ವಸ್ತುಗಳಿದೆ ಅನ್ನೋದನ್ನು ಗಮನಿಸಿ ಅದನ್ನು ಒಂದಷ್ಟು ಜನರು ಅದನ್ನು ಫಾಲೋ ಮಾಡ್ತಾರೆ. ಹಾಗೆ ಫ್ಯಾಷನ್ ಜೊತೆಗೆ ಮತ್ತೊಂದು ಯಾವ ವಿಷಯವನ್ನು ಜನರು ಫಾಲೋ ಮಾಡ್ತಾರೆ ಅಂದರೆ, ಇತ್ತೀಚೆಗೆ ಆಹಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ಗಳ ಪ್ರಮುಖ ಭಾಗ ಅಂತ ಹೇಳ್ಬೋದು, ಭಾಗವಾಗೋಗಿದೆ. ಯಾಕಂದರೆ ಆಹಾರದಲ್ಲೂ ಕೂಡ ವಿಭಿನ್ನವಾದಂತಹ ರೆಸಿಪಿಗಳನ್ನ ಟ್ರೈ ಮಾಡ್ತಾರೆ. ಹಾಗೆ ವಿಭಿನ್ನವಾದಂಥ ಫುಡ್ ಕಾಂಬಿನೇಷನ್ಗಳಾಗಿರಬಹುದು, ಹೆಲ್ತ್ ಡ್ರಿಂಕ್ಸ್ ಆಗಿರಬಹುದು, ಹಾಗೆ ಒಂದಷ್ಟು ಡೆಸರ್ಟ್ಗಳಾಗಿರಬಹುದು, ಹಾಗೆ ವಿಶೇಷವಾಗಿ ಅಲಂಕರಿಸಿರುವಂಥ ಡಿಶಸ್ ಆಗ್ಬೋದು, ಇದೆಲ್ಲವನ್ನು ವಿಡಿಯೋಸ್ನಲ್ಲಿ, ಶಾರ್ಟ್ಸ್ನಲ್ಲಿ, ರೀಲ್ಸ್ನಲ್ಲಿ ನೋಡಿದಂಥ ಜನರು ಒಂದು ಸ್ವಲ್ಪ ಕುತೂಹಲ ಭರಿತರಾಗಿ ನೋಡ್ತಾರೆ. ಹಾಗೆ ನಾವು ಕೂಡ ಟ್ರೈ ಮಾಡ್ಬೋದಲ್ವಾ ಅಂತ ಮನೆಯಲ್ಲಿ ಟ್ರೈ ಮಾಡ್ತಾರೆ. ಒಂದಷ್ಟು ಹೊಸ ಆಹಾರವನ್ನು, ಆಹಾರದ ರೆಸಿಪಿಯನ್ನು ತಿಳ್ಕೊಳ್ಳೋವಂಥ ಒಂದು ಖುಷಿ ಕೂಡ ಜನರಿಗೆ ಇರುತ್ತೆ. ಹಾಗೆ ಅದು ತಿಳ್ಕೊಂಡಾದಮೇಲೆ ಮತ್ತೊಬ್ಬರಿಗೆ ಹೇಳ್ತಾರೆ, ಚೆನ್ನಾಗಿ ಬಂತು ರೆಸಿಪಿ ಅಂತ. ಹಾಗೇ ಅದು ಪಾಪ್ಯುಲರ್ ಆಗ್ತಾ ಹೋಗುತ್ತೆ, ಟ್ರೆಂಡ್ ಆಗುತ್ತೆ. ಹಾಗೆ ಮನೆಯಲ್ಲಿ ಮಾಡುವಂಥ, ತಯಾರು ಮಾಡುವಂಥವರು ಒಂದಷ್ಟು ವೀಡಿಯೋಗಳನ್ನ ನೋಡಿ ಮನೆಯಲ್ಲೇ ತಯಾರಿಸಿ ಅದನ್ನು ಮನೆಯವರಿಗೆ ಪಡಿಸಿ ಮಾಡ್ತಾರೆ. ಆದರೆ ಇನ್ನೂ ಕೆಲವರು ಹೇಗೆ ಅಂದರೆ, ಅದು ಯಾವ ಒಂದು ರೆಸ್ಟೋರೆಂಟ್ನಲ್ಲಿ ಸಿಗುತ್ತೆ, ಹೋಟೆಲಲ್ಲಿ, ಅಲ್ಲೇ ಹೋಗಿ ಅದನ್ನು ಸವಿದು ಎಂಜಾಯ್ ಮಾಡೋಣ ಅಂತ ಕೂಡ ಅಂದ್ಕೊಳ್ತಾರೆ. ಯಾವುದೋ ಒಂದು ಫುಡ್ ತುಂಬ ಬಹಳ ಜನಪ್ರಿಯ ಆಗ್ತಾ ಇದೆ ಅಂತ ಅಂದರೆ, ಅದರ ವಿಡಿಯೋಗಳನ್ನ ನೋಡಿ ಜನರು ಅದನ್ನು ಟೇಸ್ಟ್ ಮಾಡೋದಕ್ಕೆ ಅಂತ ಅದು ಎಲ್ಲಿ ಸಿಗುತ್ತೆ ಆ ಸ್ಥಳವನ್ನು ಹುಡ್ಕೊಂಡು ಹೋಗ್ತಾರೆ. ಕೆಲವರು ಅದರ ಒಂದು ಟೇಸ್ಟ್ಗಾಗಿ ಹೋಗ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಆಹಾರದ ಅದು ಯಾವುದೇ ಒಂದು ಆಹಾರ ಪದಾರ್ಥ ಆಗಿರ್ಬೋದು, ಆ ಫುಡ್ನ ಒಂದು ಫೋಟೋನ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೋಗ್ತಾರೆ. ಕೆಲವರು ತಿನ್ನೋದಕ್ಕಿಂತ ಆಹಾರದ ಫೋಟೋನ ಎಲ್ರಿಗೂ ತೋರಿಸ್ಬೇಕು ಅಥವಾ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ, ಅಥವಾ ಅದು ಅವ್ರಿಗೆ ಖುಷಿ ಕೊಡ್ತಾ ಇರುತ್ತೆ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಏನು ಅಂತ ಅಂದರೆ, ಫುಡ್ ನೋಡೋದಕ್ಕೆ, ಆಹಾರ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ ಅನ್ನೋ ಮಾತ್ರಕ್ಕೆ ಅದು ರುಚಿಯಾಗಿರಬೇಕು, ತುಂಬ ಟೇಸ್ಟಿಯಾಗಿರಬೇಕು, ಆ ಥರ ಏನಿಲ್ಲ. ವಿಡಿಯೋದಲ್ಲಿ ತುಂಬ ಅದ್ಭುತವಾಗಿ ಕಾಣಿಸುವಂಥ ತಿಂಡಿ ನಮಗೆ ಅದು ಬಹಳ ನಾರ್ಮಲ್ ಅಂತ ಅನ್ನಿಸ್ಬಹುದು. ಹಾಗೆಯೇ ತುಂಬ ಜನಪ್ರಿಯ ಆಗಿರುವಂತಹ ಯಾವುದೋ ಒಂದು ಫುಡ್ ನಮಗೆ ಸೂಟ್ ಆಗಬೇಕು ಅಂತಲೂ ಏನೂ ಇಲ್ಲ. ಹಾಗಾಗಿ ಈ ಟ್ರೆಂಡ್ನ ಬಗ್ಗೆ ಮಾತಾಡುವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯಾವುದೇ ಒಂದು ಫುಡ್ ಟ್ರೆಂಡ್ನ ಯಶಸ್ಸಿಗೆ ಅಥವಾ ಅದರ ಒಂದು ಸಕ್ಸಸ್ಗೆ ಆ ಫುಡ್ನ ಟೇಸ್ಟ್ ಜೊತೆಗೆ ಅದರ ಅಪಿಯರೆನ್ಸ್ ಆಗಿರ್ಬೋದು, ಅದು ನೋಡೋದಕ್ಕೆ ಯಾವ ರೀತಿ ಕಾಣಿಸುತ್ತೆ, ಎಷ್ಟು ನಮ್ಮನ್ನು ಆಕರ್ಷಿತರಾಗಿಸುತ್ತೆ, ಹಾಗೇ ಎಷ್ಟು ವಿಭಿನ್ನವಾಗಿದೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋಬೇಕಂದ್ರೆ ಅದು ಆಕರ್ಷಿತವಾಗಿರಲೇಬೇಕು ಅಂತ. ಸೊ ಅದು ಎಷ್ಟು ಅಟ್ರಾಕ್ಟಿವ್ ಆಗಿದೆಯೋ ಅದು ಅಷ್ಟೇ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಜನರ ಮೇಲೆ. ಸೊ ಫ್ಯಾಷನ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇದೆಲ್ಲವೂ ಕೂಡ ಎಷ್ಟೋ ವಿಷಯಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿರುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳು, ಕೆಲವೊಂದು ವಸ್ತುಗಳು, ಇದೆಲ್ಲವೂ ನೀವು ಯಾವ ಟ್ರೆಂಡ್ನ ಇತ್ತೀಚೆಗೆ ಫಾಲೋ ಮಾಡಿದ್ದೀರಾ, ಯಾವುದು ನಿಮಗೆ ತುಂಬ ಇಷ್ಟ ಆಗಿರುವಂಥ ಟ್ರೆಂಡ್ ಅಂತ ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಸುಂದರಾಂಗ ಜಾಣ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮೈಕ್ರೋ ಟ್ರೆಂಡ್ಸ್ ನ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳು ಬಂದಿವೆ. ಏನೇ ಬದಲಾವಣೆಯಾದರೂ ಓಲ್ಡ್ ಇಸ್ ಗೋಲ್ಡ್ ಮರೆಯೋದುಂಟೆ. ಈ ಗೋಲ್ಡ್ ಮೆಮೊರೀಸ್ ಅಂತ ಹೇಳ್ತಾ ಇದ್ದಾರೆ ಅನೂರ್ ಅವರು. ಹೌದು, ಹಾಗೆ ಭರತ್ ಜಿ ಎಂ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ, ಟ್ರೆಂಡಿಂಗ್ ಟ್ರೆಂಡಿಂಗ್ ಅಂದರೆ ಈಗಿನ ಸಮಯದಲ್ಲಿ ಜನರು ಹೆಚ್ಚು ಇಷ್ಟಪಡುತ್ತಿರುವ, ನೋಡುತ್ತಿರುವ, ಮಾತನಾಡುತ್ತಿರುವ ಅಥವಾ ಅನುಸರಿಸುತ್ತಿರುವ ವಿಷಯ ಉದಾಹರಣೆಗಳು ಅಂತ ಇವರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಈಗ ಜನರು ಹೆಚ್ಚು ಧರಿಸುತ್ತಿರುವ ಫ್ಯಾಷನ್ ಬಟ್ಟೆಗಳು, ಮಾರುಕಟ್ಟೆಯಲ್ಲಿ ಜನರು ಹೆಚ್ಚು ಖರೀದಿಸುತ್ತಿರುವ ಮೊಬೈಲ್ಗಳು, ಜನಪ್ರಿಯವಾಗಿರುವ ಹಾಡುಗಳು ಮತ್ತು ಡ್ಯಾನ್ಸ್ಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯಗಳು ಅಂತ. ಹಾಗೆ ನಮಸ್ಕಾರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ. ನಾನು ಯಾವುದೇ ಟ್ರೆಂಡ್ ಫಾಲೋ ಮಾಡುತ್ತಿಲ್ಲ, ಆದರೆ ನಾನು ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ದೀನಿ. ಅದು ಏನು ಅಂದರೆ ಮೇಕೆ ಹಾಲಿನ ಮಹತ್ವ. ನಾನು ಕೆಲವು ವರ್ಷದಿಂದ ಮೇಕೆ ಹಾಲು ಕುಡಿಯಲು ಶುರು ಮಾಡಿದ್ದೇನೆ. ನನ್ನ ತೂಕ ಇಳಿದು ಹೋಯಿತು, ನಾನು ಸ್ವಲ್ಪ ಸಣ್ಣ ಆಗಿಬಿಟ್ಟೆ. ಇದನ್ನು ನೋಡಿ ನನ್ನ ಕೆಲವು ಸ್ನೇಹಿತರು ನನ್ನ ಹತ್ತಿರ ಬಂದು ಮೇಕೆ ಹಾಲು ಎಲ್ಲಿ ಸಿಗುತ್ತೆ, ಹೇಗೆ ಇರುತ್ತೆ ಅಂತ ವಿಚಾರಿಸಿ ಅವರು ಸಹ ಮೇಕೆ ಹಾಲು ಕುಡಿಯಲು ಪ್ರಾರಂಭ ಮಾಡಿದರು. ಇದು ನನ್ನ ಡಯಟ್ ಟ್ರೆಂಡ್. ಒಟ್ಟಿನಲ್ಲಿ ಟ್ರೆಂಡ್ ಯಾವತ್ತಿಗೂ ಇಲ್ಲ, ಎಂಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಹೌದು ಸ್ನೇಹಿತರೆ, ಟ್ರೆಂಡ್ ಅನ್ನೋದು ಫ್ಯಾಷನ್ ವಿಷಯದಲ್ಲಿ ಮಾತ್ರ ಅಲ್ಲ, ಹಾಗೆ ಫುಡ್ ವಿಷಯದಲ್ಲೂ ಕೂಡ ಇರುತ್ತೆ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಟ್ರೆಂಡ್ ಡಯಟ್ ವಿಷಯದಲ್ಲೂ ಕೂಡ ಕೆಲವರು ಫಾಲೋ ಮಾಡ್ತಾರೆ. ನಮ್ಮ ಸ್ನೇಹಿತರು ಹೇಳಿದಾಗೆ ಈ ರೀತಿಯ ಆಹಾರ ಪದಾರ್ಥಗಳನ್ನು ನಾವು ತೊಗೋಬೇಕು ಅಂತ ಒಬ್ಬರು ಶುರು ಮಾಡ್ತಿದ್ದ ಹಾಗೆ ಅದು ಅವರ ಸ್ನೇಹಿತರಿಂದ ಮತ್ತೊಬ್ಬರಿಗೆ ಹೀಗೆ ಅದು ಗೊತ್ತಾಗ್ತಾ ಇದ್ದಾಗೆ ಅದು ವರ್ಕ್ ಆಗ್ತಾ ಇದೆ ಅನ್ನೋದು ಅದರ ರಿಸಲ್ಟ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಅದು ವರ್ಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದ್ದ ಹಾಗೆ ತಮ್ಮ ಸ್ನೇಹಿತರಿಗೆ ಹೇಳಿದ್ರೆ, ಹೌದಾ ವರ್ಕ್ ಆಗ್ತಿದೆಯಾ, ಹಾಗಾದ್ರೆ ನಾವು ಟ್ರೈ ಮಾಡೋಣ ಅಂತ ಎಲ್ಲರೂ ಕೂಡ ಅದನ್ನು ಟ್ರೈ ಮಾಡ್ತಾ ಹೋಗ್ತಾರೆ. ಹಾಗೆ ಕೆಲವೊಂದು ರೆಸಿಪಿಗಳು, ಕೆಲವೊಂದು ವಸ್ತುಗಳು, ಕೆಲವೊಂದು ಆಹಾರ ಪದಾರ್ಥಗಳು ಹೀಗೆ ಟ್ರೆಂಡಲ್ಲೇ ಮುಂದುವರಿತಾ ಹೋಗುತ್ತೆ.

ಇನ್ನು ಟ್ರೆಂಡ್ ಅಂತ ಅಂದಾಗ ನಮಗೆ ನೆನಪಾಗೋದು ಫಸ್ಟ್ ಫ್ಯಾಷನ್, ಅದ್ರ ಜೊತೆಗೆ ಫುಡ್, ಆಹಾರ ಕೂಡ ಟ್ರೆಂಡ್ನಲ್ಲಿರುತ್ತೆ. ಹಾಗೆ ಮತ್ತೊಂದು ವಿಷಯ ಅಂದರೆ ಅದು ಹಾಡುಗಳು. ಒಂದೇ ಹಾಡು, ಅದು ಒಂದು ಹಾಡಿನ ಯಾವುದೋ ಒಂದು ಸಾಲಾಗಿರ್ಬೋದು ಅಥವಾ ಒಂದು ಹಾಡಿನ ಯಾವುದೋ ಒಂದು ಮ್ಯೂಸಿಕ್ ಆಗಿರ್ಬೋದು, ಯಾರಾದರೂ ಒಬ್ಬರು ಅದನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರು, ಶಾರ್ಟ್ಸ್ ಅಥವಾ ರೀಲ್ಸ್ ಅಂತ ಅಂದರೆ ಅದು ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ, ಎಷ್ಟು ಬೇಗ ವೈರಲ್ ಆಗ್ತಾ ಹೋಗುತ್ತೆ ಅಂದರೆ ಅದು ನೋಡ್ತಾ ಇದ್ರೆ ನಮಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಯಾವುದೋ ಒಂದು ಹಾಡಿನ ಕೆಲವು ಸೆಕೆಂಡ್ಗಳ ಒಂದು ಭಾಗವನ್ನು ತೆಗೆದು ಅದು ವೈರಲ್ ಆಯಿತು ಅಂದರೆ, ಅದು ಜನರಿಗೆ ಇಷ್ಟ ಆಗ್ತಿದೆ, ಪಾಪ್ಯುಲರ್ ಆಗ್ತಾ ಇದೆ ಅಂದರೆ ಎಲ್ಲರೂ ಕೂಡ ಅದೇ ಒಂದು ಹಾಡಿಗೆ ಅದೇ ಒಂದು ಸಾಲಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅಥವಾ ಅದು ಕಾಮಿಡಿ ವೀಡಿಯೋಗಳಾಗಿರ್ಬೋದು, ಅದಕ್ಕೆ ವಾಯ್ಸನ್ನು ಸಿಂಕ್ ಮಾಡೋದಾಗಿರ್ಬೋದು ಅಥವಾ ತಮ್ಮದೇ ವೀಡಿಯೋಗಳಿಗೆ ಆ ಒಂದು ಸಾಲನ್ನ ಬಳಸ್ಕೊಳ್ಳೋದಾಗಿರ್ಬೋದು, ಹೀಗೆ ತಮ್ಮದೇ ಒಂದಷ್ಟು ಪ್ರವಾಸದ ಒಂದು ಮೆಮೊರಿಗಳನ್ನ ಫೋಟೋದ ಮೂಲಕ ಅವರು ಸೇವ್ ಮಾಡಿದರೆ ಅಥವಾ ವೀಡಿಯೋಗಳ ಮೂಲಕ ಆ ಒಂದು ಸಾಲಿಗೆ ಅದನ್ನು ಸಿಂಕ್ ಮಾಡೋದಾಗಿರ್ಬೋದು, ಹೀಗೆ ಅದೇ ಹಾಡಿನ ಸಾಲುಗಳನ್ನ ಆದಷ್ಟು ಬಳಸ್ತಾ ಹೋಗ್ತಾ ಇರ್ತಾರೆ. ಸೊ ಆಗ ಯಾವುದೋ ಒಂದು ಹಳೆ ಹಾಡಾಗಿರ್ಬೋದು, ಅದು ತುಂಬ ದಿನಗಳಾಗಿರ್ಬೋದು, ನಾವು ಕೇಳಿ ಯಾರೋ ಒಬ್ಬರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಅಂದರೆ ಶಾರ್ಟ್ಸ್ ಅಥವಾ ರೀಲ್ಸ್ನಲ್ಲಿ, ಒಬ್ಬರಿಗೆ ಅದಿಷ್ಟ ಆಯಿತು ಅಂದರೆ ಹಾಗೇ ಅದು ಪಾಪ್ಯುಲರ್ ಆಗ್ತಾ ಹಾಕ್ತಾ ಎಲ್ಲರೂ ಕೂಡ ಅದೇ ಹಾಡನ್ನು ಉಪಯೋಗಿಸ್ಕೊಳ್ತಾ ಹೋಗ್ತಾರೆ. ಸೊ ಒಂದಷ್ಟು ಜನಕ್ಕೆ ಏನನ್ಸುತ್ತೆ ಅಂದರೆ ಆ ಒಂದು ಜನ್ರೇಷನ್ ಇದ್ದಂಥ ಆ ಒಂದು ಹಾಡು ಅಥವಾ

ಒಂದು ಸಿನಿಮಾ ಬಂದಂಥ ಜನ್ರೇಷನ್ ಅವರು, ಅದು ನಮಗೆ ಒಂದು ನೆನಪುಗಳನ್ನ ಕೊಡುವಂಥ ಹಾಡಲ್ವಾ ಅಂತ ಖುಷಿಪಟ್ಟರೆ, ಹೊಸ ಜನ್ರೇಷನವ್ರು ಏನಂದ್ಕೊಳ್ತಾರೆ ಅಂದರೆ ಯಾವುದೋ ಹಾಡು ಹೊಸದಾಗಿ ಪರಿಚಯ ಆಯ್ತಲ್ವಾ ಅಂತ ಅಂದ್ಕೊಂಡು ಅದನ್ನು ಅವರು ಹೊಸ ಕೇಳುಗರು ಖುಷಿ ಪಡ್ತಾರೆ, ಅದನ್ನು ಮತ್ತಷ್ಟು ಟ್ರೆಂಡ್ ಮಾಡ್ತಾ ಹೋಗ್ತಾರೆ. ಹೀಗೆ ಯಾವುದೋ ಒಂದು ಹಾಡನ್ನು ಪದೇ ಪದೇ ಕೇಳ್ತಾ ಕೇಳ್ತಾ ಅದು ಟ್ರೆಂಡ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸಲ ಮೊಬೈಲ್ ಬೆಳಗ್ಗೆ ತೆಗಿತಾ ಇದ್ದಾಗೆ ಅದೇ ಹಾಡು, ಹಾಗೆ ಮಧ್ಯಾಹ್ನ ನೋಡಿದ್ರೂ ಅದೇ ಹಾಡು, ಸಂಜೆನೂ ಯಾವುದೋ ಒಂದು ಶಾರ್ಟ್ಸ್ ಅಥವಾ ರೀಲ್ಸ್ನಲ್ಲಿ ಅದೇ ಹಾಡು ಕೇಳಿಸ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ. ಅದಕ್ಕೆ ವಿಡಿಯೋಗಳಾಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಅದನ್ನು ಆ ಒಂದು

ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಕೃಷ್ಣ ರುಕ್ಕು ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೂ ನಾನ್ ಸ್ಟಾಪ್ ಸಂಜೆ.

ಎಲ್ಲರಿಗಿಂತ ಭಿನ್ನವಾಗಿರಬಹುದು. ಸೊ ಆ ವಿಭಿನ್ನತೆಯನ್ನು ಸಹ ಗೌರವಿಸುವುದು ಅಷ್ಟೇ ಮುಖ್ಯ ಆಗುತ್ತೆ. ಹಾಗೆ ಯಾವುದೋ ಒಂದು ವಸ್ತು ಟ್ರೆಂಡ್ನಲ್ಲಿದೆ ಅಂತ ಇದ್ದಾಗೆ ಅದರ ಪಾಪ್ಯುಲಾರಿಟಿ ಜಾಸ್ತಿ ಇರಬಹುದು, ಆದರೆ ಪಾಪ್ಯುಲಾರಿಟಿ ಮತ್ತು ವ್ಯಾಲ್ಯೂ ಇದೆರಡೂ ಕೂಡ ಒಂದೇ ಆಗೋದಿಲ್ಲ. ಒಂದು ವಸ್ತು ಟ್ರೆಂಡ್ನಲ್ಲಿದೆ ಅಂದರೆ ಆ ವಸ್ತು ಬಹಳ ಬೆಸ್ಟ್ ಅಂತ ಹೇಳೋ ಹಾಗೆ ಇಲ್ಲ, ಯಾಕಂದರೆ ಆ ವಸ್ತು ಟ್ರೆಂಡ್ನಲ್ಲಿದ್ದ ಮಾತ್ರಕ್ಕೆ ಅದರ ವ್ಯಾಲ್ಯೂ ಹೆಚ್ಚಾಯಿತು ಅಂತಲ್ಲ. ಹಾಗೆ ಯಾವುದೋ ಒಂದು ವಸ್ತು ಟ್ರೆಂಡ್ನಲ್ಲಿಲ್ಲ ಅಂದರೆ ಅದರ ವ್ಯಾಲ್ಯೂ ಕಡಿಮೆ ಅಂತ ಹೇಳೋ ಹಾಗೂ ಇಲ್ಲ, ಯಾಕಂದರೆ ಟ್ರೆಂಡ್ಗಳು ಪ್ರತಿದಿನ ಬದಲಾಗ್ತಾನೆ ಇರುತ್ತವೆ. ಆದರೆ ನಮ್ಮ ಅಗತ್ಯಗಳೇನಿದೆ, ನಮ್ಮ ಅಭಿರುಚಿಗಳೇನಿದೆ, ನಮ್ಮ ಆಯ್ಕೆಗಳೇನಿದೆ ಅನ್ನೋದು ನಮಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಅದಕ್ಕೆ ನಾವು ಮಹತ್ವವನ್ನು ಕೊಡಬೇಕಾಗತ್ತೆ. ಸ್ನೇಹಿತರ ಸಂದೇಶಗಳು ಬಂದಿವೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ಶುಭ ಸಂಜೆ. ಈಗಿನ ಟ್ರೆಂಡ್ಗಳ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಮೇಡಮ್. ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಮೌಲ್ಯಗಳು ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ವಿಚಾರಗಳೇ ನಮಗೆ ಮುಖ್ಯ. ಕಾಲ ಬದಲಾದರೂ ನಮ್ಮ ವ್ಯಕ್ತಿತ್ವ ಮತ್ತು ಮೌಲ್ಯಗಳನ್ನು ಮರೆಯಬಾರದು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿದ್ಯಾನಗರ ಹರಿಹರದಿಂದ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಕೇಳಲು ತುಂಬ ಇಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದ ಸ್ನೇಹಿತರೆ.

ನಾವು ಯಾವುದೇ ಒಂದು ಟ್ರೆಂಡ್ನ ಫಾಲೋ ಮಾಡೋದು ನಮ್ಮ ಪರ್ಸ್ನಾಲಿಟಿಯನ್ನು ತೋರಿಸುವಂಥ ಒಂದು ದಾರಿ ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಟ್ರೆಂಡ್ಗೂ ನಾವು ಹೊಂದ್ಕೊಳ್ಳೇಬೇಕು ಅನ್ನೋ ಒಂದು ನಿಯಮ ಏನೂ ಇಲ್ಲ. ನಮಗೆ ಇಷ್ಟ ಆಗೋದನ್ನು ಆಯ್ಕೆ ಮಾಡ್ಕೋಬಹುದು, ಹಾಗೆ ಇಷ್ಟ ಇಲ್ಲದೇ ಇರೋದನ್ನ ಬಿಟ್ಬಿಡುವಂಥ ಸ್ವಾತಂತ್ರ್ಯ ಕೂಡ ನಮಗೆ ಇರುತ್ತೆ. ಸೊ ಎಲ್ಲರೂ ಒಂದೇ ರೀತಿಯ ಡ್ರೆಸ್ಸನ್ನು ಇಷ್ಟಪಡ್ತಾರೆ, ಅದನ್ನೇ ಧರಿಸ್ತಾರೆ, ಅಥವಾ ಒಂದೇ ರೀತಿಯ ಫುಡ್ನ ಇಷ್ಟಪಡ್ತಾರೆ ಎಂದು ಸಹ ನಮ್ಮ ಆಯ್ಕೆಗಳು

ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಮೈಕ್ರೋ ಟ್ರೆಂಡ್ಸ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವುದೇ ಟ್ರೆಂಡ್ ಆದರೂ ಕೂಡ ಬಹಳ ಬೇಗ ಜನರ ಗಮನವನ್ನು ಸೆಳೆಯಬಹುದು, ಹಾಗೆಯೇ ಸ್ವಲ್ಪ ದಿನಗಳ ನಂತರ ಆ ಒಂದು ಜಾಗವನ್ನು ಬೇರೆ ಒಂದು ಟ್ರೆಂಡ್ ಆಕ್ರಮಿಸಿಕೊಳ್ಬಹುದು. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನ ನಾವೇ ತಗೋಬೇಕಾಗತ್ತೆ. ಟ್ರೆಂಡ್ಗಳನ್ನ ಫಾಲೋ ಮಾಡಿ ಹೊಸತನವನ್ನು ಅನುಭವಿಸ್ನಿ. ಆದರೆ ಹೊಸತನವನ್ನು ಅನುಭವಿಸಬಹುದು ನಿಜ ಟ್ರೆಂಡ್ಗಳನ್ನ ಫಾಲೋ ಮಾಡೋದ್ರ ಮೂಲಕ, ಆದರೆ ನಮ್ಮದೇ ಆದಂಥ ಒಂದು ಟೇಸ್ಟ್ ಅಥವಾ ಇಂಡಿವಿಜುವಾಲಿಟಿ ಇರುತ್ತಲ್ಲ ಅದನ್ನು ಮಾತ್ರ ಮರಿಬಾರದು. ಇದಾಗಿತ್ತು ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮನದ ಮನೆಯ ಕಿಟಕಿಯನ್ನ

0: ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಇದು ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳು. ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರೋದೇ ತಪ್ಪು ಅನ್ನುವ ಆವತ್ತಿನ ಆ ಕಾಲದಲ್ಲಿ ನಾಟಕ ರಂಗಕ್ಕೆ ಬಂದು ಹಾಡಿದವರು, ಪಾತ್ರ ವಹಿಸಿದವರು ಜುಬೇದಾಬಾಯಿ ಸವಣೂರ್. ಎಲ್ಲವನ್ನೂ ಸಹಿಸಿಕೊಂಡು ಕಲಾ ಸೇವೆ ಮಾಡಿದೆ, ನನಗೆ ಬೇರೇನೂ ಗೊತ್ತಿಲ್ಲ ಅಂತಾರೆ ಜುಬೇದಾಬಾಯಿ. ಅವರ ಧ್ವನಿ, ಅವರ ಹಾಡು, ಅವರ ಮಾತು.

0: ನೋಡಿ, ನಾನು 8 ವರ್ಷದ ಹುಡುಗಿಯಾಗಿದ್ದಾಗಿನಿಂದಲೇ ರಂಗಭೂಮಿಗೆ ಬಂದಿದ್ದೇನೆ. ನನ್ನ ರಂಗಭೂಮಿಯ ಮೊದಲನೇ ಪಾತ್ರ ರೋಹಿತಾಶ್ವ, ಹರಿಶ್ಚಂದ್ರ ನಾಟಕದ. ಆ ನಂತರ ನಮ್ಮ ತಾಯಿ ತಂದೆಗಳು ನನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬಂದ. ಯಾಕೆ ಅಂತ ಕೇಳಿರುವಾಗ, ಸಾಂಪ್ರದಾಯಸ್ಥರ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ನಾಟಕ ಕಂಪನಿಗೆ ಹೋಗಬಾರ್ದು, ಸಂಗೀತ ಕಲಿಬಾರ್ದು ಅನ್ನುವಂಥದ್ದು ನಮ್ಮ ತಂದೆ ತಾಯಿಗಳ ಇಷ್ಟ. ಮೇಲಾಗಿ ನಮ್ಮ ತಾಯಿಗೆ ನನ್ನನ್ನು ಓದಿಸಿ ಚೆನ್ನಾಗಿ ಯಾವುದಾದ್ರೂ ಒಂದು ನೌಕರಿ ಹಿಡೀಲಿ, ಒಬ್ಬ ಒಳ್ಳೆಯ ಗಂಡನನ್ನು ಮಾಡಿಕೊಳ್ಳಿ ಅನ್ನುವಂಥ ಅಭಿಲಾಷೆ ಇತ್ತು. ಆದರೆ ನಮ್ಮ ದೈವದಲ್ಲಿತ್ತು ಕಲಾದೇವಿ ಸೇವೆ ಮಾಡಬೇಕು ಅಂತ. ಕನಿಷ್ಠ ಒಂದು 50 ಕಂಪ್ನಿಗಳಾಗಿರ್ಬೇಕು ನನ್ನ ಪಾಲಿಗೆ. ಯಾಕಂದರೆ ಸರ್ವಿಸ್ ಕಂಪ್ನಿಗಳಲ್ಲಿ ಹಲಗೇರಿ ಜಟಪ್ಪನವ್ರ ಕಂಪ್ನಿ, ಆನಂತರ ನ್ಯಾಮತಿ ಶಾಂತಪ್ಪನವರು, ಚಿತ್ತರಿಗೆಯವರು, ಗುಡಿಗೇರಿ ಕಂಪ್ನಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟು ಪ್ರಸಿದ್ಧ ಕಂಪ್ನಿಗಳಿವೆಯೋ ಎಲ್ಲ ಕಂಪ್ನಿಯಲ್ಲಿಯೂ ನನ್ನ ಸೇವೆ ಸಲ್ಲಿದೆ. ಹವ್ಯಾಸಿ ಕಲಾವಿದರಿಗೂ ನನ್ನ ಸೇವೆ ಮುಟ್ಟಿದೆ. ನಾನು ನನ್ನ ವಯಸ್ಸಿನ 8ನೇ ವರ್ಷದಿಂದ ರಂಗಭೂಮಿಯಲ್ಲಿ ಕಾಲಿರಿಸಿದಾಗ ನನಗೆ 1 ವಾರಕ್ಕೆ 1 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಆಗಿನ ಕಾಲದಲ್ಲಿ ರಂಗಭೂಮಿಯ ಮೇಲೆ ಒಳ್ಳೆ ನಟರಿದ್ರು. ಮುರುಡ್ದೇವ್ ಗವಾಯಿಗಳು, ನರೇಗಲ್ ಚನ್ನಬಸಯ್ಯನವರು, ದೊಡ್ಡವಾಡ್ ಸಿದ್ದಯ್ಯನವರು, ದೊಡ್ಡವಾಡ್ ಚನ್ನಬಸಯ್ಯನವರು, ಬ್ಯಾಡಗಿ ಸಾವಿತ್ರಮ್ಮ, ಹೀಗೆ ಅನೇಕ ಕಲಾವಿದರು ರಂಗಭೂಮಿ ಮೇಲೆ ಬಂದು ಪಾತ್ರ ಮಾಡ್ತಿದ್ರು. ನಾವು ಇವ್ರ ಹಾಗೆ ಎಂದಾದರೂ ಪಾತ್ರ ಮಾಡಲು ಸಾಧ್ಯವಿದೆಯೇ ಅಂತ ಯೋಚನೆ ಆಗ್ತದೆ. ಆದರೆ ನಮಗೆ ಅವರಷ್ಟು ವಯಸ್ಸಾಗಲಿಲ್ಲಲ್ಲ ಪಾರ್ಟ್ ಮಾಡಲಿಕ್ಕೆ ಅಂತ ಯೋಚನೆ ಆಗ್ತಿತ್ತು ನಮಗೆ. ಆಗ ನನ್ನ ವಯಸ್ಸು 10-11 ವರ್ಷ ಇರಬೇಕು. ಇವತ್ತಿನ ರಂಗಭೂಮಿಯಲ್ಲಿ ಎಲ್ಲರೂ ವಿದ್ಯಾವಂತರಿದ್ದಾರೆ, ಆದರೆ ಮಮತೆ ಇಲ್ಲ. ಅಷ್ಟೇ ಮುಖ ಕಂಡ ತಕ್ಷಣ ನಮಸ್ಕಾರ ನಮಸ್ಕಾರ ಅಂತಾರೆ, ಹೊರಟು ಹೋಗ್ಬೇಕು. ಆಗಿನ ಕಲಾವಿದರು ಹಾಗಿರಲಿಲ್ಲ. ಯಾರಾದರೂ ಒಬ್ಬ ಕಲಾವಿದ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಅಂದರೆ ಹೆಣ್ಣೇ ಬರಲಿ ಗಂಡೇ ಬರಲಿ, ಅಯ್ಯೋ ಅಪ್ಪ ಅವರು ದೊಡ್ಡ ಕಲಾವಿದರು, ಅವರನ್ನು ಮನೆಗೆ ಕರ್ಕೊಂಡು ಬರಬೇಕು, ಒಳ್ಳೆ ಸ್ವಾಗತ ಮಾಡಬೇಕು, ನಮ್ಮಲ್ಲಿ ಊಟ ಮಾಡಿಸ್ಬೇಕು, ನಮ್ಮಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಸದ್ಭಾವನೆ ಇತ್ತು. ಸರಿ ಅಪ್ಪ ಅಪ್ಪ, ಕಾಲ್ಮಾನ್ ಪರಿಸ್ಥಿತಿನೂ ಹಾಗೇ ಇದೆ. ಯಾಕಂದರೆ ಜಗತ್ತು ಮುಂದೆ ಓಡ್ತಾ ಇದೆ, ಅದರಂತೆ ಜನನೂ ಓಡ್ತಾ ಇದ್ದಾರೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ರಂಗಭೂಮಿ ಕಲಾವಿದೆ ಜುಬೇದಾಬಾಯಿ ಸವಣೂರು ಅವರ ಧ್ವನಿ ಮತ್ತು ಹಾಡನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.
4: ಕನ್ನಡದ ಅಕ್ಷರ ಮಾಲೆ,
5: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
6: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ನೀವು ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಇನ್ನೇನು 6:20 ಆಗಲಿದೆ. 6:20 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ವೈಶ್ವಿಕ ಅನಿಶ್ಚಿತತಾನಾಂ ಮಧ್ಯೆಪಿ ಭಾರತಸ್ಯ ಆರ್ಥಿಕ ವಿಕಾಸಃ ಸುದೃಢತಯಾ ಪ್ರತಿಷ್ಠಿತಃ. ಅತ್ರಾವಸರೆ ನವದಿಲ್ಲ್ಯಾಂ ಬ್ಲೂಂಬರ್ಗ್ ಆರ್ಥಿಕ ಮಂಚಂ ಅಸೌ ಸಂಬೋಧಿತವಾನ್. ದೀಪಾವಳಿ ಪರ್ವಣಃ ಅನಂತರಂ ಚಯನಿತೇಷು P2M ವ್ಯವಹಾರೇಷು MDR ಶುಲ್ಕಂ ಪ್ರವರ್ತಿಷ್ಯತೆ. ಲದ್ದಾಖಃ ಭಾರತಸ್ಯ ಅಭಿನ್ನಮಂಗಂ, ಚೀನಸ್ಯ ಪ್ರತ್ಯಾಖ್ಯಾನೇನ ನ ಪರಿವರ್ತತೆ ಯಥಾರ್ಥಮಿತಿ ನವದಿಲ್ಲ್ಯಾಃ ದೃಢ ಪ್ರತಿಪಾದನಂ. ಅಂತಾರಾಷ್ಟ್ರೀಯ ಮುದ್ರಾಕೋಶೇಣ 2000 ಷಡ್ವಿಂಶತಿಃ ಸಪ್ತವಿಂಶತಿಃ ವರ್ಷಾಯ ಭಾರತಸ್ಯ ಆರ್ಥಿಕ ವಿಕಾಸಾನುಪಾತಃ 7% ಯಾವತ್ ವರ್ಧಿತಃ. ಅಪಿ ಚ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತ್ಯಾ ಸಿತಂಬರ್ ಮಾಸಸ್ಯ ಮಾಸೋತ್ಕೃಷ್ಟ ಕ್ರೀಡಕ ಪುರಸ್ಕಾರಾಯ ಶೇಫಾಲಿ ವರ್ಮಾ, ಶುಭಮನ್ ಗಿಲ್ ಇತ್ಯೇತೌ ಚಿತೌ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಕೇಂದ್ರ ಸರ್ವಕಾರೇಣ ಸ್ವಕೀಯ ಶಾಸನ ದೃಷ್ಟಿಕೋಣೆ ಕಾರ್ಯ ಸಂಸ್ಕೃತೌ ಚ ಸಶಕ್ತೀಕರಣಾಯ ಸಾಮರ್ಥ್ಯಂ ಇತಿ ಸಿದ್ಧಾಂತಃ ಅಂಗೀಕೃತಃ. ನವದಿಲ್ಲ್ಯಾಂ ಬ್ಲೂಂಬರ್ಗ್ ನ್ಯೂ ಇಕೋನಾಮಿ ಫೋರಂ ಇತಿ ಆರ್ಥಿಕ ಮಂಚಂ ಸಂಬೋಧಯತಾ ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಜಾಗತಿಕ ಅನಿಶ್ಚಿತತಾನಾಂ ಮಧ್ಯೆಪಿ ಭಾರತಸ್ಯ ಆರ್ಥಿಕ ಪ್ರಗತಿಃ ಅತೀವ ದೃಢಾವಸ್ಥಾಯಾಂ ಅಗ್ರೇಸರಾ ವರ್ತತೆ. ಸಃ ಅವೋಚತ್ ಯತ್ ಭಾರತಸ್ಯ ವಿಕಾಸಃ ಸಾಮೂಹಿಕ ಪ್ರಗತೌ ಸಹಭಾಗ್ಯವಸರೇಷು ಚ ಆಧಾರಿತಃ ಅಸ್ತಿ. ಪ್ರಧಾನಮಂತ್ರಿ ಅಗ್ರೆ ಅವದತ್ ಯತ್ ಸರ್ವಕಾರಸ್ಯ ನಿರಂತರ ಪ್ರಯಾಸಃ ಅಸ್ತಿ ಯತ್ ಭಾರತಸ್ಯ ಸಾಮರ್ಥ್ಯಂ ವಿಶ್ವಸ್ಯ ಅನ್ಯದೇಶೇಭ್ಯಃ ಅಪಿ ಅವಸರಾಣಾಂ ನೂತನದ್ವಾರಾಣಿ ಉದ್ಘಾಟಯೇತ್. ಸಃ ಅವೋಚತ್ ಯತ್ ಸಾಮರ್ಥ್ಯಂ ಕೇವಲಂ ಅಗ್ರೆ ಗಮನಸ್ಯ ಕ್ಷಮತಾ ನಾಸ್ತಿ ಅಪಿತು ಅನ್ಯೇಷಾಂ ಸಶಕ್ತೀಕರಣಸ್ಯ ಕ್ಷಮತಾ ವರ್ತತೆ. ಶ್ರೀಮೋದಿನಾ ಉಕ್ತಂ ಯತ್ ವರ್ತಮಾನೆ ಯುಗೆ ಅಂಕೀಯ ಶಕ್ತಿಃ ಅಸ್ಯ ರೂಪಾಂತರಣಸ್ಯ ಪ್ರಮುಖ ಚಾಲಕ ರೂಪೇಣ ಉದಿತಾ. ಯಾ ಅಸ್ಯ ದೃಷ್ಟಿಕೋನಸ್ಯ ವಿಸ್ತಾರೆ ಮಹತೀಂ ಭೂಮಿಕಾಂ ನಿರವಹತಿ ಯಥ ಚ ಭಾರತೆ ವಿಪುಲಾನ್ ಅವಸರಾನ್ ಸೃಜತಿ.
2: ಭಾರತ್ ಮದರ್ ಆಫ್ ಡೆಮೋಕ್ರೆಸಿ ಹೈ. ಭಾರತ್ ಮೇ 100 ಸೇ ಊಪರ್ ಭಾಷಾಯೇ ಹೈ. ಕರೀಬ್ 80,000 ರಜಿಸ್ಟರ್ಡ್ ನ್ಯೂಸ್ ಪೇಪರ್ ಆರ್ ಪಬ್ಲಿಕೇಶನ್ಸ್ ಹೈ. 1,000 ಸೇ ಜ್ಯಾದಾ ಸೆಟಲೈಟ್ ಟಿವಿ ಚಾನಲ್ಸ್ ಹೈ. ಹಮಾರೆ ಯಹಾಂ ಅಲಗ್ ಅಲಗ್ ಮುದ್ದೋ ಪರ್ ಖುಲ್ಕರ್ ಬಹಸ್ ಹೋತಿ ಹೈ. ಅಲಗ್ ಅಲಗ್ ದೃಷ್ಟಿಕೋಣ ಪರ್ ಜನತಾ ಚರ್ಚಾ ಕರ್ತಿ ಹೈ. ಔರ್ ವರ್ತಮಾನ್ ಸಮಯ ಮೇ ಇಸ್ಮೇ ಜಿಸ್ನೆ ಏಕ್ ಬಡಿ ಭೂಮಿಕಾ ನಿಭಾಯಿ ಹೈ ವೋ ಹೈ ಡಿಜಿಟಲ್ ಪಾವರ್.
1: ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ಯದಾ ಕದಾಪಿ ವಿಶ್ವಸ್ಮೈ ಸ್ಥಿರ ಸ್ತಂಭಸ್ಯ ಅವಶ್ಯಕತಾ ಭವತಿ ತದಾ ಭಾರತಂ ಸ್ವದಾಯಿತ್ವಂ ಅನುಭೂಯ ಸಹಾಯ ಹಸ್ತಂ ಪ್ರಸಾರಯತಿ. ಶ್ರೀಮೋದಿನಾ ಸೂಚಿತಂ ಯತ್ ಅದ್ಯ ಭಾರತೆ 2,000+ ವೈಶ್ವಿಕ ಕ್ಷಮತಾ ಕೇಂದ್ರಾಣಿ ಸಂತಿ ಯಾನಿ ಸಂಪೂರ್ಣ ವಿಶ್ವಸ್ಯ ವಾಣಿಜ್ಯಿಕ ಸಂಸ್ಥಾಭ್ಯಃ ಸೇವಾಃ ಪ್ರಯಚ್ಛಂತಿ. ಪ್ರಧಾನಮಂತ್ರಿ ಅವೋಚತ್ ಯತ್ ಭಾರತಂ ಲೋಕತಂತ್ರಸ್ಯ ಜನನೀ ಅಸ್ತಿ ಯತ್ರ ಶತಸಂಖ್ಯಾಧಿಕಾಃ ಭಾಷಾಃ ಪ್ರಾಯಃ 80,000 ಪಂಜೀಕೃತಾನಿ ಸಮಾಚಾರ ಪತ್ರಾಣಿ ಪ್ರಕಾಶನಾನಿ ಚ 1,000+ ಚ ಉಪಗ್ರಹ ದೂರದರ್ಶನ ವಾಹಿನ್ಯಃ ಸಂತಿ. ಶ್ರೀಮೋದಿನಾ ವಿಶೇಷತಯಾ ಪ್ರತಿಪಾದಿತಂ ಯತ್ ವಿಗತೆ ದಶಕೆ ಭಾರತೇನ 25 ಕೋಟಿ ಜನಾಃ ನಿರ್ಧನ ರೇಖಾತಃ ಬಹಿಃ ನಿಷ್ಕಾಸಿತಾಃ.
2: ಪಾವರ್ ಕೆ ಪರ್ಪಸ್ ಪರ್ ಜೋ ಫೋಕಸ್ ಹೈ ಯಹೀ ಸೋಚ್ ಗವರ್ನೆನ್ಸ್ ಮೇ ಭಿ ಜರೂರಿ ಹೈ. ಸರ್ಕಾರ ಕೆ ಪಾಸ್ ಅಥಾರಿಟಿ ಹೈ ಲೇಕಿನ್ ಇಸ್ಕಾ ಉದ್ದೇಶ ಯೇ ನಹೀ ಹೋನಾ ಚಾಹಿಯೇ ಕಿ ದೇಶ ಕಾ ನಾಗರಿಕ ಸಿಸ್ಟಮ್ ಪರ್ ಹೀ ನಿರ್ಭರತೆ ಹೋ ಜಾಯೆ ಬಲ್ಕಿ ಇಸ್ಕಾ ಮಕ್ಸದ್ ಯೇ ಹೋನಾ ಚಾಹಿಯೇ ಕಿ ದೇಶ ಕೆ ನಾಗರಿಕ ಸಕ್ಷಮ ಹೋ ಸಶಕ್ತ ಹೋ ಔರ್ ಭಾರತ ಇಸೀ ರಾಸ್ತೆ ಪರ್ ಚಲ್ ರಹಾ ಹೈ. ಇಸೀ ರಾಸ್ತೆ ಪರ್ ಚಲ್ತೆ ಹುಯೆ ಭಾರತ ನೇ ಬಿತೆ ಏಕ ದಶಕ ಮೇ 25 ಕರೋಡ್ ಲೋಗೋ ಕೋ ಗರೀಬಿ ಸೆ ಬಾಹರ್ ನಿಕಾಲಾ ಹೈ.
1: ನವದಿಲ್ಲ್ಯಾಂ ಬಂಗಾಲೋಪತ್ಯಕಾ ಬಹುಕ್ಷೇತ್ರೀಯ ಪ್ರಾವಿಧಿಕ ಆರ್ಥಿಕ ಸಹಯೋಗೋಪಕ್ರಮಸ್ಯ ಪ್ರಥಮ ಗೃಹಮಂತ್ರಿ ಸಮ್ಮೇಳನಂ ಭಾರತಸ್ಯ ಆತಿಥ್ಯೆ ಸಂಪದ್ಯತೆ. ಇದಂ ಐತಿಹಾಸಿಕಂ ಸಮ್ಮೇಳನಂ ಆತಂಕವಾದಸ್ಯ ಪಾರದೇಶೀಯ ಸಂಘಟಿತ ಅಪರಾಧಾನಾಂ ಮಾದಕ ದ್ರವ್ಯ ತಸ್ಕರ ಜಾಲಸ್ಯ ಮತಾಂಧತಾಯಾಃ ಮಾನವ ದುರ್ವ್ಯಾಪಾರಸ್ಯ ಅವೈಧ ವಿತ್ತೀಯ ಪ್ರವಾಹಾಣಾಂ ಅಥ ಚ ಸೈಬರ್ ಆಹ್ವಾನಾನಾಂ ಸಮ್ಮುಖೀಕರಣಾಯ ಸಾಮೂಹಿಕ ಸಂಕಲ್ಪಂ ದೃಢಯತಿ. ಅತ್ರಾವಸರೆ ಭಾಷಮಾಣಃ ಗೃಹಮಂತ್ರಿ ಅಮಿತ ಶಾಹಃ ಅವೋಚತ್ ಯತ್ ಬೀಮ್ಸ್ಟೇಕ್ ಸಂಘಟನಂ ಕ್ಷೇತ್ರೀಯ ಏಕೀಕರಣಾಯ ಆರ್ಥಿಕ ಸಹಯೋಗಾಯ ಅಥ ಚ ಸಾಮೂಹಿಕ ಸುರಕ್ಷಾಯೈ ಪ್ರಮುಖ ಮಂಚತ್ವೇನ ಉದಿತಮಸ್ತಿ. ಸಹ ಪ್ರತ್ಯಪಾದಯತ್ ಯತ್ ಭಾರತಂ ವಸುಧೈವ ಕುಟುಂಬಕಂ ಇತಿ ಉದಾತ್ತ ದರ್ಶನೇನ ಪ್ರೇರಿತಂ ಸತ್ ಸದೈವ ವಿಶ್ವಶಾಂತಯೇ ಮಾನವ ಕಲ್ಯಾಣಾಯ ಚ ಪ್ರತಿಬದ್ಧಂ ವರ್ತತೆ. ಆತಂಕವಾದಂ ಪ್ರತಿ ಭಾರತಸ್ಯ ಅಸಹಿಷ್ಣುತಾಯಾಃ ನೀತಿಂ ಪ್ರತಿಪಾದಯನ್ ಗೃಹಮಂತ್ರಿ ಸಾಮೂಹಿಕ ಪ್ರತಿಬದ್ಧತಾಯೈ ಆಹ್ವಾನಂ ಅಕರೋತ್. ಅಸ್ಮಿನ್ ಸಂಪೂರ್ಣ ಕ್ಷೇತ್ರೇ ಕಸ್ಮಯೈ ಅಪಿ ಆತಂಕವಾದಿ ಜಾಲಾಯ ಆಶ್ರಯದಾನಸ್ಯ ನಿಯುಕ್ತಿ ಪ್ರಕ್ರಿಯಾಯಾಃ ಪ್ರಶಿಕ್ಷಣಸ್ಯ ವಿತ್ತಪೋಷಣಸ್ಯ ಅಥವಾ ಪ್ರತಿವೇಶಿ ದೇಶಾನಾಂ ವಿರುದ್ಧಂ ಘಾತುಕ ಕಾರ್ಯಾಣಿ ಸಂಚಾಲಯಿತುಂ ಕಿಮಪಿ ಸ್ಥಾನನಂ ನ ದಿಯೇತ.
2: आतंकवादियों उनके सहायकों आपराधिक नेटवर्क वित्तीय चैनल और सीमा पार गतिविधियों पर सत्यापित तथा कार्रवाई योग्य सूचना का समय पर आदान प्रदान हमारी सामूहिक सुरक्षा को मजबूत कर सकता है.
1: संस्कृत वार्तायाः संस्करणमिदं इदानीं आकाशवाणीतः प्रसार्यते.
3: वार्ताभिः संयोज्यन्ताम् एक्स्पर्टले एट् एआईआर न्यूज अलर्ट इत्यनुसरन्तु अथ सद्यो वृत्तान्ताय च न्यूज ऑन eir.gov.in इति जालपुटम् अवलोकन्ताम्.
1: भारतीय राष्ट्रीय भुक्तान निगमेन सामाजिक संचार पटले संसूचितं यत् यूपीआई अथ सेवा संचालन समित्या उत्सव ऋतुः मनसि निधाय अयं निर्णयः गृहीतः यत् चयनितेषु व्यक्तितः व्यापारी व्यवहारेषु एमडीआर व्यवस्था दीपावली पर्वणः सद्यः अनन्तरमेव प्रवर्त्येत. निगमेन स्पष्टीकृतं यत् अस्य कृते निश्चित दिनांकस्य अधिसूचना पृथक्तया निर्गमिष्यते. प्रशासनेन स्पष्टीकृतं यत् सर्वे व्यक्तितः व्यक्तिव्यवहाराः राशिसीमा निरपेक्षाः सन्तः सर्वथा निःशुल्काः एव स्थास्यन्ति. एमडीआर शुल्कं केवलं 2000 रूप्यकेभ्यः अधिक मूल्यस्य व्यक्तितः व्यापारी व्यवहारेषु एव प्रयोज्यं भविष्यति. अनेन प्रायः 96% व्यक्तितः व्यापारी व्यवहाराः सर्वथा अप्रभाविताः स्थास्यन्ति. सहैव व्यक्तितः व्यक्ति व्यापारी संवर्गे यूपीआई क्यूआर कोड माध्यमेन प्रतिमासं लक्षरूप्यक पर्यन्तं धनं प्राप्नुवन्तः लघु व्यापारिणः पथ विक्रेतारश्च सर्वव्यवहारेषु शून्य एमडीआर लाभं निरन्तरं प्राप्स्यन्ति. भारतेन अद्य स्पष्टीकृतं यत् लद्दाख केन्द्रशासित प्रदेशः भारतस्य अभिन्नम् अपृथक्करणीयम् अङ्गमस्ति. चीनपक्षस्य न केनापि प्रत्याख्यानेन एतत् यथार्थं परिवर्तयितुं शक्यम्. लद्दाख विषये चीनपक्षेण कृतानां साम्प्रतिक टिप्पणीनां सन्दर्भे सञ्चारमाध्यमानां प्रश्नानां प्रत्युत्तरं प्रददन् विदेश मंत्रालयस्य प्रवक्ता रणधीर जायसवालः अवोचत् यत् गृहमंत्रालयेन पूर्वं प्रसारिता विज्ञप्तिः स्वयमेव सर्वं स्पष्टीकरोति. अन्ताराष्ट्रिय मुद्राकोषेण 2000 27 आर्थिकवर्षाय भारतस्य सकल घरेलूत्पादस्य विकासानुपात पूर्वानुमानं वर्धयित्वा 7% कृतं यत् जुलाई मासे 14.6% आसीत्. कनाडा देशस्य विदेशमंत्री अनीतानन्दः अद्यारभ्य द्विदिवसीयायां भारत यात्रायां आगमिष्यति. स्वयात्रावधौ सा श्वः विदेशमन्त्रिणा डॉ एस जयशंकरेण कौशल विकास उद्यमशीलता मन्त्रिणा जयन्त चौधरी इत्यनेन च सह मेलनं करिष्यति. भारत ऋतु विभागेन अद्य अंडमान निकोबार द्वीप समूहेषु प्रचंड वृष्टेः पूर्वानुमानं प्रकटितम्. महिला एशिया कप अथ च एशियन क्रीडासु उच्चस्तरीय स्पर्धासु सर्वश्रेष्ठ योगदानाय भारतीय क्रीडिका शैफाली वर्मा 27-2000 सितंबर मासस्य कृते आईसीसी महिला प्लेयर ऑफ द मंथ इति घोषिता. अपरपक्षे भारतीय दलनायकः शुभमन गिल इत्येषः वेस्ट इंडीज दल विरुद्धायां एक दिवसीय अंतरराष्ट्रीय श्रृंखलायां ಉತ್ಕೃಷ್ಟ ಪ್ರದರ್ಶನಸ್ಯ ಅನಂತರಂ ಪಂಚಮಂ ವಾರಂ ಐಸಿಸಿ ಪುರುಷ್ ಪ್ಲೇಯರ್ ಆಫ್ ದಿ ಮಂತ್ ರೂಪೇಣ ನಾಮಾಂಕಿತಃ. ಇತಿ ವಾರ್ತಾಃ.
4: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
0: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 6:30. ಈಗ ಕೇಳಿ ಮನಸ್ಸುಗಳ ಮಾತು ಮಧುರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ ನಮಸ್ಕಾರ, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನಿಮ್ ಜೊತೆಯಾಗ್ತಾ ಇರೋದು ನಾನು ಮಧು ಚೈತ್ರಾ.

ನಾವು ಕನಸನ್ ಕಾಣ್ತೀವಿ. ಕನಸು ಅನ್ನೋದು ಮುಂದೊಂದಿನ ನನಸಾಗಬಹುದು. ನನಸಾದ ಕನಸು ನಾಳೆಗೆ ನೆನ್ನೆಯಾಗ್ಬಿಡುತ್ತೆ. ನಿಜ ಏನು ಅಂದ್ರೆ, ಇವತ್ತು ನಾವೇನ್ ಬದುಕ್ತಾ ಇದೀವಿ ಅದು ಮಾತ್ರನೇ ನಿಜ. ಆದ್ರೆ ಇಷ್ಟ ಮಧ್ಯದಲ್ಲಿ ಪ್ರೀತಿಸಿದವರು ಪ್ರೀತಿಯಿಂದ ಇರೋದರ ಬದಲು ಬಿಟ್ಟು ದೂರ ಹೋದ್ರೆ ಅದು ಬರೀ ಪ್ರೀತಿಯ ನೆನಪುಗಳು. ನೆನಪಿನ ಹಾದಿಯಲ್ಲಿ ಮನಸ್ಸಿನ ಮಾತುಗಳು ಎಷ್ಟೋ ಇರುತ್ತೆ. ಪ್ರೀತಿಸಿದವ್ರಿಗೆ ಪ್ರೀತಿನ ಹೇಳ್ಕೊಳ್ಳಾರ್ದೆ, ಪ್ರೀತಿ ಸಿಗಲಾರ್ದೆ ಕೊರಗಿದ ಹೃದಯಗಳು ಎಷ್ಟೋ ಇರುತ್ತೆ. ಎಷ್ಟೋ ಜನಕ್ಕೆ ಇಂತಹ ಸಂದರ್ಭಗಳಲ್ಲಿ ಪ್ರೀತಿ ಕನಸಾಗೆ, ಆ ಕನಸಿನ ಜೊತೆಲಿ ಪ್ರೀತಿನೂ ಸತ್ತೋಗ್ಬಿಡುತ್ತೆ. ಪ್ರೀತಿಸಿದವರು ಬರೀ ನೆನಪಲ್ಲಿ ಮಾತ್ರ ಉಳಿಯಲ್ಲ, ಎಷ್ಟೊಂದು ನೆನಪುಗಳಿಗೆ ಒಡೆಯ ಒಡತಿಯಾಗಿರ್ತಾರೆ.

ಪ್ರೀತಿಯ ಭಾವನೆಗಳ ಭಾವಗಳ ಬಣ್ಣದಲ್ಲಿ ಬದುಕನ್ನ ಕಟ್ಟಿ ಕಟ್ಟಿದ ಬದುಕಲ್ಲಿ ಜೊತೆ ಇರ್ತೀವಿ ಅಂತ ಹೇಳಿ ಪ್ರೀತಿಯ ಮಧುರ ನೆನಪುಗಳನ್ನ ಕೊಟ್ಟವರು ಎಷ್ಟೋ ಜನ. ಈ ಪ್ರೀತಿ ಅನ್ನೋ ನೆನಪಿನ ಪಯಣ ಮುಗಿಯದ್ದು. ಪ್ರೀತಿಸಿದವರು ಮತ್ತೆ ಮತ್ತೆ ನಮ್ಮ ಮನಸ್ಸಲ್ಲಿ ಕಾಡ್ತಾನೆ ಇರ್ತಾರೆ.

0: ಪ್ರೀತಿಯ ನೆನಪುಗಳು, ಇದು ತೀರದ ಮೌನ, ನೆನಪಿನ ಪಯಣ. ಈ ಪ್ರೀತಿಯ ಕಥನಗಳು ಯಾವತ್ತಿಗೂ ಮುಗಿಯದೇ ಇರುವಂತದ್ದು. ಅದೇ ಪ್ರೀತಿಯ ನೆನಪುಗಳ ಜೊತೆ ಜೊತೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾ ಇರಿ, ಇದು ಕನ್ನಡ ಕಾಮನವಿಲ್ಲು 101.3.
1: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿ ಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ನಿರ್ಧಾರ. 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಜಂಟಿ ಸಮಿತಿಯೊಂದನ್ನು ರಚಿಸಲಿದೆ ಎಂದು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟದ ರೈತರೊಂದಿಗೆ ನಡೆದ ಸಭೆ ಯಶಸ್ವಿಯಾಗಿದ್ದು, ರೈತರು ರಸ್ತೆ ತಡೆ ನಡೆಸುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೀಘ್ರವೇ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಬ್ಬು ಬೆಳೆಗಾರರು, ಕೃಷಿ ವಿಜ್ಞಾನಿಗಳು ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿನಿಧಿಗಳನ್ನೊಳಗೊಂಡ ಜಂಟಿ ಸಮಿತಿ ರಚಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದ್ದಾರೆ. ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಬೆಲೆ ದೊರೆಯುವಂತೆ ಮಾಡುವುದರ ಜೊತೆಗೆ ಕಬ್ಬಿನ ತೂಕ, ರಿಕವರಿ, ಕಟಾವು ಅವಧಿ ಹಾಗೂ ಪಾವತಿ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ರಾಜ್ಯದ ಕಬ್ಬು ಬೆಳೆಯುವ ಪ್ರದೇಶಗಳ ಕಟಾವು ಅವಧಿ ಹಾಗೂ ಸಕ್ಕರೆ ರಿಕವರಿ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರ ರಚಿಸಲಿರುವ ಜಂಟಿ ಸಮಿತಿಗೆ ರಾಜ್ಯದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಕಬ್ಬಿನ ತೂಕದಲ್ಲಿ ವ್ಯತ್ಯಾಸವಾಗುತ್ತಿದೆ ಎಂಬ ರೈತರ ಆರೋಪಗಳನ್ನು ಸರ್ಕಾರ ಗಂಭೀರವಾಗಿ

0: ಪರಿಗಣಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ 202 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಗತಿ ಪಥ ಯೋಜನೆಯಡಿಯಲ್ಲಿ 5,400 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಮಾಡಲಾಗುತ್ತಿದ್ದು, ಮೊದಲ ಹಂತದಲ್ಲಿ 2,248 ಕಿಲೋಮೀಟರ್ ಕಾಮಗಾರಿ ಕೈಗೊಳ್ಳಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, 1,692 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಮೊದಲ ಹಂತದಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರುವ 562 ರಸ್ತೆಗಳ ಕಾಮಗಾರಿಯಲ್ಲಿ ಗುಣಮಟ್ಟದ ಖಾತ್ರಿಗೆ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ನೆರವಿನಿಂದ ಈ ಯೋಜನೆಯಲ್ಲಿ ಶೇಕಡ 70% ಆರ್ಥಿಕ ನೆರವು ಒದಗಿಸುತ್ತಿದ್ದು, ರಾಜ್ಯ ಸರ್ಕಾರ ಶೇಕಡ 30% ಭರಿಸುತ್ತಿದೆ. ಪ್ರಕೃತಿ ವಿಕೋಪವನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ, ಆದರೆ ಅವುಗಳಿಂದ ಉಂಟಾಗುವ ನಷ್ಟಗಳನ್ನು ಕಡಿಮೆ ಮಾಡಬಹುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಆಯೋಜಿಸಿದ್ದ ವಿಪತ್ತಿನಿಂದ ಉಂಟಾಗಬಹುದಾದ ಅಪಾಯ ತಗ್ಗಿಸುವ ರಾಜ್ಯ ವೇದಿಕೆಯ ಮೊದಲ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, 2030 ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿ ರಾಜ್ಯವನ್ನಾಗಿಸುವುದು ಮುಂದಿನ ಗುರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಭಿವೃದ್ಧಿಯನ್ನು ಕೇವಲ ಆರ್ಥಿಕ ಪ್ರಗತಿ, ಬಂಡವಾಳ ಹೂಡಿಕೆ ಮತ್ತು ಮೂಲಸೌಕರ್ಯ ನಿರ್ಮಾಣದಿಂದ ಅಳೆಯಬಾರದು. ಜನರ ಸುರಕ್ಷತೆ ಮತ್ತು ಜೀವನೋಪಾಯದ ರಕ್ಷಣೆಯೂ ಅಭಿವೃದ್ಧಿಯ ಪ್ರಮುಖ ಮಾನದಂಡವಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಪತ್ತು ಮುನ್ನೆಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಲು ಕೃತಕ ಬುದ್ಧಿಮತ್ತೆ, ಉಪಗ್ರಹ ಚಿತ್ರಣ, ಭೌಗೋಳಿಕ ಮಾಹಿತಿ ಮತ್ತು ವೈಜ್ಞಾನಿಕ ಮುನ್ಸೂಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ದಿವ್ಯಾಂಗರು ಹಾಗೂ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರ ಬದ್ದ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ನಿಗಮಗಳ ಮೂಲಕ 1.5 ಲಕ್ಷದಿಂದ 35 ಲಕ್ಷದವರೆಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗೆ ಶೇಕಡ 15 ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ಶೇಕಡ 7.5% ಮೀಸಲಾತಿ ಕಲ್ಪಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಮಹಿಳಾ ದಸರಾ ಕಾರ್ಯಕ್ರಮವನ್ನು ಇಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಲಿಂಗ ತಾರತಮ್ಯವನ್ನು ತೊರೆದು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಮಹಿಳೆಯರು ನಿರ್ಮಿಸಿರುವ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಸಚಿವರು ಉದ್ಘಾಟಿಸಿದರು. ಇನ್ನೊಂದೆಡೆ ಚಾಮುಂಡಿ ವಿಹಾರ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಿದರು. ಅಥ್ಲೆಟಿಕ್ ಸಿಂಥೆಟಿಕ್ ಅಂಕಣಕ್ಕೆ ಆಗಮಿಸಿ ಮಹಿಳೆಯರ ಹಾಗೂ ಪುರುಷರ 400x4 ರಿಲೇ ವೀಕ್ಷಿಸಿ ಬಹುಮಾನ ವಿತರಿಸಿದರು. ನಂತರ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಕುಸ್ತಿ ಮನೆಗೆ ಆಗಮಿಸಿ ಮಕ್ಕಳ ಕುಸ್ತಿಯನ್ನು ಕಂಡು ಸಂತಸ ವ್ಯಕ್ತಪಡಿಸಿದರು. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಬಿಎಂಶ್ರೀ ಸಭಾಂಗಣದಲ್ಲಿ ದಸರಾ ಕವಿಗೋಷ್ಠಿ ಉಪಸಮಿತಿ ವತಿಯಿಂದ ಆಯೋಜಿಸಿದ ಬಹುರೂಪಿ ಕವಿಗೋಷ್ಠಿಯನ್ನು ಖ್ಯಾತ ಸಾಹಿತಿ ವೈದೇಹಿ ಉದ್ಘಾಟಿಸಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ. 2015ರಲ್ಲಿ ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರಿಕರಣ, ಕರಾವಳಿ ಸಮುದ್ರಗಳ ಸಮುದಾಯಗಳ ಅಭಿವೃದ್ಧಿ

0: ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಈ ಯೋಜನೆಯಿಂದ 2014ರಲ್ಲಿ 873 ದಶಲಕ್ಷ ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026ಕ್ಕೆ 1728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ನವದೆಹಲಿಯಲ್ಲಿ ಇದೇ 27ರಿಂದ 29ರವರೆಗೆ ನಡೆಯಲಿರುವ ಉದಯೋನ್ಮುಖ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಮ್ಮೇಳನ 2026ರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಇಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಬಾರಿ ಸೆಮಿಕಂಡಕ್ಟರ್ಗಳು ಮತ್ತು ಮುಂದಿನ ಪೀಳಿಗೆಯ ಚಿಪ್ಗಳು ವಿಷಯದ ಕುರಿತು ಗೋಷ್ಠಿಯನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಡಿಆರ್ಡಿಒಗೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಣಾ ಇಲಾಖೆ ಮಹಾನಿರ್ದೇಶಕ ಡಾ ಬಿಕೆ ದಾಸ್ ಮಾತನಾಡಿ, ಮುಂದಿನ ಪೀಳಿಗೆಗಾಗಿ ದೇಶೀಯ ಸಾಮರ್ಥ್ಯಗಳ ಮೇಲೆ ಒತ್ತು ನೀಡುವ ಮೂಲಕ ದೇಶೀಯ ಸೆಮಿಕಂಡಕ್ಟರ್ ಪರಿಸರ ವ್ಯವಸ್ಥೆಯ ಅಭಿವೃದ್ದಿಗೆ ಕೊಡುಗೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳದ ನಿರ್ಧಾರವನ್ನು ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯದ ತೀರ್ಪು ಹಲವು ತಲೆಮಾರುಗಳಿಂದ ಸಮಾನ ಅವಕಾಶ ವಂಚಿತವಾಗಿದ್ದ ಶೋಷಿತ ಸಮುದಾಯಗಳ ಬದುಕಿನ ಕನಸಿಗೆ ಘಾಸಿ ಉಂಟುಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸುಪ್ರೀಂಕೋರ್ಟ್ ತೀರ್ಪಿನ ಅರಿವಿದ್ದರೂ ಈ ಹಿಂದಿನ ಬಿಜೆಪಿ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಮೀಸಲಾತಿ ಹೆಚ್ಚಿಸಿದ್ದು ಈಗಿನ ಅವಾಂತರಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಶೇಕಡ 50ರ ಮೀಸಲಾತಿ ಮಿತಿಗೆ ಜೋತು ಬೀಳದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರದಿಂದ ಶೀಘ್ರವೇ ಸಿಹಿಸುದ್ದಿ, ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆ. ಪ್ರಗತಿ ಪಥ ಯೋಜನೆಯ ಮೂಲಕ ರಾಜ್ಯದ 2248 ಕಿಲೋಮೀಟರ್ ಗ್ರಾಮೀಣ ರಸ್ತೆ ಅಭಿವೃದ್ದಿಗೆ ಸರ್ಕಾರ ನಿರ್ಧಾರ. 2030ರ ವೇಳೆಗೆ ವಿಪತ್ತು ನಿರ್ವಹಣೆಯಲ್ಲಿ ರಾಜ್ಯವನ್ನು ದೇಶಕ್ಕೆ ಮಾದರಿಯಾಗಿಸುವ ಗುರಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು, ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ. ಕಳೆಗಟ್ಟಿದ ನಾಡಹಬ್ಬ ಮಹಿಳಾ ದಸರಾಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ಈ E20 ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ?
2: ನನಗಂತೂ ಫುಲ್ ಕಾನ್ಫಿಡೆನ್ಸ್. E20 ಅನ್ನು ಆಟೋಮೋಟಿವ್ ಮತ್ತು ಫ್ಯೂಯಲ್ ಟೆಸ್ಟಿಂಗ್ ಎಕ್ಸ್ಪರ್ಟ್ಸ್ ಎಕ್ಸ್ಟೆನ್ಸಿವ್ ಆಗಿ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟಿಂಗ್ ನಲ್ಲಿ ಯಾವುದೇ ಅಬ್ನಾರ್ಮಲ್ ಇಂಜಿನ್ ವೇರ್ ಕಂಡು ಬಂದಿಲ್ಲ. ಅಷ್ಟೇ ಅಲ್ಲ, ಫ್ಯೂಯಲ್ ಸಿಸ್ಟಮ್ ಮೆಟೀರಿಯಲ್ಸ್ ಅನ್ನು E20 ಕಂಪ್ಯಾಟಿಬಿಲಿಟಿಗಾಗಿ ಇವ್ಯಾಲ್ಯೂಯೇಟ್ ಮಾಡಲಾಗಿದೆ. ರಿಸಲ್ಟ್, E20 ಇಂದ ಇಂಜಿನ್ ನಾಕಿಂಗ್ ಕೂಡ ಕಡಿಮೆ ಆಗುತ್ತೆ. ಹೈ ಆಕ್ಟೇನ್ ವ್ಯಾಲ್ಯೂನಿಂದ ಪಿಕಪ್ ಕೂಡ ಬೆಟರ್ ಆಗುತ್ತೆ.
1: ಹಾಗಿದ್ರೆ ನೋ ಕನ್ಫ್ಯೂಷನ್, ಓನ್ಲಿ ಕಾನ್ಫಿಡೆನ್ಸ್.
3: ಭಾರತ ಸರ್ಕಾರದ ತೈಲ ವಿತರಣಾ ಕಂಪನಿಗಳ ವತಿಯಿಂದ ಜಾರಿ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಆಗಿದೆ 6:51:14. ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಆರ್ಜೆ ಕುಸುಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿನ ವಿಶೇಷದ ಒಂದು ವಿಷಯವನ್ನು ತಗೊಂಡು ಅದರ ಜೊತೆಗೆ ಮಾತಾಡ್ತಾ ಒಂದಷ್ಟು ಗೀತೆಗಳನ್ನ ಕೇಳ್ತಾ ಸಾಕ್ತೀವಿ. ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸಹ ನೀವು ತಿಳಿಸ್ತಾ ಹೋಗ್ತೀರಾ. ಇವತ್ತು ಸಹ ಒಂದು ದಿನ ವಿಶೇಷ ಇದೆ. ಆ ವಿಶೇಷ ಏನು ಅಂತ ತಿಳಿಸ್ತೀನಿ, ಆದರೆ ಅದಕ್ಕೂ ಮುನ್ನ ಒಂದು ಸಣ್ಣ ಇಂಟ್ರೊಡಕ್ಷನ್. ಜೀವನದಲ್ಲಿ ನಮಗೆ ಗೆಲುವು ಸಿಕ್ಕಾಗ ಅದನ್ನು ನಾವು ಸಂಭ್ರಮಿಸ್ತೀವಿ, ಅದೇ ಸೋಲು ಎದುರಾದಾಗ ಅದನ್ನು ಮರೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಸೋಲು ಕೂಡ ನಮ್ಮ ಬದುಕಿನ ಒಂದು ಭಾಗ ಅಲ್ವಾ? ಕೆಲವೊಂದ್ಸಲ ನಾವು ಅಂದ್ಕೊಂಡಿದ್ದು ನಡೀದೇ ಇರಬಹುದು,

ನಾವು ಮಾಡಿದಂಥ ಪ್ರಯತ್ನಕ್ಕೆ, ನಾವು ಹಾಕಿದಂಥ ಎಫರ್ಟ್ಸ್ಗೆ ನಾವು ಅಂದ್ಕೊಂಡಂಥ ಒಂದು ಫಲಿತಾಂಶ, ರಿಸಲ್ಟ್ ಸಿಗದೇ ಇರಬಹುದು. ಆಗ ನಮ್ಮನ್ನೇ ನಾವು ಇನ್ಕೇಪಬಲ್ ಅಂತ ಭಾವಿಸ್ತೀವಿ. ಒಂದು ಸೋಲು ನಿಜವಾಗ್ಲೂ ಅದು ಅಂತ್ಯನ ಇಲ್ಲ ಅಲ್ವಾ? ಅದು ಹೊಸತನ್ನ ಕಲಿಯೋದಕ್ಕೆ ಸಿಗುವಂತ ಅವಕಾಶ ಅಂತ ನಾವ್ಯಾಕೆ ಅನ್ಕೋಬಾರದು? ಇವತ್ ನಾವು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸೋಲಿನ ಬಗ್ಗೆ ಮಾತಾಡೋಣ. ಇಂಟ್ರಡಕ್ಷನ್

ಸಾಗೋಣ. ಲೈಫಲ್ಲಿ ಗೆಲುವು ನಮಗೆ ಸಂತೋಷ ಕೊಡುತ್ತೆ, ಆದರೆ ಸೋಲು ನಮಗೆ ಅನುಭವವನ್ನು ಕೊಡುತ್ತೆ. ಎರಡೂ ಕೂಡ ನಮ್ಮ ಬದುಕಿನ ಭಾಗಗಳೇ ಅಲ್ವಾ? ಆದರೆ ನಾವಿವತ್ತು ಸನ್ಸೆಟ್ ಸುರಭಿಯಲ್ಲಿ ಮಾತಾಡೋದು ಸೋಲಿನ ಬಗ್ಗೆ. ಯಾಕೆ ಈ ವಿಷಯ ಇವತ್ತು ಅಂದರೆ, ಪ್ರತಿ ವರ್ಷ ಅಕ್ಟೋಬರ್ 13ನೇ ತಾರೀಕು ಇಂಟರ್ನ್ಯಾಷನಲ್ ಡೇ ಫಾರ್ ಫೇಲ್ಯೂರ್ ಅಂತ ಆಚರಿಸಲಾಗುತ್ತೆ. ಸೊ ಈ ದಿನದ ಆಚರಣೆ ಹೇಗೆ ಶುರುವಾಯಿತು ಅಂತ ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಮಹತ್ವವನ್ನು ತಿಳ್ಕೊಳ್ತಾ ಒಂದಷ್ಟು ಸೋಲಿನ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾಕಂದರೆ ಯಾವಾಗಲೂ ಗೆಲುವಿನ ಕಥೆಗಳನ್ನೇ ಕೇಳೋ ನಾವು, ಸೋತು ಗೆದ್ದಂತಹ ಸಾಧಕರ ಕಥೆಗಳನ್ನ ಕೇಳಿದಾಗಲೇ ಇನ್ಸ್ಪೈರ್ ಆಗೋದು ಹೆಚ್ಚು. ಹಾಗಾಗಿ ನೀವು ಸಹ ತಿಳಿಸ್ಬೋದು, ಬದುಕಲ್ಲಿ ಒಂದಷ್ಟು ಸೋಲುಗಳನ್ನು ನೋಡಿದ ನಂತರನೇ ಎಷ್ಟೋ ಜನರು ಗೆದ್ದಿರ್ತಾರೆ ಅಂಥವ್ರನ್ನ ನಾವೆಲ್ಲರೂ ನೋಡಿದ್ದೀವಿ. ಸೊ ಇದರ ಬಗ್ಗೆ ನಿಮಗೇನನ್ಸುತ್ತೆ? ನಿಮಗೂ ಈ ಥರದ ಅನುಭವ ಆಗಿದೆಯಾ? ಹೌದು ಹಾಗಾಗಿದೆ ಅನ್ನೋದಾದರೆ ನಿಮ್ಮ ಸೋಲಿನ ಅನುಭವ ಹೇಗಿತ್ತು? ಆ ಸೋಲಿನ ಅನುಭವ ನಿಮಗೆ ಕಲಿಸಿದಂಥ ಪಾಠ ಏನು ಅಂತ ಚಿಕ್ಕದಾಗಿ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಇವತ್ತಿನ ಕಾರ್ಯಕ್ರಮದ ವಿಷಯ ಇಂಟರ್ನ್ಯಾಷನಲ್ ಡೇ ಫಾರ್ ಫೇಲ್ಯೂರ್, ಅಕ್ಟೋಬರ್ 13ನೇ ತಾರೀಕು. ಹಾಗಾಗಿ ಸೋಲಿನ ಬಗ್ಗೆ ಮಾತಾಡ್ತಾ ಸಾಗೋಣ. ನಿಮ್ಮೆಲ್ಲರ ಸಂದೇಶಗಳು ಆದಷ್ಟು ಬೇಗ ನಮ್ಮನ್ನು ತಲುಪಲಿ. ಈಗ ಮುಸ್ಸಂಜೆ ಮಾತು ಚಿತ್ರದ ಒಂದು ಇನ್ಸ್ಪೈರಿಂಗ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

0: ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿ.
1: ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಕಾರ್ಯಕ್ರಮದ ಆರಂಭದಲ್ಲಿ ಮುಸ್ಸಂಜೆ ಮಾತು ಚಿತ್ರದ ಒಂದು ಮೋಟಿವೇಶನಲ್ ಹಾಡನ್ನು ಕೇಳಿದ್ವಿ. ನಾವು ಮಾತಾಡ್ತಾ ಇರುವಂತಹ ವಿಷಯ ಇಂಟರ್ನ್ಯಾಷನಲ್ ಡೇ ಫಾರ್ ಫೇಲ್ಯೂರ್ ಇವತ್ತು. ಹಾಗಾಗಿ ಸೋಲಿನ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿದೆ. ಸ್ನೇಹಿತರು ಈಗಾಗಲೇ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಈ ದಿನದ ಆರಂಭ ಹೇಗಾಯ್ತು ಅಂತ ಈಗ ತಿಳ್ಕೊಳ್ಳೋಣ. ಗೆಲುವನ್ನ ಸಂಭ್ರಮಿಸೋದಕ್ಕೆ ಸಾಕಷ್ಟು ದಿನಗಳೇ ಬರುತ್ತವೆ ನಮ್ಮ ಲೈಫ್ನಲ್ಲಿ. ಆದರೆ ಸೋಲಿನ ಬಗ್ಗೆ ಮಾತಾಡೋದಕ್ಕೂ ಕೂಡ ಒಂದು ವಿಶೇಷ ದಿನವಿದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಆ ದಿನ ಇಂದು ಅಕ್ಟೋಬರ್ 13ನೇ ತಾರೀಕು. ಇದರ ಆರಂಭ ಹೇಗಾಯ್ತಪ್ಪ ಅಂದರೆ 2010ರಲ್ಲಿ ಫಿನ್ಲೆಂಡ್ನಲ್ಲಿ ಈ ದಿನದ ಆಚರಣೆಯ ಆರಂಭ ಆಗುತ್ತೆ. ಹೇಗೆ ಅಂದರೆ ಆಲ್ಟೋ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಒಂದು ಉದ್ಯಮಶೀಲತಾ ಸಂಘವನ್ನು ಸ್ಥಾಪಿಸಿರ್ತಾರೆ. ಆ ಸಂಘದಲ್ಲಿ ಅವರು ಸೋಲಿನ ಬಗ್ಗೆ ಮುಕ್ತವಾಗಿ ಮಾತಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸೋದಕ್ಕೆ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಸೋಲಿನಿಂದ ಕಲಿಯುವಂಥ ಮನೋಭಾವವನ್ನು ಬೆಳೆಸೋದು ಕೂಡ ಈ ಒಂದು ಅಭಿಯಾನದ ಉದ್ದೇಶ ಆಗಿರುತ್ತೆ. ಒಂದು ಅಭಿಯಾನವನ್ನು ಆರಂಭಿಸಿದ್ರು ಅಲ್ಲಿನ ವಿದ್ಯಾರ್ಥಿಗಳು, ಆಲ್ಟೋ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಅದಾದ ನಂತರ ಏನಾಗುತ್ತೆ, ಆ ಅಭಿಯಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಬಹಳಷ್ಟು ಜನಪ್ರಿಯತೆ ಸಿಗುತ್ತೆ. ಹಾಗಾಗಿ ಅಕ್ಟೋಬರ್ 13ನೇ ತಾರೀಕಿನ ಇಂಟರ್ನ್ಯಾಷನಲ್ ಡೇ ಫಾರ್ ಫೇಲ್ಯೂರ್ ಅಂತ ಆಚರಿಸೋದಕ್ಕೆ ಆರಂಭ ಮಾಡಲಾಗುತ್ತೆ. ಸೋಲು ಅಂದರೆ ಅದು ಯಾವುದೇ ರೀತಿಯಲ್ಲಾದರೂ ಆಗಬಹುದು. ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾಗಿರಬಹುದು, ಅಥವಾ ಒಂದು ಹೊಸದಾಗಿ ಇನ್ವೆನ್ಷನ್ ಮಾಡೋದಾಗಿರಬಹುದು, ಅಥವಾ ನಾವು ಲೈಫ್ನಲ್ಲಿ ಯಾವುದೇ ಒಂದು ಹೊಸ ಪ್ರಯತ್ನವನ್ನು ಕೈಗೊಳ್ಳೋದಾಗಿರಬಹುದು, ಎಲ್ಲನೂ ಕೂಡ ಮೊದಲನೇ ಸಲನೇ ಯಶಸ್ವಿ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಹಾಗಂತ ಸೋತ್ಬಿಡ್ಬಹುದು ಅನ್ನೋ ಭಯದಿಂದ ಪ್ರಯತ್ನನೇ ಮಾಡದೇ ಇದ್ರೆ ಆಗ ಹೊಸ ಅವಕಾಶಗಳು ಕೂಡ ನಮ್ಮ ಕೈಯಿಂದ ತಪ್ಪೋಗುವಂಥ ಚಾನ್ಸಸ್ ಇರುತ್ತೆ. ಆ ಹೊಸ ಅವಕಾಶಗಳನ್ನೇ ನಾವು ಗುರುತಿಸದೇ ಇರಬಹುದು. ಹಾಗಾಗಿ ಈ ದಿನದ ಮುಖ್ಯ ಸಂದೇಶ ಏನಪ್ಪ ಅಂದರೆ ಸೋಲನ್ನು ಎದುರಿಸ್ಬೇಕು, ಸೋಲಿಗೆ ಹೆದರಬಾರ್ದು. ಸೋಲಿಗೆ ಹೆದರದೇನೆ ಅದರಿಂದ ಪಾಠ ಕಲಿಯೋದು ಈ ದಿನದ ಮುಖ್ಯ ಉದ್ದೇಶ. ಸೋಲು ನಮ್ಮ ಪ್ರಯಾಣದ ಅಂತ್ಯ ಅಲ್ಲ, ಅದು ಯಾವತ್ತಿಗೂ ನಮ್ಮ ಡೆಸ್ಟಿನೇಷನ್ ಅಲ್ಲ ಅನ್ನೋದನ್ನು ನಾವೆಲ್ಲರೂ ತಿಳ್ಕೋಬೇಕಾಗತ್ತೆ. ಸೋಲು ನಮ್ಮ ಮುಂದಿನ ಪ್ರಯತ್ನಕ್ಕೆ ದಾರಿ ತೋರಿಸೋವಂಥ ಒಂದು ಅನುಭವ ಅಂತ ನಾವೆಲ್ಲರೂ ಅಂದ್ಕೊಂಡ್ರೆ ಆಗ ನಮ್ಮ ದಾರಿ ಸುಲಭ ಆಗುತ್ತೆ. ಮತ್ತಷ್ಟು ಹೊಸ ದಾರಿಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಹೊಸ ಅವಕಾಶಗಳು ನಮ್ಮನ್ನು ಅರಿಸ್ಕೊಂಡು ಬರೋದು ನಮಗೆ ಕಾಣಿಸುತ್ತೆ. ಸೊ ಅದನ್ನು ಗುರುತಿಸ್ಬೇಕು ಅಂದರೆ ಸೋಲೇ ಅಂತ್ಯ ಅಂತ ಅಂದ್ಕೊಂಡ್ಬಿಟ್ರೆ ಹೊಸ ಅವಕಾಶಗಳು ನಮ್ಮ ಕಣ್ಣಿಗೆ ಬೀಳೋದಿಲ್ಲ. ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಹಾಗೆ ನೀವು ಕೂಡ ತಿಳಿಸ್ಬಹುದು. ಎಷ್ಟೋ ಜನರ ಜೀವನವನ್ನು ನಾವು ನೋಡಿದಾಗ ಸಾಕಷ್ಟು ಸೋಲುಗಳ ನಂತರ ಗೆಲುವನ್ನು ಪಡೆದಿರ್ತಾರೆ. ಸೊ ಅಂತಹ ಅನುಭವ ನಿಮಗೂ ಆಗಿದೆಯಾ? ಹೌದು, ಆಗಿದೆ, ಆ ರೀತಿ ನನ್ನ ಜೀವನದಲ್ಲೂ ಅನ್ನೋದಾದರೆ ಆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶವನ್ನು ಕಳಿಸಿ ನಮಗೆ ತಿಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013. ಇನ್ನು ಸೋಲಿನ ಬಗ್ಗೆ ಮಾತಾಡುವಾಗ ನಮ್ಮೆಲ್ರಿಗೂ ಒಂದು ಮಾತು ನೆನಪಾಗುತ್ತೆ, ಸೋಲೇ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೇನಿಸುತ್ತೆ ಅಂತ ಕೂಡ ನೀವು ತಿಳಿಸ್ಬಹುದು. ಈಗ ಪೃಥ್ವಿ ಸಿನಿಮಾದ ಗೀತೆ ಮುಳಿ ಬರ್ತಾ ಇದೆ. ಗೀತೆಯ ನಂತರ ಸೋಲಿನ ಬಗ್ಗೆ ಮಾತಾಡೋದನ್ನ ಮುಂದುವರಿಸೋಣ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು 13ನೇ ತಾರೀಕು, ಹಾಗಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಫಾರ್ ಫೇಲ್ಯೂರ್ ಈ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು ಅಂತ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ. ಹಾಗೆ ಈ ದಿನವನ್ನು ಹೇಗೆ ಆಚರಿಸಬಹುದು ಅಂತ ನೋಡ್ತಾ ಸಾಗೋಣ. ಗೆಲುವನ್ನೇನೋ ಸಂಭ್ರಮಿಸ್ತೀವಿ, ಆದರೆ ಸೋಲನ್ನು ಸಂಭ್ರಮಿಸೋದಕ್ಕೆ ಈ ದಿನಾನ ಅಂತ ನಿಮ್ಮ ಪ್ರಶ್ನೆ ಆದರೆ ಖಂಡಿತ ಅಲ್ಲ. ಸೋಲನ್ನು ನಾವು ಯಾವತ್ತೂ ಸಂಭ್ರಮಿಸೋದೂ ಇಲ್ಲ. ಆದರೆ ಅದರ ಬದಲಿಗೆ ಏನು ಮಾಡಬಹುದು, ಈ ದಿನದ ಆಚರಣೆಯಲ್ಲಿ ನಾವು ಹೇಗೆ ಆಚರಣೆ ನಮ್ಮ ಕಡೆಯಿಂದ ಹೇಗಿರಬಹುದು ಅಂತ ನಾವು ಯೋಚನೆ ಮಾಡೋದಾದರೆ, ಸೋತಾಗ ಒಂದಷ್ಟು ತಪ್ಪುಗಳು ನಮ್ಮ ಕಡೆಯಿಂದ ಆಗಿರುತ್ತೆ. ಆ ತಪ್ಪುಗಳನ್ನ ನಾವು ಒಪ್ಪಿಕೊಂಡು ಆ ತಪ್ಪುಗಳಿಂದ ನಾವು ಪಾಠವನ್ನು ಕಲಿಯೋದು, ಹಾಗೆ ಮತ್ತೆ ಪ್ರಯತ್ನಿಸೋದಕ್ಕೆ ಧೈರ್ಯವನ್ನು ಬೆಳೆಸ್ಕೊಳ್ಳೋದು, ಇದು ಬಹಳ ಮುಖ್ಯ. ಯಾಕಂದರೆ ಒಂದ್ಸಲ ಏನೋ ತಪ್ಪುಗಳಿಂದ ಸೋಲ್ತ್ವಿ ಅಂತ ಅಂದರೆ, ಮೊದಲನೇ ಸಲ ಸೋತ್ವಿ ಅಂತ ಅಂತಿದ್ದ ಹಾಗೆ ಮತ್ತೊಂದು ಸಲ ಪ್ರಯತ್ನ ಮಾಡೋದಕ್ಕೆ ಧೈರ್ಯ ಬರೋದಿಲ್ಲ, ಭಯ ಇರುತ್ತೆ. ಒಂದ್ಸಲ ಸೋತಿದ್ವಿ, ಮತ್ತೆ ಇನ್ನೊಂದು ಸಲ ಹೇಗೆ ಟ್ರೈ ಮಾಡೋದು, ಮತ್ತೆ ಅದೇ ತಪ್ಪಾದರೆ ಅಥವಾ ಬೇರೆ ಯಾವುದು ತಪ್ಪಿಂದ ಮತ್ತೆ ನಾವು ಸೋತ್ಬಿಟ್ರೆ ಹೇಗೆ ಅನ್ನೋ ಭಯ ಇದ್ದೇ ಇರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಸಲ ಪ್ರಯತ್ನಿಸೋದಕ್ಕೆ ಧೈರ್ಯವನ್ನು ಬೆಳೆಸ್ಕೊಳ್ಳೋದು ನಾವು ನಮ್ಮ ತಪ್ಪುಗಳಿಂದ ಕಲಿತ ಪಾಠ, ಹಾಗೆ ಧೈರ್ಯವನ್ನು ಬೆಳೆಸ್ಕೊಳ್ಳೋದು ಈ ದಿನದ ಆಚರಣೆ ಅಂತ ಹೇಳ್ಬೋದು. ಯಾಕಂದರೆ ಇದು ಪ್ರತಿನಿತ್ಯ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದೇ. ಯಾಕಂದರೆ ಒಂದಲ್ಲ ಒಂದು ಸೋಲು ನಮಗೆ ದಿನನಿತ್ಯ ಎದುರಾಗಿರಬಹುದು. ಹಾಗಾಗಿ ಸೋಲಿನ ಬಗ್ಗೆ ನಾವು ಮಾತಾಡದೇ ಇರಬಹುದು, ಸೋಲಿನ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ಇವತ್ತಿನ ದಿನ ಇದೆ. ಹಾಗಾಗಿ ಇವತ್ತು ನಾವು ಸೋಲಿನ ಬಗ್ಗೆ ಮಾತಾಡ್ತಾ ಹೇಗೆ ಎದುರಿಸ್ಬೇಕು ಅಂತ ಮಾತಾಡ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಗೆ ಲೈಫ್ನಲ್ಲಿ ನಾವು ಏನೇನೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವುದೋ ಒಂದು ತಪ್ಪನ್ನು ನಾವು ಈ ಹಿಂದೆ ಮಾಡಿರಬಹುದು. ಸೊ ಅದೇ ತಪ್ಪನ್ನು ನೆನಪಿಸ್ಕೊಂಡು ಅದರಿಂದ ಏನಾಗ್ಬಿಡುತ್ತೋ ಮುಂದೆ ಅಂತ ಹೆದರ್ಕೊಳ್ಳೋ ಬದಲು ಆ ಒಂದು ತಪ್ಪಿಂದ ಏನನ್ನು ಕಲ್ತ್ವಿ ಅನ್ನೋದನ್ನು ನಾವು ಯೋಚನೆ ಮಾಡಬಹುದು. ಉದಾಹರಣೆಗೆ ಸ್ಟೂಡೆಂಟ್ಸ್ ಪರೀಕ್ಷೆಯನ್ನು ಬರೀತಾ ಇರ್ತಾರೆ. ಸೊ ಆ ಪರೀಕ್ಷೆಯಲ್ಲಿ ಕೆಲವು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರವನ್ನು ಅವರು ಬರೆದಿರಬಹುದು. ಸೊ ಪ್ರಶ್ನೆಗಳಿಗೆ ಉತ್ತರ ತಪ್ಪಾಗಿದೆ ಅನ್ನೋದು ಗೊತ್ತಾಗಿದೆ. ಸೊ ಆ ತಪ್ಪುಗಳನ್ನ ಗುರುತಿಸಬೇಕಾಗತ್ತೆ, ಆ ತಪ್ಪುಗಳನ್ನ ಮುಂದೆ ಮಾಡಬಾರ್ದು ಅಂತ ಅವರು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಅದೇ ಪ್ರಶ್ನೆ ಮತ್ತೆ ಬರದೇ ಇರ್ಬೋದು, ಬಟ್ ಯಾವುದೇ ರೀತಿ ಪ್ರಶ್ನೆ ಬಂದರೂ ಮತ್ತೆ ನಮ್ಮ ಕಡೆಯಿಂದ ತಪ್ಪಾಗಬಾರ್ದು ಅನ್ನೋ ರೀತಿ ಪ್ರಿಪ್ರೇಷನ್ನ ವಿದ್ಯಾರ್ಥಿಗಳು ಮಾಡ್ಕೋಬಹುದು. ಹಾಗೆ ಯಾವುದೋ ಒಂದು ಜಾಬ್ ಇಂಟರ್ವ್ಯೂಗೆ ಒಬ್ಬರು ಪ್ರಯತ್ನಿಸ್ತಾ ಇರುವಂತಹ ವ್ಯಕ್ತಿ ಆದರೆ ಅವರು ಇಂಟರ್ವ್ಯೂಗೆ ಹೋಗಿದ್ದಾರೆ, ಅಲ್ಲಿ ಏನೋ ಅವ್ರ ಕಡೆಯಿಂದ ತಪ್ಪಾಗಿರಬಹುದು, ಅದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಲ್ಲಾಗಿರ್ಬೋದು ಅಥವಾ ಲಾಜಿಕಲ್ ಥಿಂಕಿಂಗ್ ಅಲ್ಲಾಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಇವರು ತಪ್ಪನ್ನು ಮಾಡಿದ್ದಾರೆ. ಸೊ ಇವರಿಗೆ ಗೊತ್ತಾಗಿದೆ ನಾನು ಯಾವ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ, ಯಾವ ವಿಷಯದಿಂದ ತಪ್ಪಾಗಿ ಈ ಇಂಟರ್ವ್ಯೂನಲ್ಲಿ ನಾನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು. ಸೊ ಅದು ಗೊತ್ತಾದಾಗ ಆ ತಪ್ಪನ್ನು ಇವರು ಗುರುತಿಸಿ ಮುಂದಿನ ಸಲ ಆ ರೀತಿ ತಪ್ಪನ್ನು ಆಗದೇ ಇರೋ ರೀತಿ ಮಾಡ್ಕೋಬಹುದು. ಹೇಗೆ ಅಂದರೆ ತಮ್ಮ ಸ್ಕಿಲ್ಸ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರ ಮೂಲಕ. ಹಾಗೆಯೇ ಯಾವುದೋ ಒಂದು ಹೊಸ ಒಂದು ಕೆಲಸವನ್ನು ನಾವು ಆರಂಭಿಸ್ತೀವಿ ಅಂದಾಗ ಒಂದು ಪ್ಲ್ಯಾನನ್ನು ಮಾಡಿರ್ತೀವಿ. ಆ ಪ್ಲ್ಯಾನ್ ಎಲ್ಲನೂ ಕೂಡ ಪರ್ಫೆಕ್ಟಾಗೇ ಇರಬೇಕಂತ ಏನಿಲ್ಲ, ಆ ಪ್ಲ್ಯಾನಲ್ಲಿ ಕೆಲವೊಂದು ಕುಂದು ಕೊರತೆಗಳಿರುತ್ತೆ. ಸೊ ಆ ಕೊರತೆಗಳನ್ನ ಗುರುತಿಸಿ ಅದನ್ನು ಸರಿಪಡಿಸ್ಕೋಬಹುದು. ಮೊದಲನೇ ಸಲನೇ ಎಲ್ಲರೂ ಕೂಡ ಸಕ್ಸಸ್ನ ನೋಡಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಆದರೆ ಪ್ರಯತ್ನ ಮಾತ್ರ 100% ಇರಲೇಬೇಕು. ಎಲ್ಲರೂ ಕೂಡ ಪ್ರಯತ್ನ ಮಾಡೋದು, ಹೊಸ ಕೆಲಸವನ್ನು ಆರಂಭಿಸೋದು, ಎಲ್ಲರೂ ಸಕ್ಸಸ್ ಸಿಗಲಿ ಅಂತಲೇ, ಯಶಸ್ಸು ಸಿಗಲಿ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಆದರೆ ಕೆಲವೊಂದು ಸಲ ಅದು ಸಿಗದೇ ಇರಬಹುದು. ಅಂತಹ ಸಮಯದಲ್ಲಿ ಯಾರನ್ನಾದರೂ ನೋಡಿ ಕಾಮೆಂಟ್ ಮಾಡೋ ಬದಲು ಅಥವಾ ಇವ್ರಿಗಿಷ್ಟೇ, ಇವರ ಕೇಪಬಿಲಿಟಿನೇ ಇಷ್ಟು, ಇವ್ರ ಕೈಲಿ ಏನೂ ಆಗೋದಿಲ್ಲ ಅಂತೆಲ್ಲ ಈಯಾಳಿಸೋ ಬದಲು, ಅವ್ರನ್ನ ಟೀಸ್ ಮಾಡಿ ಅವರ ಮನಸ್ಸಿಗೆ ನೋವಾಗಿಸೋ ಬದಲು ಅವ್ರಿಗೆ ಸ್ವಲ್ಪ ಧೈರ್ಯವನ್ನು ತುಂಬಬಹುದು. ಯಾಕಂದರೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ದಿನ ಆ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ಅವ್ರಿಗೂ ಕೂಡ ಅಂತಹ ಸಮಯ ಸಂದರ್ಭ ಬಂದಿರುತ್ತೆ. ಯಾರೂ ಕೂಡ ಯಾವತ್ತಿಗೂ ಗೆಲ್ತಾನೇ ಇರಬೇಕು ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಸೋಲ

ಸೋತಿರೋದನ್ನ ಎಲ್ಲರೂ ಕೂಡ ನೋಡಿರ್ತೀವಿ. ಹಾಗಾಗಿ ಯಾರೋ ಒಬ್ರು ಸೋತಾಗ ನಮ್ಮ ಕಡೆಯಿಂದ ಧೈರ್ಯವನ್ನ ತುಂಬಬಹುದು, ನಾವು ಕೂಡ ಅಂತಹ ದಿನಗಳನ್ನ ನೋಡಿದ್ದೀವಿ ಅಂತ ಅವರಿಗೆ ಹೇಳಿದಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಸಿಗಬಹುದು. ಹಾಗಾಗಿ ಸೋಲನ ಒಪ್ಕೊಳ್ಳೋದು ಒಂದು ವೀಕ್ನೆಸ್ ಅಲ್ಲ. ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಸೋಲನ ಒಪ್ಕೊಳ್ತೀವಿ ಅಂದರೆ ಅದು ವೀಕ್ನೆಸ್ ಅಂತ. ಸೋಲನ ಒಪ್ಕೊಳ್ಳೋದು ವೀಕ್ನೆಸ್ ಅಲ್ಲ, ಅದರಿಂದ ನಾವು ಆ ಸೋಲಿನಿಂದ ಪಾಠವನ್ನು ಕಲಿತೀವಲ್ಲ, ಆ ಪಾಠವನ್ನು ಕಲಿಯೋದಕ್ಕೆ ನಾವು ರೆಡಿಯಾಗಿರ್ತೀವಲ್ಲ, ಅದೇ ನಮ್ಮ ನಿಜವಾದ ಸ್ಟ್ರೆಂತ್ ಆಗಿರುತ್ತೆ. ಸೊ ಆ ಸ್ಟ್ರೆಂತ್ನ ನಾವು ಕಂಡುಕೊಳ್ಬೇಕಾಗತ್ತೆ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬಹುದು ಸೋಲು ಗೆಲುವಿನ ಮೆಟ್ಟಿಲು ಅಂತಾರೆ. ಹಾಗೆ ಎಷ್ಟೋ ಸಲ ಸೋತ ಮೇಲೆ ಬಹಳಷ್ಟು ಸೋಲುಗಳ ನಂತರ ಜೀವನದಲ್ಲಿ ಗೆಲುವನ್ನು ಎಷ್ಟೋ ಜನರು ನೋಡಿರ್ತಾರೆ. ಅಂತಹ ಅನುಭವ ನಿಮಗೂ ಆಗಿದೆಯಾ? ಹೌದು ಆಗಿದೆ ಅನ್ನೋದಾದರೆ ಆ ಅನುಭವವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶವನ್ನು ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9408090103 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಮೈ ಆಟೋಗ್ರಾಫ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಮುಸ್ಸಂಜೆ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಇಂಟರ್ನ್ಯಾಷನಲ್ ಡೇ ಫಾರ್ ಫೇಲ್ಯೂರ್, ಹಾಗಾಗಿ ಸೋಲಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಜನರು ಸೋತಾಗ ಏನಂದ್ಕೊಳ್ತಾರೆ ಅಂದರೆ ನಮ್ಮ ಕೈಲೇನೂ ಆಗೋದಿಲ್ಲ, ಇನ್ನು ನನ್ನ ಕೈಲಿ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಒಂದೇ ಸಲ ಪ್ರಯತ್ನ ಮಾಡಿರ್ತಾರೆ, ಮೊದಲನೇ ಸಲನೇ ಸೋತಿರ್ತಾರೆ, ಸೊ ಮೊದಲನೇ ಸಲನೇ ಈ ಥರ ಸೋಲು ನನಗೆ ಎದುರಾಗೋಯ್ತಲ್ಲ, ಮತ್ತೆ ಪ್ರಯತ್ನ ಮಾಡೋದೇ ಬೇಡಪ್ಪ, ಮತ್ತೆ ಇನ್ನೇನಾಗ್ಬಿಡುತ್ತೋ ಅನ್ನೋ ಭಯದಿಂದ ಪ್ರಯತ್ನನೇ ಮಾಡೋದಿಲ್ಲ. ಬೇಡವೇ ಬೇಡ, ಮೊದಲನೇ ಸಲನೇ ಹೀಗಾಯ್ತಲ್ಲ ಅನ್ನೋ ಒಂದು ಭಯ ಬಂದುಬಿಟ್ಟಾಗ ಅವರು ಪ್ರಯತ್ನನೇ ಮಾಡೋದಿಲ್ಲ. ಹಾಗಾಗಿ ಆ ಥರ ಸೋಲನ್ನು ನೋಡಿದಾಗ ಭಯಪಟ್ಟು ಮುಂದಕ್ಕೆ ಹೋಗದೇ ಇದ್ದರೆ ಆ ಸೋಲನ್ನು ಅವರು ಮೆಟ್ಟಿ ನಿಲ್ಲೋದು ಯಾವಾಗ ಅಲ್ವಾ? ಸೊ ಸೋಲನ್ನು ನೋಡಿದ್ದೀವಿ ಸರಿ, ಗೆಲ್ಲವನ್ನು ನೋಡಬೇಕಂದ್ರೆ ನಾವು ಮುಂದೆ ಹೋಗಲೇಬೇಕಲ್ವ? ಮುಂದೆ ಹೋಗಬೇಕಂದ್ರೆ ಮತ್ತೆ ಪ್ರಯತ್ನ ಮಾಡಲೇಬೇಕು. ಮತ್ತೆ ಪ್ರಯತ್ನ ಮಾಡಬೇಕಂದ್ರೆ ನಮಗೆ ನಾವೇ ಧೈರ್ಯ ತುಂಬಿಕೋಬೇಕು, ನಮಗೆ ನಾವೇ ನಂಬಿಕೆಯನ್ನು ತಂದುಕೊಳ್ಬೇಕು. ಮುಂದೆ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ, ಮುಂದೆ ಹೋಗೋಣ ಅಂತ ನಮಗೆ ನಾವೇ ಅಂದ್ಕೊಳ್ಬೇಕಾಗತ್ತೆ. ಸೋಲಿನ ಬಗ್ಗೆ ಮಾತಾಡುವಾಗ ನಮ್ಮ ಸ್ವಾಮಿ ವಿವೇಕಾನಂದರ ಪ್ರಸಿದ್ಧವಾದ ಸಂದೇಶ ನೆನಪಾಗುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಏಳಿ ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ತಲುಪುವವರೆಗೂ ನಿಲ್ಲದಿರಿ. ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಈ ಮಾತು ನಮಗೆ ಪ್ರಯತ್ನದ ಮಹತ್ವವನ್ನು ತಿಳಿಸುತ್ತೆ. ಅಂದರೆ ಸೋತಾಗ ನಮಗೆ ನಾವೇ ದೂಷಿಸ್ಕೊಳ್ತಾ ಇರ್ತೀವಿ, ನಮ್ಮ ಕೈಲೇನೋ ಆಗೋದಿಲ್ಲ, ಬೇಡ ಹಾಗೆ ಹೀಗೆ ಅಂತ ಒಂದಷ್ಟು ನಕಾರಾತ್ಮಕ ಆಲೋಚನೆಗಳು ನಮ್ಮ ಮೈಂಡ್ಗೆ ಬರ್ತಾ ಇರುತ್ತೆ. ಅಂತಹ ಸಮಯದಲ್ಲಿ ಮರಳಿ ಯತ್ನವ ಮಾಡು ಅನ್ನೋ ಒಂದು ಮಾತನ್ನು ನಾವು ನೆನಪಿಸ್ಕೋಬೇಕಾಗತ್ತೆ. ಬರೀ ನೆನಪಿಸ್ಕೊಂಡ್ರೆ ಸಾಲೋದಿಲ್ಲ, ಆ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇದೆಲ್ಲ ಮಾತಲ್ಲಿ ಹೇಳೋದು ಬಹಳ ಸುಲಭ ಅಂತ ಅನ್ನಿಸ್ಬೋದು, ಕೇಳೋದಕ್ಕೂ ತುಂಬ ಖುಷಿ ಅಂತಲೂ ಅನ್ನಿಸ್ಬಹುದು, ಹೌದು ಇವ್ರು ಹೇಳ್ತಾ ಇದ್ದಾರೆ ತುಂಬ ಖುಷಿ ಅನಿಸುತ್ತೆ, ಹಾಗೆ ಮೋಟಿವೇಟ್ ಆಗುತ್ತೆ ನಮಗೆ ಮುಂದೆ ನಾವು ಕೂಡ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡುವಾಗ ಈ ರೀತಿ ಇರಬೇಕು ಅಂತ ನಾವೆಲ್ಲರೂ ಅಂದ್ಕೋಬಹುದು. ಮಾತನ್ನು ಹೇಳೋವಾಗ ಕೇಳೋವಾಗ ಎಲ್ಲನೂ ತುಂಬ ಈಸಿ ಅಂತ ಅನಿಸಿದ್ರೂ ಸಹ ಇದನ್ನು ಪ್ರಾಕ್ಟಿಕಲಿ ನಾವು ಮಾಡುವಾಗ ನಮಗೆ ಬಹಳ ಕಷ್ಟ ಅನಿಸುತ್ತೆ. ಸೋತಾಗ ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದು ಆ ಸೋತವರಿಗೆ ಗೊತ್ತಿರುತ್ತೆ. ಹಾಗಾಗಿ ಮಾತಲ್ಲಿ ಹೇಳಿದಷ್ಟು ಎಲ್ಲನೂ ಸುಲಭ ಇಲ್ಲ ಅಂದರೂ ಸಹ ನಮಗೆ ನಾವೇ ಧೈರ್ಯವನ್ನು ತಂದುಕೊಳ್ಳೇಬೇಕಾಗತ್ತೆ. ಮರಳಿ ಯತ್ನವ ಮಾಡು ಅನ್ನೋ ಮಾತನ್ನು ನೆನಪಿಸ್ಕೊಂಡ್ರೆ ಅಷ್ಟೇ ಸಾಲದು, ಅದನ್ನು ನಾವು ನಮ್ಮ ಒಂದು ಕೆಲಸದಲ್ಲಿ ಕಾರ್ಯರೂಪಕ್ಕೆ, ಅಂದರೆ ನಮ್ಮ ಪ್ರಯತ್ನದಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗತ್ತೆ. ಯಾಕಂದರೆ ತುಂಬ ಜನರು ಅಂದ್ಕೊಂಡ್ಬಿಡ್ತಾರೆ, ಯಾವುದೋ ಒಂದು ಸೋಲು ಎದುರಾಯಿತು ಅಂದರೆ ಇದೇ ನಮ್ಮ ಕೊನೆ, ಅಥವಾ ಈ ಒಂದು ನಮ್ಮ ಒಂದು ಚಾಪ್ಟರ್ ಏನಿದೆ ನಮ್ಮ ಲೈಫ್ನಲ್ಲಿ ಇದೇ ನಮ್ಮ ಲೈಫ್ ಚಾಪ್ಟರ್ನ ಒಂದು ಲಾಸ್ಟ್ ಪೇಜ್ ಅಥವಾ ಕೊನೆಯ ಪುಟ ಅಂತೆಲ್ಲ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಾವು ಆ ರೀತಿ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಬದಲು ಅದ್ಯಾಕೆ ನಮ್ಮ ಒಂದು ಲೈಫ್ನ ಒಂದು ಹೊಸ ಅಧ್ಯಾಯ, ಒಂದು ಹೊಸ ಚಾಪ್ಟರ್ನ ಒಂದು ಫಸ್ಟ್ ಪೇಜ್ ಯಾಕೆ ಆಗಿರಬಾರ್ದು ಅಂತ ಅಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಸೋತಾಗ ನೆಗೆಟಿವ್ ಥಾಟ್ಸ್ಗಳು ಬರೋದು ಬಹಳ ಸಹಜ ಅಂತಲೇ ಹೇಳ್ಬೋದು. ಆದರೆ ನಾವು ಅಂಥ ಸಮಯದಲ್ಲೇ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗಲೇ ನಮಗೆ ನಮ್ಮ ಮೇಲೆ ನಂಬಿಕೆ ಬರೋದು. ಸೋತಾಗ ಆತ್ಮವಿಶ್ವಾಸವನ್ನು ಕಳ್ಕೊಂಡಿರ್ತೀವಿ ನಿಜ, ಆದರೂ ಸಹ ಅಂಥ ಸಮಯದಲ್ಲೇ ನಾವು ನಮ್ಮ ಬಗ್ಗೆ ನಾವು ನಂಬಿಕೆಯನ್ನು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಈಗ ಅಜಯ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

0: now.
1: ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಡೇ ಫಾರ್ ಫೇಲ್ಯೂರ್, ಹಾಗಾಗಿ ಸೋಲಿನ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ನೇಹಿತರ ಸಂದೇಶಗಳು ಬಂದಿವೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ವೆರಿ ನೈಸ್ ಸೂಪರ್ ಪ್ರೋಗ್ರಾಮ್, ಸೂಪರ್ ಸಾಂಗ್ಸ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸೋಲಿನ ಸರಮಾಲೆಯ ಕಳಚಿಡಬೇಕು ನಾವಿಲ್ಲಿ, ಗೆಲುವಿನ ಕಿರೀಟವನ್ನು ತೊಡಬೇಕು ನಾವಿಲ್ಲಿ, ಸೋಲು ಗೆಲುವಾಗಾಚೆ ಸಾಗಿ ಹೋಗಬೇಕು ನಾವಿಲ್ಲಿ, ಯಾವುದೂ ಶಾಶ್ವತವಲ್ಲ ನಮ್ಮ ಈ ನಶ್ವರ ಬಾಳಿನಲ್ಲಿ, ಸೋಲಿಸಲು ಕಾದಿರುವವರೆಲ್ಲ ಗೆಲ್ಲುವುದು ಇಲ್ಲಿ ಸುಲಭವಲ್ಲ, ಬಿದ್ದಲ್ಲಿಯೇ ಎದ್ದು ನಿಲ್ಲಬೇಕು ಸೋಲನ್ನು ಅಂತ ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ. ಸಮಯ 7:30 ಆಯಿತು. ಈಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ಬ್ರೇಕ್.
2: पीसीपी एनडीटी कानून के विभिन्न प्रावधानों के तहत लिंग जांच करने और करवाने वाले दोनों को 3 से 5 साल तक की कैद और जुर्माने की सजा है.
3: स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 7:31. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಸಂದೇಶಗಳನ್ನ ನೋಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ಅಂತ. ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರೆ. ನಾವು ಮೊದಲು ಸೋತು ಅನುಭವವಾಗಿದೆ, ನಂತರ ಈಗ ಜೀವನ ಪಾಠ ಕಲಿಸಿದೆ, ಜೀವನಾನುಭವ ಆಗಿದೆ, ಸಮಾಜ ಪಾಠ ಕಲಿಸಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 3503 ಇವರು. ಶಾಂತಾಚಾರ ಬಡಿಗೇರ ಕುಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್. ಹೌದು ಮೇಡಮ್, ಅನೇಕ ಸಾಧಕರು ಸೋತು ಗೆದ್ದವರೇ ಆಗಿದ್ದಾರೆ. ಸೋಲು ಅಂತ್ಯವಲ್ಲ, ಅದು ಹೊಸ ಆರಂಭಕ್ಕೆ ಮುನ್ನುಡಿ. ಪ್ರತಿಯೊಂದು ಸೋಲು ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ. ಸೋಲಿಗೆ ಹೆದರಿ ಪ್ರಯತ್ನವನ್ನು ಕೈಬಿಡದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕು, ಏಕೆಂದರೆ ಸೋಲಿನ ನೋವನ್ನು ಸಹಿಸಿಕೊಂಡು ತಪ್ಪುಗಳಿಂದ ಪಾಠ ಕಲಿತು ನಿರಂತರ ಪ್ರಯತ್ನ ಮಾಡುವವರೇ ಒಂದು ದಿನ ಯಶಸ್ಸಿನ ಶಿಖರವನ್ನೇರುತ್ತಾರೆ. ಸೋಲು ನಮ್ಮನ್ನು ಕುಗ್ಗಿಸಲು ಬರುವುದಿಲ್ಲ, ಗೆಲುವಿಗೆ ನಮ್ಮನ್ನು ಸಿದ್ಧಗೊಳಿಸಲು ಬರುತ್ತದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಹೇಳ್ತಾ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮ ವಿಷಯ ತುಂಬ ಚೆನ್ನಾಗಿದೆ. ಸೋಲು ಗೆಲುವಿನ ಹಾದಿ, ಕೆಲವು ವಿಚಾರಗಳಲ್ಲಿ ಇವರು ಸೋತರು ಅಂತ ಹೇಳುತ್ತಾರೆ, ಕೆಲವರಲ್ಲಿ ಇರುವಂತಹ ಒಳ್ಳೆಯ ಗುಣಗಳಿಗೆ ಸೋಲು ಅಂತ ಹೇಳುತ್ತಾರೆ. ಅದು ಸೋಲಲ್ಲ, ಅವರಲ್ಲಿ ಇರುವಂತಹ ಒಳ್ಳೆಯ ಗುಣ ಮತ್ತು ಸಹನೆ, ತಾಳ್ಮೆ, ಮನುಷ್ಯತ್ವ, ಮಾನವೀಯತೆ ಎಂದು ನಾವು ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಸೋಮನಾಥ ಮತ್ತು ಕಲ್ಪಶ್ರೀ ಗುರುಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ವಿಷಯಕ್ಕೆ ನಾವು ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳಬೇಕೆಂದರೆ ಅದುವೇ ಥಾಮಸ್ ಆಲ್ವಾ ಎಡಿಸನ್. ಏಕೆಂದರೆ ನಮಗೆ ಬೆಳಕನ್ನು ಚೆಲ್ಲುವ ವಿದ್ಯುತ್ ದೀಪಗಳನ್ನು ಸಂಶೋಧಿಸುವಾಗ ಇವರು ಸಾವಿರಾರು ಬಾರಿ ಪ್ರಯತ್ನ ಪಟ್ಟಿರುವುದು ನಮಗೆಲ್ಲ ತಿಳಿದಿರುವಂತಹ ವಿಷಯವೇ ಆಗಿದೆ. ಆದ್ದರಿಂದ ಧೈರ್ಯಂ ಸರ್ವತ್ರ ಸಾಧನಮನ್ನು ಹಾಗೆ ಪುನರಪಿ ಪುನರಪಿ ಪ್ರಯತ್ನ ಆಗುತ್ತದೆ ಹಾಗೆ ಇರಬೇಕು. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಒಳ್ಳೆಯ ಹಾಡುಗಳು ಮೂಡಿ ಬರುತ್ತಾ ಇವೆ, ತುಂಬ ಧನ್ಯವಾದಗಳು ಅಂತ ಶಿವಲಿಂಗಪ್ಪ ಕಾವ್ಲಿ, ಮನೋಜ ಕಾವ್ಲಿ, ಸಮರ್ಥ ಕಾವ್ಲಿ, ಮಂಜುಳಾ ಕಾವ್ಲಿ ಇಳಕಲ್ಲಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ

ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಸ್ನೇಹಿತರು ಹೇಳಿದಾಗೆ ಥಾಮಸ್ ಆಲ್ವಾ ಎಡಿಸನ್ ಅವರು ಹೇಳಿದಂಥ ಒಂದು ಮಾತು ನೆನಪಾಗ್ತಾ ಇದೆ, ಐ ಹ್ಯಾವ್ ನಾಟ್ ಫೇಲ್ಡ್, ಐ ಹ್ಯಾವ್ ಜಸ್ಟ್ ಫೌಂಡ್ 10,000 ವೇಸ್ ದಟ್ ಓಂಟ್ ವರ್ಕ್ ಅಂತ. ಅವರು ತಮ್ಮ ಸಂಶೋಧನೆಯಲ್ಲಿ ತೊಡಗಿದ್ದಾಗ ಸಾಕಷ್ಟು ಬಾರಿ ಸೋತಿರ್ತಾರೆ. ಹಾಗಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಸೋತಿಲ್ಲ, ಕೆಲಸ ಮಾಡದಿರೋಂಥ 10,000 ವಿಧಾನಗಳನ್ನ ನಾನು ಕಂಡುಕೊಂಡಿದ್ದೀನಿ ಅಂತ. ಈ ರೀತಿಯ ಸಕಾರಾತ್ಮಕ ಮನೋಭಾವ ಸೋತವರಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಪ್ರಯತ್ನ ಮಾಡಿದಾಗ ವಿಫಲ ಆಯಿತು, ಫೇಲ್ಯೂರ್ ಆಯಿತು ಅಂತ ಪ್ರಯತ್ನವನ್ನೇ ಕೈಬಿಡಬಾರ್ದು ಅಲ್ವಾ. ಎಲ್ಲಿ ತಪ್ಪಾಯಿತು ಅಂತ ತಿಳ್ಕೊಂಡು ಮುಂದಿನ ಪ್ರಯತ್ನವನ್ನು ನಾವು ಉತ್ತಮವಾಗಿ ಮಾಡುವಂಥ ಪ್ರಯತ್ನ ನಮ್ಮಲ್ಲಿ, ಆ ಒಂದು ನಂಬಿಕೆ ನಮ್ಮಲ್ಲಿ ನಾವು ಮೂಡಿಸ್ಕೋಬೇಕಾಗತ್ತೆ. ಹಾಗಾಗಿ ಸೋಲು ಎದುರಾದಾಗ ಸ್ವಲ್ಪ ನಾವು ವಿರಾಮವನ್ನು ತಗೊಳ್ಳೋದು ತಪ್ಪಾಗೋದಿಲ್ಲ, ತಗೊಳ್ಳೇಬೇಕಾಗತ್ತೆ. ಯಾಕಂದರೆ ಮನಸ್ಸು ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೋಬೇಕು. ಯಾಕಂದರೆ ಸೋಲು ಆತ್ಮವಿಶ್ವಾಸವನ್ನು ಕಸಿದುಕೊಂಡಿರುತ್ತೆ ಸ್ವಲ್ಪ ಮಟ್ಟಿಗೆ, ಅದು ಕಸಿದುಕೊಳ್ಳೋದಕ್ಕೆ ಬಿಡಬಾರ್ದು. ಹಾವು ಕಸಿದುಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ನಾವು ಹೆಚ್ಚು ಮಾಡ್ಕೋಬೇಕು. ಆಗ ನಾವು ನಮ್ಮ ಗುರಿಯತ್ತ ಸಾಗುವಂತಹ ವಿಧಾನವನ್ನು ಸಹ ಬದಲಿಸಿದ್ರೆ ಖಂಡಿತ ಮತ್ತೊಮ್ಮೆ ಹೊಸ ದಾರಿ ನಮಗೆ ಕಾಣಿಸೇ ಕಾಣಿಸುತ್ತೆ, ಹೊಸ ಆಯ್ಕೆ ನಮಗೆ ಸಿಗುತ್ತೆ, ಅದನ್ನು ನಾವು ಗುರುತಿಸಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಬೆಳವಣಿಗೆಯ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಸೋತ್ವಿ ಅಂತ ಯಾರೂ ಕೂಡ ನಿರಾಶರಾಗಬೇಕಾಗಿಲ್ಲ, ಮತ್ತೊಂದು ಸಲ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತ ಯಶಸ್ಸು ಸಿಗುತ್ತೆ. ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಮಯ ಇನ್ನೇನು 7:35 ಆಗಲಿದೆ. 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಷ್ಟ್ರೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಚೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ. ನಾವೀನ್ಯತೆಯನ್ನು ಪ್ರಾಯೋಗಿಕ ಪರಿಹಾರಗಳಾಗಿ ಪರಿವರ್ತಿಸಲು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ಸಶಸ್ತ ಪಡೆಗಳ ನಡುವೆ ನಿಕಟ ಸಹಕಾರ ಅಗತ್ಯವಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. ರಾಷ್ಟಪತಿ ಭವನದಲ್ಲಿ ಇಂದು 66ನೇ ರಾಷ್ಟೀಯ ರಕ್ಷಣಾ ಕಾಲೇಜು ಕೋರ್ಸ್ನ ಅಧ್ಯಾಪಕರು ಮತ್ತು ಕೋರ್ಸ್ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು, ಭದ್ರತೆ ಮತ್ತು ತಾಂತ್ರಿಕ ಅಂಶಗಳು ವೇಗವಾಗಿ ಬದಲಾಗುತ್ತಿವೆ, ಹೊಸ ಮತ್ತು ಸಂಕೀರ್ಣ ಸವಾಲುಗಳು ಎದುರಾಗುತ್ತಿವೆ ಎಂದು ಹೇಳಿದರು. ಈ ಬೆಳವಣಿಗೆಗಳು ಹೆಚ್ಚಿನ ಸಿದ್ದತೆ, ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ಬದಲಾಗುತ್ತಿರುವ ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯದ ಅಗತ್ಯವಿದೆ. ಆಧುನಿಕ ಯುದ್ದ ತಂತ್ರಗಳು, ಸೈಬರ್ ಭದ್ರತೆ, ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನಕ್ಕೆ ವಿಸ್ತರಿಸುವುದರಿಂದ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಕಾರ್ಯವಿಧಾನವು ಹೆಚ್ಚು ಮಹತ್ವದ್ದಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಪ್ರಾಯಪಟ್ಟರು. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗವಾಗಿದೆ. ಚೀನಾ ಕಡೆಯಿಂದ ಎಷ್ಟೇ ನಿರಾಕರಣೆಗಳು ಬಂದರೂ ಈ ಸ್ಥಾಪಿತ ಸತ್ಯವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ಲಡಾಖ್ ಕುರಿತು ಚೀನಾ ಇತ್ತೀಚೆಗೆ ನೀಡಿರುವ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿರುವ 28 ಸ್ಥಳಗಳನ್ನು ಸರ್ವೆ ಆಫ್ ಇಂಡಿಯಾದ ಅಧಿಕೃತ ನಕ್ಷೆಯಲ್ಲಿ ಪ್ರಮಾಣಿತ ಸ್ಥಳನಾಮಗಳು ಮತ್ತು ವೈಶಿಷ್ಟ್ಯದ ಹೆಸರುಗಳೊಂದಿಗೆ ಗುರುತಿಸಲಾಗಿದೆ ಎಂದು ಗೃಹ ಸಚಿವಾಲಯದ ಪತ್ರಿಕಾ ಪ್ರಕಟಣೆ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದು ಹೇಳಿದರು. ಲಡಾಖ್ ಆಡಳಿತ ಮತ್ತು ಸ್ಥಳೀಯ ಪಾಲುದಾರರೊಂದಿಗೆ ಸಮಾಲೋಚನೆ ನಡೆಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸರ್ವೆ ಆಫ್ ಇಂಡಿಯಾದ ಲಡಾಖ್ ನಕ್ಷೆಯಲ್ಲಿ ಈ ಸ್ಥಳಗಳನ್ನು ಔಪಚಾರಿಕವಾಗಿ ಗುರುತಿಸುವ ಉದ್ದೇಶವು ಅವುಗಳ ನಿಖರವಾದ ಗುರುತಿಸುವಿಕೆ ಹಾಗೂ ಸಾರ್ವಜನಿಕರಲ್ಲಿ ಉತ್ತಮ ಅರಿವು ಮೂಡಿಸಲು ಅನುಕೂಲ ಮಾಡಿಕೊಡುವುದಾಗಿದೆ ಎಂದು ರಣಧೀರ್ ಜೈಸ್ವಾಲ್ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿ ಹಾಗೂ ಕೈಗಾರಿಕಾ ಸಚಿವ ಕರೆಲ್ ಹ್ಯಾವ್ಲಿಸೆಕ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವ ರಾಜನಾಥ್ ಸಿಂಗ್, ಆತ್ಮನಿರ್ಭರ ಭಾರತಕ್ಕೆ

0: ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತ ಜೆಕ್ ಗಣರಾಜ್ಯ ಜಂಟಿ ರಕ್ಷಣಾ ಸಮಿತಿಯ ಅಡಿಯಲ್ಲಿ ಈ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಉಭಯ ದೇಶಗಳು ಒಪ್ಪಿಕೊಂಡಿವೆ. ಸಭೆಯಲ್ಲಿ ರಕ್ಷಣಾ ಕೈಗಾರಿಕಾ ಸಹಕಾರದ ಸಮಗ್ರ ಆಯಾಮಗಳನ್ನು ಪರಿಶೀಲಿಸಲಾಯಿತು ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಅವರು ತಮ್ಮ ಸಚಿವ ಸ್ಥಾನ ಮತ್ತು ರಾಜ್ಯಸಭಾ ಸದಸ್ಯತ್ವ ಎರಡಕ್ಕೂ ರಾಜೀನಾಮೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ದಿನಗೂಲಿ ಕಾರ್ಮಿಕರ ಮಗನಾಗಿರುವ ತಮಗೆ ಪ್ರಧಾನಿಯವರ ನೇತೃತ್ವದ ಕೇಂದ್ರ ಸಚಿವ ಸಂಪುಟದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ತಮ್ಮ ಜೀವನದ ಅತ್ಯಂತ ದೊಡ್ಡ ಸೌಭಾಗ್ಯ ಎಂದು ಡಾ ಮುರುಗನ್ ತಿಳಿಸಿದ್ದಾರೆ. ತಾವು ತಳಮಟ್ಟದ ಕಾರ್ಯಚಟುವಟಿಕೆಗಳಿಗೆ ಮರಳಲು, ಪಕ್ಷದ ಕಾರ್ಯಕರ್ತರೊಂದಿಗೆ ನಿಲ್ಲಲು ಮತ್ತು 2029 ಲೋಕಸಭಾ ಚುನಾವಣೆಗೂ ಮುನ್ನ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಬಲಪಡಿಸಲು ಪೂರ್ಣ ಸಮಯವನ್ನು ಮೀಸಲಿಡಲು ಬಯಸುವುದಾಗಿ ಅವರು ಹೇಳಿದ್ದಾರೆ. ಮಹಾರಾಷ್ಟದ ರತ್ನಗಿರಿಯಲ್ಲಿ ಇಂದು ಭಾರತೀಯ ಕರಾವಳಿ ರಕ್ಷಣಾ ಪಡೆಗೆ ದೇಶೀಯ ಅತ್ಯಾಧುನಿಕ ಲಘು ಹೆಲಿಕಾಪ್ಟರ್ CG-875 ಸೇರ್ಪಡೆಗೊಂಡಿತು. ಸಾಂಪ್ರದಾಯಿಕ ಜಲಫಿರಂಗಿ ಮೂಲಕ ಈ ಹೆಲಿಕಾಪ್ಟರ್ ಅನ್ನು ಸ್ವಾಗತಿಸಲಾಯಿತು. ಈ ಸೇರ್ಪಡೆಯಿಂದ ಪಶ್ಚಿಮ ಕರಾವಳಿಯಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಗಳ ಕಾರ್ಯಾಚರಣಾ ಸಾಮರ್ಥ್ಯ ಗಮನಾರ್ಹವಾಗಿ ವರ್ಧಿಸಲಿದೆ. ಈ ಹೆಲಿಕಾಪ್ಟರ್ ಅತ್ಯಾಧುನಿಕ ರಡಾರ್ ಹೊಂದಿದ್ದು ಅದರ ಎಲೆಕ್ಟ್ರೋ ಆಪ್ಟಿಕಲ್ ಪಾಡ್ ಮತ್ತು ಸ್ವಯಂಚಾಲಿತ ಗುರುತಿನ ವ್ಯವಸ್ಥೆಯ ಮೂಲಕ ದೀರ್ಘ ಶ್ರೇಣಿಯ ಚಿತ್ರ ಸೆರೆಹಿಡಿಯುವಿಕೆ ಮತ್ತು ಗುರುತು ಪತ್ತೆ ಹಚ್ಚುವಿಕೆ ಸಾಮರ್ಥ್ಯಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. 2015 ಪ್ರಾರಂಭವಾದ ಸಾಗರಮಾಲಾ ಯೋಜನೆಯು ದೇಶದ ಕರಾವಳಿಯನ್ನು ಉತ್ಪಾದನೆ, ಮಾರುಕಟ್ಟೆ ಹಾಗೂ ಜನಜೀವನದೊಂದಿಗೆ ಬೆಸೆಯುವ ಮೂಲಕ ಆರ್ಥಿಕ ಪ್ರಗತಿಯ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಬಂದರು ಆಧುನೀಕರಣ, ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ಒಳನಾಡಿನ ಜಲಸಾಗಾಣಿಕೆಯಂತಹ 5 ಪ್ರಮುಖ ಸ್ತಂಭಗಳ ಮೇಲೆ ಈ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಡಿ ಒಟ್ಟು 6.06 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು ಈಗಾಗಲೇ 315 ಯೋಜನೆಗಳು ಪೂರ್ಣಗೊಂಡಿವೆ. ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ನಿಲುಗಡೆ ಅವಧಿಯು 2014 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಇಳಿಕೆಯಾಗಿದೆ. ಇಂದು ವಿಶ್ವದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನ ಪಡೆದಿವೆ. ದೇಶದ ಶೇಕಡಾ 95% ವ್ಯಾಪಾರ ಕಡಲ ಮಾರ್ಗದ ಮೂಲಕವೇ ನಡೆಯುತ್ತಿದ್ದು 2014 800 ಟನ್ಗಳಷ್ಟಿದ್ದ ಪ್ರಮುಖ ಬಂದರುಗಳ ಸಾಮರ್ಥ್ಯ 2026 1,728 ದಶಲಕ್ಷ ಟನ್ಗಳಿಗೆ ದ್ವಿಗುಣಗೊಂಡಿದೆ. ಭಾರತೀಯ ನೌಕಾಪಡೆ ಮತ್ತು ಸೈಪ್ರಸ್ ನೌಕಾಪಡೆ ನಡುವೆ ಪರಸ್ಪರ ಸಹಕಾರ ನಿಟ್ಟಿನಲ್ಲಿ ಸೈಪ್ರಸ್ನ ಮಾರಿ ನೌಕಾ ನೆಲೆಯಲ್ಲಿಂದು ಮಾತುಕತೆ ನಡೆಯಿತು. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ನೇತೃತ್ವದ ಭಾರತೀಯ ರಕ್ಷಣಾ ನಿಯೋಗ ಮತ್ತು ಸೈಪ್ರಸ್ ನೌಕಾ ಕಮಾಂಡ್ನ ಕಮಾಂಡರ್ ನಿಕೋಲಾಸ್ ಲುಕಾ ನೇತೃತ್ವದ ನಿಯೋಗಗಳ ನಡುವೆ ಚರ್ಚೆ ನಡೆಯಿತು. ಉಭಯ ದೇಶಗಳ ನೌಕಾಪಡೆಗಳ ನಡುವೆ ಮಾಹಿತಿ ವಿನಿಮಯ, ಕಡಲ ಭದ್ರತೆ, ಶೋಧ ಮತ್ತು ರಕ್ಷಣಾ ಸಮನ್ವಯ, ಜಂಟಿ ತರಬೇತಿ ಸೇರಿದಂತೆ ಪರಸ್ಪರ ಸಹಕಾರ ಬಲಪಡಿಸಲು ಎರಡೂ ಕಡೆಯವರು ಒಪ್ಪಿಕೊಂಡರು. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಪಡೆಗಳಿಂದ ಮಾನವ ಹಕ್ಕುಗಳ ಉಲ್ಲಂಘನೆ, ಅಪಹರಣ, ಹತ್ಯೆಗಳು ಮತ್ತು ಮಿಲಿಟರಿ ಆಕ್ರಮಣದ

0: ವಿರುದ್ಧ ಜರ್ಮನಿಯ ಹ್ಯಾನೋವರ್ನಲ್ಲಿ ಬಲೂಚಿಸ್ತಾನ ರಾಷ್ಟೀಯ ಚಳುವಳಿ ಸಂಘಟನೆ ಪ್ರತಿಭಟನಾ ರ್ಯಾಲಿ ನಡೆಸಿತು. ಸ್ವತಂತ್ರ ತನಿಖೆ ಖಚಿತಪಡಿಸಿಕೊಳ್ಳಲು, ಹೊಣೆಗಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮತ್ತು ಬಲೂಚ್ ರಾಷ್ಟದ ಸ್ವಾಯತ್ತ ಹಕ್ಕನ್ನು ಎತ್ತಿಹಿಡಿಯಲು ಅಂತಾರಾಷ್ಟೀಯ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರತಿಭಟನಾಕಾರರು ಅಂತಾರಾಷ್ಟೀಯ ಸಮುದಾಯವನ್ನು ಒತ್ತಾಯಿಸಿದರು. ಬಲೂಚ್ ಪ್ರಾಂತ್ಯದಲ್ಲಿ ಮಿಲಿಟರಿ ವೈಮಾನಿಕ ದಾಳಿಗಳು ಮತ್ತು ಡ್ರೋನ್ ದಾಳಿಗಳಿಂದ ಉಂಟಾದ ಸಾವು ನೋವು ಸೇರಿದಂತೆ ನಾಗರಿಕ ಸಾವುಗಳ ಬಗ್ಗೆ ಸ್ವತಂತ್ರ ತನಿಖೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದರು. 2027 ಭಾರತ ಜಿಡಿಪಿ ಬೆಳವಣಿಗೆ ಶೇಕಡ 7 ಏರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿ ಪ್ರಕಟಿಸಿರುವ ವರದಿಯನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಮುಕ್ತ ವ್ಯಾಪಾರ ಒಪ್ಪಂದಗಳು ಜಾಗತಿಕ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುತ್ತಿವೆ ಮತ್ತು ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. ಇಂಧನ ಮತ್ತು ಆಹಾರ ಬೆಲೆಗಳ ಏರಿಕೆ ಹಾಗೂ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯ ನಡುವೆ ಜಾಗತಿಕ ಆರ್ಥಿಕತೆ ಹೆಚ್ಚು ದುರ್ಬಲಗೊಳ್ಳುತ್ತಿದೆ ಎಂಬ ಐಎಂಎಫ್ ಎಚ್ಚರಿಕೆಯ ಹೊರತಾಗಿಯೂ ಭಾರತದ ಬೆಳವಣಿಗೆ ಆಶಾದಾಯಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಭದ್ರತೆಯು ಇಂದು ಮಿಲಿಟರಿ ಸಾಮರ್ಥ್ಯ ಮೀರಿ ವಿಸ್ತರಿಸಿದೆ, ರಾಷ್ಟಪತಿ ದ್ರೌಪದಿ ಮುರ್ಮು ಅಭಿಮತ. ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗ, ಭಾರತ ಪುನರುಚ್ಚಾರ. ನವದೆಹಲಿಯಲ್ಲಿ ಇಂದು ಜೆಕ್ ಗಣರಾಜ್ಯದ ಉಪಪ್ರಧಾನಿಯೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಕೇಂದ್ರ ಸಚಿವ ಸ್ಥಾನ ರಾಜ್ಯಸಭಾ ಸದಸ್ಯತ್ವಕ್ಕೆ ಡಾ ಎಲ್ ಮುರುಗನ್ ರಾಜೀನಾಮೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ FM ರೇನ್ಬೋ.
3: ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ 7:45. ಈಗ ಕೇಳಿ ಒಲವಿನ ಆಲಾಪ.
4: ಟ್ಯೂನ್ ಮಾಡಿದ್ದೀರಾ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್, ಮತ್ತು ಇದು ಒಲವಿನ ಆಲಾಪ. ಸ್ನೇಹಿತರೆ, ಕೆಲವರು ನಮ್ಮ ಜೀವನದಿಂದ ಹೋಗ್ಬಿಡ್ತಾರೆ. ನಂಬರ್ ಡಿಲೀಟ್ ಆಗಿರಬಹುದು, ಫೋಟೋಗಳು ಕಾಣೆಯಾಗಿರಬಹುದು, ಮಾತುಕತೆ ನಿಂತಿರಬಹುದು. ಆದರೆ ಯಾವುದೋ ಒಂದು ಹಾಡು ಕೇಳಿದಾಗ, ಅಥವಾ ಒಂದು ರಸ್ತೆ ಕಂಡಾಗ, ಅಥವಾ ಒಂದು ಮಳೆಯ ಸಂಜೆ ಬಂದಾಗ ಹಠಾತ್ ಅವರು ಮತ್ತೆ ನಮ್ಮ ಮನಸ್ಸಿನೊಳಗೆ ನಡೆಯಲು ಶುರು ಮಾಡ್ತಾರೆ. ವಿಚಿತ್ರ ಅಲ್ವಾ? ನಾವು ಕೆಲವರನ್ನ ಮರ್ತಿದ್ದೀವಿ ಅನ್ಕೊಂತೀವಿ, ಆದ್ರೆ ಒಂದೇ ಒಂದು ಕ್ಷಣ ಸಾಕಲ್ಲ ಅವರು ಇನ್ನು ನಮ್ಮೊಳಗೆ ಇದ್ದಾರೆ ಅನ್ನೋದನ್ನು ಅರಿಯಲು. ಹಾಗಾದರೆ ನಾವು ಕೂಡ ಯಾರ್ದಾರು ನೆನಪಿನಲ್ಲಿ ಇನ್ನೂ ಬದುಕುತ್ತಿದ್ದೇವಾ? ಯಾರ್ದಾರು ಹಳೆಯ ಡೈರಿಯ ಮಧ್ಯೆ, ಅಥವಾ ಯಾರ್ದೋ ಪ್ಲೇಲಿಸ್ಟ್ ನಲ್ಲಿ, ಅಥವಾ ಯಾರ್ದೋ ರಾತ್ರಿ ನಿದ್ದೆ ಇಲ್ಲದ ಕ್ಷಣದಲ್ಲಿ, ಅಥವಾ ಯಾರದೋ ಮನಸ್ಸಿನಲ್ಲಿ ಏನಾದರೂ ಆಗಿದ್ದರೆ ಅನ್ನೋ ಪ್ರಶ್ನೆಯಲ್ಲಿ ಇನ್ನು ನಾವು ಉಳಿದಿದ್ದೇವಾ? ಇವತ್ತಿನ ಒಲವಿನ ಆಲಾಪ ಹೋದವರ ಬಗ್ಗೆ ಅಲ್ಲ, ಹೋಗಿಯೂ ಸಂಪೂರ್ಣ ಹೋಗದವರ ಬಗ್ಗೆ.

ಯಾರು ನಮ್ಮ ಬದುಕಿನಲ್ಲಿ ತುಂಬಾ ಕಡಿಮೆ ಸಮಯ ಇರ್ತಾರೆ, ಆದರೆ ಅವರ ನೆನಪು ಮಾತ್ರ ತುಂಬಾ ವರ್ಷ ಇರುತ್ತೆ. ಒಂದು ಕಾಲೇಜಿನ ಬೆಂಚ್, ಒಂದು ಬಸ್ ಸ್ಟಾಪ್, ಒಂದು ಲೈಬ್ರರಿಯ ಸೈಲೆನ್ಸ್ ಅಥವಾ ಒಂದು ಮಿಸ್ಡ್ ಕಾಲ್ ಅಷ್ಟೇ. ಆದರೂ ವರ್ಷ ನಂತರವೂ ಅವರ ಹೆಸರು ಕೇಳಿದರೆ ಮನಸ್ಸು ಕ್ಷಣ ಕಾಲ ನಿಂತಂತೆ ಆಗುತ್ತದೆ. ಬಹುಶಃ ಪ್ರೀತಿ ಅಂದ್ರೆ ಜೊತೆಯಾಗಿ ಉಳಿಯೋದಷ್ಟೇ ಅಲ್ಲ, ದೂರವಾದ ಮೇಲೂ ಮನಸ್ಸಿನಲ್ಲಿ ಉಳಿಯೋದೇ ಆಗಿರಬಹುದು.

ಕ್ಷಣದಲ್ಲಿ ಯಾರಾದರೂ ಹಳೆಯ ಸ್ಕೂಲ್ ಗ್ರೂಪ್ ಫೋಟೋ ನೋಡ್ತಿರಬಹುದು. ಅಲ್ಲಿ ನೀವಿರಬಹುದು, ಕೆಫೆಯಲ್ಲಿ ಕುಳಿತು ಅವಳು ಕಾಫಿ ಹೀಗೆ ಕುಡಿಯುತ್ತಿದ್ಲು ಅಂತ ನೆನಪಿಸ್ಕೊಳ್ತಿರಬಹುದು ಅಲ್ವಾ? ಅಥವಾ ಯಾರಾದರೂ ನಿಮ್ಮ ಫೇವರೇಟ್ ಹಾಡು ಕೇಳಿ ನಿಮ್ಮನ್ನೇ ನೆನಪಿಸ್ಕೊಳ್ತಿರಬಹುದಾ? ನಮಗೆ ಗೊತ್ತಿಲ್ಲ, ಆದರೆ ನಾವು ಯಾರದೋ ಜೀವನದ ಒಂದು ಮೃದು ನೆನಪಾಗಿ ಉಳಿದಿರಬಹುದು. ಮನುಷ್ಯರು ಜೀವನದಿಂದ ಹೋಗಬಹುದು, ಆದರೆ ಕೆಲವು ಭಾವನೆಗಳು ಮನಸ್ಸಿನಿಂದ ಹೊರಡುವುದಿಲ್ಲ.

ನಾವು ಜನರನ್ನ ಮುಖದಿಂದ ನೆನಪಿಸಿಕೊಳ್ಳೋದೇ ಇಲ್ಲ, ಅವರ ಸಣ್ಣ ಸಣ್ಣ ಹವ್ಯಾಸಗಳಿಂದ ತುಂಬಾ ನೆನಪಿಸ್ಕೋತೀವಲ್ವಾ. ಅವರು ಜೋರಾಗಿ ನಗುವ ರೀತಿ ಅಥವಾ ಅಳುವ ರೀತಿಯಾಗಿರ್ಬೋದು, ಅವರು ಊಟ ಮಾಡುವ ರೀತಿಯಾಗಿರಬಹುದು, ಅಥವಾ ಅವ್ರಿಗೇನಾದ್ರೂ ಕೋಪ ಬಂದಾಗ ಮೌನವಾಗಿರ್ತಾರ ಅಥವಾ ವಾಪಸ್ ಸಿಟ್ಟು ತೋರಿಸ್ತಾರ ಗೊತ್ತಿಲ್ಲ, ಮಳೆ ಬಂದಾಗ ಟೆರೆಸ್ಗೆ ಹೋಗೋದು ಇರಬಹುದು. ಎಷ್ಟೊಂದು ವಿಷಯಗಳು, ವರ್ಷಗಳು ಕಳೆದರೂ ಆ ಚಿಕ್ಕ ಚಿಕ್ಕ ವಿಷಯಗಳೇ ಹೃದಯದಲ್ಲಿ ಉಳಿಯುತ್ತದೆ.

ಬಹುಶಃ ಪ್ರೀತಿ ದೊಡ್ಡ ಘಟನೆಗಳಲ್ಲಿ ಉಳಿಯೋದೇ ಇಲ್ಲ, ಸಾಮಾನ್ಯ ಕ್ಷಣಗಳಲ್ಲಿ ಉಳಿದ್ಬಿಡುತ್ತೆ ಅನ್ಸುತ್ತೆ ಅಲ್ವಾ? ಇನ್ನು ಕೆಲವರು ನಮ್ಮ ಬದುಕಿನಲ್ಲಿ ಇರಬೇಕಿದ್ದವರು ಯಾವುದೋ ಕಾರಣಾಂತರಗಳಿಂದ ನಮ್ ಜೊತೆ ಇರಕ್ಕಾಗೋದಿಲ್ಲ. ಸಮಯ ಸರಿಯಾಗಿಲ್ದಿರಬಹುದು, ತುಂಬಾ ಡಿಸ್ಟೆನ್ಸ್ ಆಗಿರಬಹುದು, ಈಗೋ ಇರಬಹುದು, ಅಥವಾ ಲೈಫ್ನಲ್ಲಿ ಏನೋ ಒಂದು ಕಾರಣ. ಆದರೆ ವಿಚಿತ್ರ ಏನಂದ್ರೆ, ನಮ್ಮ ಜೊತೆ ಇಲ್ಲದವರು ಕೆಲವೊಮ್ಮೆ ನಮ್ಮೊಳಗೆ ಹೆಚ್ಚು ಬದುಕ್ತಾರೆ. ಯಾಕಂದ್ರೆ ರಿಯಾಲಿಟಿಗೆ ಅಂತ್ಯ ಇರುತ್ತೆ, ಇಮ್ಯಾಜಿನೇಷನ್ಗಲ್ಲ. ಆದ್ರಿಂದ ಬಹುಶಃ ಅಪೂರ್ಣ ಪ್ರೀತಿಗಳು ಪೂರ್ಣ ನೆನಪುಗಳಾಗಿ ಬಿಡುತ್ತದೆ.

ಪ್ರೀತಿ ಕೆಲವೊಮ್ಮೆ ರಿಲೇಶನ್ಶಿಪ್ ಆಗಿ ಉಳಿಯೋದೇ ಇಲ್ಲ. ಒಂದ್ ಹಾಡಾಗಿರುತ್ತೆ, ಒಂದು ಸುಗಂಧವಾಗಿರಬಹುದು, ಅಥವಾ ಒಂದು ರಸ್ತೆಯಾಗಿರಬಹುದು, ಒಂದು ಶಾಲೆಯಾಗಿರಬಹುದು, ಅಥವಾ ಒಂದು ಸೀಸನ್ ಕೂಡ ಆಗಿರಬಹುದು. ಒಬ್ಬ ಮನುಷ್ಯ ಒಂದು ನೆನಪಾಗಿ ಬದಲಾಗಿ ಬಿಟ್ಟರೂ ಅವನ ಪ್ರೆಸೆನ್ಸ್ ಮಾತ್ರ ಸಂಪೂರ್ಣ ಮಾಯವಾಗೋದೇ ಇಲ್ಲ ಅಲ್ವಾ? ಯಾಕೆಂದ್ರೆ ಕೆಲವು ಪ್ರೀತಿಗಳಿಗೆ ಎಂಡಿಂಗ್ ಪಡೆಯೋದೇ ಇಲ್ಲ, ಅವು ನಿಧಾನವಾಗಿ ಮನಸ್ಸಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗ್ಬಿಡುತ್ತೆ.

ಬಹುಶಃ ಈ ರಾತ್ರಿ ನಾವು ಯಾರನ್ನೋ ನೆನಪಿಸ್ಕೊಳ್ತಿದ್ದೀವಿ, ಅದೇ ಸಮಯದಲ್ಲಿ ಯಾರೋ ನಮ್ಮನ್ನು ನೆನಪಿಸ್ಕೊಳ್ತಿರಬಹುದು. ಒಂದು ಹಳೆಯ ಫೋಟೋ ನೋಡ್ತಾ, ಒಂದು ಹಾಡು ಕೇಳ್ತಾ, ಒಂದು ಖಾಲಿ ರಸ್ತೆಯಲ್ಲಿ ನಡೆಯುತ್ತಾ ನಮ್ಮ ಹೆಸರನ್ನು ಜೋರಾಗಿ ಹೇಳದೇ ಇರಬಹುದು, ಆದರೆ ಮನಸ್ಸಿನೊಳಗೆ ನಾವು ಇನ್ನೂ ಜೀವಂತವಾಗಿರಬಹುದು. ಕೆಲವರು ಜೀವನದಿಂದ ಹೋಗಿಬಿಡ್ತಾರೆ, ಆದರೂ ನಮ್ಮೊಳಗಿನ ಒಂದು ಕೋಣೆಯಲ್ಲಿ ಅವರು ಎಂದಿಗೂ ಹೊರಟು ಹೋಗುವುದೇ ಇಲ್ಲ. ಅದೇ ಬಹುಶಃ ಒಲವಿನ ನಿಜವಾದ ರೂಪ.

0: ಇವತ್ತಿನ ಒಲವಿನ ಆಲಾಪ ಇಲ್ಲಿಗೆ ಮುಗಿಯುತ್ತದೆ. ನಿಮ್ಮ ನೆನಪುಗಳ ಜೊತೆ, ನಿಮ್ಮ ಹೃದಯದ ಜೊತೆ ಮತ್ತೊಂದು ರಾತ್ರಿ ಮತ್ತೆ ಭೇಟಿಯಾಗ್ತೀನಿ. ಎಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ಆರ್ಜೆ ಶಾಂತಲಾ. ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು, ಕೇಳ್ತಾ ಇರಿ ಕೇಳಿಸ್ತಾ ಇರಿ.
1: ಇದುವರೆಗೆ ಒಲವಿನ ಆಲಾಪ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡು

0: ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
5: ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ 101.3 MHz. ಸಮಯ ಇನ್ನೇನು 8:45 ಆಗಲಿದೆ ಸ್ನೇಹಿತರೆ. 8:45 ಸರಿಯಾಗಿ ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯಾ, ಅದಾದ ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ತದನಂತರ ಸುಕುನ್ ಕಿಪ್ಪಲ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಿಂದಿ ಗೀತೆಗಳ ಜೊತೆಗೆ ನನ್ನ ನಿಮ್ಮ ಭೇಟಿ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:15:46. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಸುಕೂನ್ ಕಿಪ್ಪಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋದಕ್ಕೆ ನೀವೆಲ್ಲರೂ ರೆಡಿ ಅಂತ ಅಂದ್ಕೊಳ್ತೀನಿ. ಒಂದೊಂದಾಗಿ ಗೀತೆಗಳನ್ನ ಕೇಳ್ತಾ ಸಾಗೋಣ. ನೀವು ಸಹ ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಇವತ್ತಿನ ಸುಕೂನ್ ಕಿಪ್ಪಲ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಪ್ಯಾರ್ ಚುಕ್ತಾ ನಹಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ಶಬ್ಬೀರ್ ಕುಮಾರ್ ಅವರ ಗಾಯನ, ಎಸ್ಎಚ್ ಬಿಹಾರಿರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ರವರ ಸಂಗೀತ.

ಸುಕುನ್ ಕಿ ಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜಹರೀಲಾ ಇನ್ಸಾನ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನ, ಮಜ್ರೂರ್ ಅವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ.

ಏಕ್ ತೂಜೆ ಕೇಳಿಯೇ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ರವರ ಗಾಯನ, ಆನಂದ್ ಬಕ್ಷಿರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರ ಸಂಗೀತ ಸಂಯೋಜನೆ.

ಈಗಷ್ಟೇ ನೀವು ಕೇಳಿದ್ದು ಇಷ್ಕ್ ವಿಶ್ಕ್ ಚಿತ್ರದ ಗೀತೆ. ನೀವು ಕೇಳ್ತಾ ಇದ್ರೆ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸಮಯ ಆಗಿದೆ 9:44:47. ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಕುಚ್ ದಿಲ್ ನೇ ಕಹಾ ಚಿತ್ರದಿಂದ. ಆನಂದ್ ಬಕ್ಷೀರವರ ರಚನೆ, ನಿಖಿಲ್ ವಿನಯ್ರವರ ಸಂಗೀತ, ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌದ್ವಾಲ್ರವರ ಗಾಯನ.

ಸುಕೂನ್ ಕೀಪಲ್ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಹರೀಶ್ ಮಲ್ಲೇಶ್ವರದಿಂದ, ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಸೊಗಸಾದ ಹಾಡುಗಳು ಅಂತ ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್ ಕರಿಹೋಬನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ, ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಹಿಟ್ ಹಾಡುಗಳನ್ನ ಕೇಳಿಸ್ತಾ ಇದ್ದೀರಾ, ಎಲ್ಲ ಹಾಡುಗಳು ಸುಮಧುರವಾಗಿವೆ. ಅದರಲ್ಲಿ ನನಗೆ ಅತಿಯಾಗಿ ಇಷ್ಟವಾದ ಗೀತೆ ಅಂದರೆ ಹಂಬನೆ ತುಂಬನೆ ಏಕ್ ದೂಜೆ ಕೇಳಿಯೇ, ಈ ಗೀತೆ ತುಂಬಾ ಇಷ್ಟ ಆಯಿತು, ಆಯ್ಕೆ ಮತ್ತು ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಮಧುರವಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಗ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನೀರ್ ಅವರ ಸಂದೇಶ ಬಂದಿದೆ. ಹೇ ದಿಲ್ ಕ್ಯಾ ಕರೆ ಎಂಬ ಗೀತೆ ಸೇರಿ ಇತರ ಹಳೆಯ ಮಧುರ ಗೀತೆಗಳು ಮನಸ್ಸಿಗೆ ಖುಷಿ ನೀಡ್ತಾ ಇವೆ, ಕಾರ್ಯಕ್ರಮ ತುಂಬ ಹೃದಯ ಸ್ಪರ್ಶಿಯಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ನೀವು 1109 ಉಮೇಶ್ ಸಿರಿಗೆರೆ ಎಲ್ಲ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ತಾವರೇಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಪ್ಲೇಲಿಸ್ಟ್ನ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಇಶ್ಕ್ ಚಿತ್ರದಿಂದ, ಉದಿತ್ ನಾರಾಯಣ್ ಹಾಗೂ ವಿಭಾಷ್ ಶರ್ಮಾರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಅನು ಮಲ್ಲಿಕ್ ರವರ ಸಂಗೀತ ಸಂಯೋಜನೆ.

0: मुझे शर्म आती है।
1: देखो तुम नहीं कहोगी तो मेरी जान निकल जाएगी।

ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತಷ್ಟು ಸಂದೇಶಗಳು. ಎಲ್ಲ ಹಾಡುಗಳು ಚೆನ್ನಾಗಿತ್ತು, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಉಷಾ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಳೆಯ ಹಿಂದಿ ಹಾಡುಗಳು ಖುಷಿ ನೀಡಿದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸುಕೂನ್ ಕಿ ಪಲ್. ಮಧುರವಾದ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್. ಹೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:01:28. ಮನಸ್ಸಿಗೆ ಹತ್ತಿರವಾಗುವಂತಹ ವಿಷಯವನ್ನ ಮಾತಾಡ್ತಾ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗು ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತು ಯಾವ ವಿಷಯವನ್ನ ಮಾತಾಡಬಹುದು, ಮನಸ್ಸಿಗೆ ಹತ್ತಿರವಾಗಿರುವಂತಹ ವಿಷಯ ಅಂತ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದ್ಸಲ ಇದೇ ರೀತಿ ಕನಸಿನ ಲೋಕ ಕಾರ್ಯಕ್ರಮವನ್ನು ಮಾಡುವಾಗ ಯಾವುದೋ ಒಂದು ವಿಷಯದ ಬಗ್ಗೆ ಅಂದರೆ ಮಾತಾಡ್ತಾ ಇದ್ದಾಗ ನೀವೆಲ್ಲರೂ ಸಂದೇಶಗಳನ್ನ ಕಳಿಸಿ ಕೇಳಿದ್ರಿ ಈ ಒಂದು ಟಾಪಿಕ್ನ ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ವಿಷಯವನ್ನು ಇವತ್ತು ನಾವು ಮಾತಾಡ್ತೀವಿ. ನಮಗೆ ವಸ್ತುಗಳು ಅಂತ ಅಂದರೆ ಅದು ಬರೀ ವಸ್ತುಗಳಲ್ಲ, ಅದರ ಜೊತೆಗೆ ಏನೋ ಒಂದು ರೀತಿಯ ಬಾಂಡಿಂಗ್ ಇರುತ್ತೆ, ಎಮೋಷನ್ಸ್ ಇರುತ್ತೆ, ನೆನಪುಗಳಿರುತ್ತವೆ. ಸೊ ವಸ್ತುಗಳನ್ನ ಸಂಗ್ರಹಿಸೋದು ಅಂದರೆ ನಮಗೆ ಒಂಥರ ಸಂತೋಷ. ವಸ್ತುಗಳು ಅಂದರೆ ಇಷ್ಟವಾದ ವಸ್ತುಗಳಾಗ್ಬೋದು ಅಥವಾ ನಮಗೆ ಆಸಕ್ತಿ ಇರುವಂತಹ ವಸ್ತುಗಳಾಗ್ಬೋದು. ಅಂತಹ ವಸ್ತುಗಳನ್ನ ಕಲೆಕ್ಟ್ ಮಾಡುವಂಥ ಅಭ್ಯಾಸ ಹವ್ಯಾಸ ಬಹಳ ಜನರಿಗಿರುತ್ತೆ. ಬೇರೆ ಬೇರೆ ವಸ್ತುಗಳು, ಬೇರೆ ಬೇರೆ ಆಕಾರದ ವಸ್ತುಗಳು, ಬೇರೆ ಬೇರೆ ಶೈಲಿಯ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ವಿಭಿನ್ನ ರೀತಿಯ ಸ್ಟ್ಯಾಂಪ್ಗಳಾಗಿರ್ಬಹುದು, ಹಾಗೆ ಬೇರೆ ದೇಶಗಳ ನಾಣ್ಯಗಳು, ಬೇರೆ ಬೇರೆ ಬ್ರ್ಯಾಂಡ್ನ ಪೆನ್ಗಳಾಗ್ಬೋದು, ವಾಚ್ಗಳಾಗ್ಬೋದು, ಕೀ ಚೈನ್ಗಳು, ಪುಸ್ತಕಗಳು ಕೂಡ ಆಗ್ಬಹುದು, ಹಾಗೆ ಕಾಫಿ ಕಪ್ಗಳು, ಕಾಫಿ ಮಗ್ಗಳು, ಮ್ಯಾಗ್ನೆಟ್ಸ್, ಇದೆಲ್ಲವನ್ನು ಇನ್ನೂ ಸಾಕಷ್ಟು ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮಗೂ ಕೂಡ ಯಾವುದಾದ್ರೂ ಒಂದು ವಸ್ತುವನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಹವ್ಯಾಸ ಇದೆಯಾ? ಹೌದು ಇದೆ ಅನ್ನೋದಾದರೆ ಅದು ಯಾವ ವಸ್ತು, ಅದರ ವಿಶೇಷತೆ ಏನು ಅಂತ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹೇಗೆ ಅಂದರೆ ನಮಗೆ ಸಂದೇಶಗಳನ್ನ ಕಳಿಸೋದ್ರ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ, 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ನಿಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಅಥವಾ ಹವ್ಯಾಸ ಇದೆಯಾ? ಯಾವ ವಸ್ತು ಅದು, ಹಾಗೆ ಅದರ ಒಂದು ಸ್ಪೆಷಾಲಿಟಿ ಏನು ಅಂತ ನಮಗೆ ನೀವು ತಿಳಿಸ್ಬಹುದು. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಯಜಮಾನ ಚಿತ್ರದಿಂದ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂಥ ವಿಷಯ ವಸ್ತುಗಳ ಸಂಗ್ರಹ, ಕಲೆಕ್ಷನ್ ಆಫ್ ಐಟಮ್ಸ್. ಸೊ ಎಲ್ರಿಗೂ ಒಂದಲ್ಲ ಒಂದು ವಸ್ತುವನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಹವ್ಯಾಸ ಇರುತ್ತೆ. ಕೆಲವೊಂದ್ಸಲ ಅಪರೂಪದ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ, ಇನ್ನು ಕೆಲವ್ಸಲ ತಮಗಿಷ್ಟ ಆಗುವಂಥ ವಸ್ತುಗಳನ್ನೇ ಆಯ್ಕೆ ಮಾಡಿ ಅದನ್ನೇ ಸಂಗ್ರಹ ಮಾಡುವಂಥ ಅಭ್ಯಾಸ ಇರುತ್ತೆ ಒಂದಷ್ಟು ಜನರಿಗೆ. ಹೀಗೆ ವಸ್ತುಗಳ ಸಂಗ್ರಹ ತುಂಬ ಜನರಿಗೆ ಇಷ್ಟ ಆಗುವಂಥ ಒಂದು ಹವ್ಯಾಸ. ಅಂದರೆ ಅದು ಹವ್ಯಾಸ ಅನ್ನೋ ರೀತಿ ಸ್ಟಾರ್ಟ್ ಆಗಿರೋದಿಲ್ಲ, ಎಲ್ಲೋ ಹೋದಾಗ ಯಾವುದೋ ಒಂದು ವಸ್ತುನ ತಂದು ಮನೆಯಲ್ಲಿ ಇಟ್ಟಿರ್ತಾರೆ, ಅದಾದಮೇಲೆ ಎಲ್ಲೇ ಹೋದರೂ ಏನಾದರೂ ಒಂದು ವಸ್ತುವನ್ನು ನೆನಪಿಗೆ ಅಂತ ತರೋದು.

ಅಭ್ಯಾಸ ಆಗ್ಬಿಡುತ್ತೆ. ಹಾಗೆ ಅಭ್ಯಾಸ ಆಗ್ತಾ ಆಗ್ತಾ ಅದು ಹವ್ಯಾಸವಾಗಿ ಬದಲಾಗ್ಬಿಡುತ್ತೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಯಾರಿದು ನಂಬರ್ ರನ್ನಿಂಗ್ ವಿತ್ 0062 ಅನುಷಾರ್ ಅವರ ಸಂದೇಶ ಬಂದಿದೆ. ಹಳೆಯ ರೂಪಾಯಿ ನಾಣ್ಯಗಳು ನೋಟುಗಳಿವೆ. ಮುತ್ತಜ್ಜಿಯ ಕಾಲದ ಪೈಸೆ ರೂಪಾಯಿ ಬಂದ ನೋಟು, ಹಾಗೆ ಈಗಿನವು ಕೂಡ ಕಾಪಿಟ್ಟಿದ್ದೀನಿ ಜೋಪಾನವಾಗಿ ನಮ್ಮ ಮುತ್ತಜ್ಜಿಯ ನೆನಪಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಇವುಗಳನ್ನ ನೋಡ್ತಾ ಇದ್ರೆ ಸಿಗುವ ಖುಷಿಗೆ ಮೌಲ್ಯ ಕಟ್ಟಲು ಸಾಧ್ಯವೇ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಸಾಧ್ಯ ಇಲ್ಲ. ಹೀಗೆ ಸಂಗ್ರಹ ಮಾಡೋದ್ರಲ್ಲಿ ಎರಡು ರೀತಿಯ ವಿಧಾನಗಳಿರುತ್ತೆ, ಅಂದರೆ ಎರಡು ರೀತಿಯ ವಿಧಗಳಿವೆ. ಹೇಗೆ ಅಂದರೆ, ತಮ್ಮವರು ಅಂದರೆ ತಮ್ಮ ಪೂರ್ವಿಕರು ಕಲೆಕ್ಟ್ ಮಾಡ್ತಾ ಇದ್ದಂಥ, ಅವರು ಬಳಸ್ತಾ ಇದ್ದಂಥ ಒಂದಷ್ಟು ನಾಣ್ಯಗಳಾಗ್ಬೋದು, ಅವರು ಬಳಸ್ತಾ ಇದ್ದಂಥ ಒಂದಷ್ಟು ನೋಟುಗಳಾಗ್ಬೋದು, ಅದನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಕಲೆಕ್ಟ್ ಮಾಡ್ತಾರೆ ಅಂತ ಅಭ್ಯಾಸ ಕೂಡ ಇರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಅವರಾಗವರೇ ಖರೀದಿ ಮಾಡಿಕೊಂಡು ತಂದು ವಸ್ತುಗಳನ್ನ ಮನೆಯಲ್ಲಿ ಸಂಗ್ರಹ ಮಾಡ್ತಾರೆ, ಹೀಗೂ ಮಾಡ್ತಾರೆ. ಸೊ ಸ್ನೇಹಿತರು ಹೇಳಿದಾಗೆ ಕೆಲವರು ತಮ್ಮ ತಾತ ಮುತ್ತಾತ ಅಜ್ಜಿ ಮುತ್ತಜ್ಜಿ ಇವರು ಬಳಸ್ತಾ ಇದ್ದಂಥ ನಾಣ್ಯಗಳಾಗ್ಬೋದು, ಸೀರೆಗಳಾಗ್ಬೋದು, ಅವರ ಬಟ್ಟೆಗಳು, ಇದನ್ನೆಲ್ಲವನ್ನು ಈಗಲೂ ಸಹ ಹಾಗೇನೆ ಬಹಳ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರ್ತಾರೆ, ಯಾಕಂದರೆ ಅದು ಅವರ ನೆನಪಿಗೆ ಅಂತ. ಸೊ ಅಲ್ಲಿ ವಸ್ತುಗಳ ಸಂಗ್ರಹ ಅಂತ ಬಂದಾಗ ವಸ್ತುಗಳನ್ನ ಸಂಗ್ರಹಿಸಿರ್ತಾರೆ, ಜೊತೆಗೆ ಆ ಒಂದು ಎಮೋಷ್ನಲ್ ಬಾಂಡಿಂಗ್ ಏನಿತ್ತು ಅವರ ಮನೆಯವರ ಜೊತೆಗೆ, ಅವರ ಕುಟುಂಬದವರ ಜೊತೆಗೆ, ಅದನ್ನು ಈಗಲೂ ಆ ಒಂದು ಜನರೇಷನ್ನ ದಾಟಿ ಬಂದಿದ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತೊಂದು ಜನರೇಷನ್ಗೆ ತಲುಪಿಸ್ತಾ ಇರ್ತಾರೆ. ಹೀಗೆ ವಸ್ತುಗಳ ಸಂಗ್ರಹ ಅಂತ ಅಂದರೆ ಅದು ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುತ್ತೆ ಅಂತಲೂ ಹೇಳ್ಬೋದು. ನಮ್ಮ ಹಿಂದಿನವರು ಕೂಡಿಟ್ಟಿದ್ದಂಥ ವಸ್ತುಗಳನ್ನ ಈಗಲೂ ಕೂಡ ಕಾಪಾಡ್ಕೊಂಡು ಹೋಗೋದು, ಅದು ಕೂಡ ಒಂದು ರೀತಿ ವಸ್ತು ಸಂಗ್ರಹನೇ ಆಗುತ್ತೆ ಅಲ್ವಾ. ನಾವು ಸಂಗ್ರಹಿಸಿಲ್ಲ ಅಂದರೂ ಸಹ ನಮ್ಮ ಮನೆಯವರು ಸಂಗ್ರಹಿಸಿರುವಂಥ ವಸ್ತುಗಳನ್ನ ನಾವು ಹಾಗೆ ಜೋಪಾನವಾಗಿ ಕಾಪಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ನಮ್ಮ ಮುಂದಿನ ಜನರೇಷನ್ಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀವಿ, ಅದರ ಒಂದು ಮಹತ್ವವನ್ನು ತಿಳಿಸ್ತಾ ಇರ್ತೀವಿ. ಸೊ ಅವ್ರಿಗೂ ಕೂಡ ಅದರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹೀಗೆ ವಸ್ತುಗಳ ಸಂಗ್ರಹ ಬಹಳ ಖುಷಿಯನ್ನು ಕೊಡುವಂಥ ಒಂದು ವಿಷಯ. ಹಾಗಾಗಿ ತುಂಬ ಜನರು ತುಂಬ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾರೆ. ಸೊ ನೀವು ಯಾವುದಾದ್ರೂ ವಸ್ತುವನ್ನು ಕಲೆಕ್ಟ್ ಮಾಡ್ತಾ ಇದ್ರೆ ಅದು ಯಾವ ವಸ್ತು, ಅದರ ವಿಶೇಷತೆ ಏನು ಅಂತ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480091013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಯಾರೇನಿ ಅಭಿಮಾನಿ ಚಿತ್ರದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ವಸ್ತುಗಳ ಸಂಗ್ರಹ ಕಲೆಕ್ಷನ್ ಆಫ್ ಐಟಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಕಲೆಕ್ಷನ್ ಹಿಂದೆನೂ ಆಸಕ್ತಿ ಇರುತ್ತಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಏನಾದರೂ ಕಲೆಕ್ಟ್ ಮಾಡಬೇಕು ಅಂದರೆ ಅದರ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ಅಥವಾ ಅದು ನಮ್ಮ ತಾತ ಅಥವಾ ಮುತ್ತಾತಂದ ಕಾಲದ ಒಂದು ವಸ್ತುಗಳಾಗಿರಬೇಕು. ಅಂತಹ ವಸ್ತುಗಳಾದರೆ ನಾವು ಅದನ್ನು ಕಾಪಾಡಿಕೊಂಡು ಹಾಗೆ ಹೋಗ್ತೀವಿ ಅಂತ ಹೇಳ್ಬೋದು. ಈ ಕೆಲವರಿಗೆ ಹೇಗೆ ಅಂದರೆ ಹಳೆಯ ನಾಣ್ಯಗಳು ಅಂದರೆ ಅದು ಬೇರೆ ದೇಶಗಳ ನಾಣ್ಯಗಳನ್ನ ಕಲೆಕ್ಟ್ ಮಾಡುವಂಥ ಅಭ್ಯಾಸ ಇರುತ್ತೆ. ಹಾಗೆಯೇ ವಿಭಿನ್ನವಾದಂತಹ ಸ್ಟ್ಯಾಂಪ್ಗಳು ಅಂಚೆ ಚೀಟಿಗಳನ್ನ ಕಲೆಕ್ಟ್ ಮಾಡೋ ಅಭ್ಯಾಸ ಇರುತ್ತೆ. ಆ ಒಂದು ಅಂಚೆ ಚೀಟಿಯಲ್ಲಿ ವಿಭಿನ್ನವಾದ ಚಿತ್ರಗಳನ್ನ ನೋಡ್ತಾ ಇರ್ತಾರೆ. ಸೊ ಒಂದೊಂದು ಪಿಕ್ಚರ್ನ ನೋಡಿದಾಗಲೂ ಈಗ ಈ ರೀತಿಯ ಒಂದು ಪಿಕ್ಚರ್ ಇರುವಂತಹ ಸ್ಟ್ಯಾಂಪ್ನ ನಾನು ಕಲೆಕ್ಟ್ ಮಾಡಿದ್ದೀನಿ, ಮತ್ತೊಂದು ಬೇರೆ ಸ್ಟ್ಯಾಂಪ್ನ ಕಲೆಕ್ಟ್ ಮಾಡಬೇಕು, ಬೇರೆ ಬೇರೆ ಪಿಕ್ಚರ್ಗಳಿರಬೇಕು ಅಥವಾ ಬೇರೆ ಬೇರೆ ವ್ಯಕ್ತಿಗಳಿರಬೇಕು, ಬೇರೆ ಸ್ಥಳಗಳಿರಬೇಕು, ಹಾಗೆ ಬೇರೆ ವಿಷಯಗಳಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಂಥದನ್ನೇ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಹೀಗೆ ಸಂಗ್ರಹಿಸುವಂಥ ಒಂದು ಹವ್ಯಾಸ ಹೇಗೆ ಅಂದರೆ ವಿಷಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೂ ಅದು ಬಹಳ ಮುಖ್ಯ ಆಗುತ್ತೆ. ಆಸಕ್ತಿ ಇರೋದ್ರಿಂದನೇ ಆ ರೀತಿ ಸಂಗ್ರಹಣೆ ಅವ್ರು ಮಾಡ್ತಾ ಇರಬಹುದು, ಅಥವಾ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಅದು ಒಂದು ಅವಕಾಶವನ್ನು ಕೊಡುತ್ತೆ. ಸ್ಟ್ಯಾಂಪ್ ಕಲೆಕ್ಷನ್ ಅಂದರೆ ಬರೀ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಿರ್ತಾರಾ? ಇಲ್ಲ, ಅದರಲ್ಲಿರುವಂತಹ ಚಿತ್ರಗಳನ್ನ ಗಮನಿಸ್ತಾರೆ, ಅದರಲ್ಲಿರುವಂತಹ ವಿಷಯ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಹಾಗೆ ನಾಣ್ಯಗಳಲ್ಲೂ ಅಷ್ಟೇ, ಕಾಯಿನ್ಸ್ನಲ್ಲೂ ಯಾವ ಒಂದು ದೇಶದ ಕಾಯಿನ್ ಅದು, ಯಾವ ಒಂದು ಇಯರ್ನಲ್ಲಿ ಆ ಒಂದು ಕಾಯಿನ್ ಬಿಡುಗಡೆ ಆಗಿದೆ, ಯಾವ ಒಂದು ಇಸ್ವಿ ಅದರಲ್ಲಿದೆ, ಯಾರ ಚಿತ್ರ ಅದರಲ್ಲಿದೆ, ಅದರಲ್ಲಿ ಏನು ಬರೆದಿದೆ, ಅದು ಯಾವ ದೇಶದ್ದು, ಹೀಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾರೆ. ಸೊ ವಸ್ತು ಸಂಗ್ರಹಿಸೋದು ಅಂದರೆ ಅಲ್ಲಿ ಬರೀ ಸಂಗ್ರಹಣೆ ಬರೋದಿಲ್ಲ, ಅಲ್ಲಿ ವಿಷಯಗಳನ್ನ ಕೂಡ ತಿಳ್ಕೊಳ್ತಾ ಇರ್ತಾರೆ. ಸೊ ಇದು ಕೂಡ ಒಂದು ಜ್ಞಾನಾರ್ಜನೆಗೆ ಒಂದು ದಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಮೂಲದಿಂದ ನಾವು ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ, ಅದಕ್ಕೆ ಎಷ್ಟೊಂದು ದಾರಿಗಳಿವೆ. ಹಾಗೆ ವಸ್ತು ಸಂಗ್ರಹಣೆಯಲ್ಲೂ ಕೂಡ ವಸ್ತುವನ್ನು ನಾವು ಕಲೆಕ್ಟ್ ಮಾಡೋದ್ರಿಂದನೂ ಕೂಡ ನಮಗೆ ಕೆಲವೊಂದಷ್ಟು ವಿಷಯಗಳು ತಿಳ್ಕೊಳ್ತಾ ನಾವು ಸಾಗಬಹುದು. ಹಾಗೆ ವಸ್ತುಗಳು ನಮ್ಮ ಜೊತೆ ಆದಷ್ಟು, ಅದರ ಸಂಖ್ಯೆ ಹೆಚ್ಚಾದಷ್ಟು

ಹೆಚ್ಚು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಕೆಲವರು ಪುಸ್ತಕಗಳನ್ನ ಸಂಗ್ರಹಿಸ್ತಾರೆ, ಅವರ ಇಷ್ಟವಾದ ಆಥರ್ ಬರೆದಿರುವಂಥ ಪುಸ್ತಕಗಳಾಗ್ಬೋದು ಅಥವಾ ಅವ್ರಿಗೆ ಇಷ್ಟವಾಗುವಂಥ ವಿಷಯಗಳ ಪುಸ್ತಕಗಳನ್ನ ಸಂಗ್ರಹಿಸಿ ಜೋಪಾನವಾಗಿಡ್ತಾರೆ. ಹಾಗೇ ಕೆಲವರು ಏನು ಮಾಡ್ತಾರೆ ಅಂದರೆ ಪೆನ್ಗಳನ್ನ ಸಂಗ್ರಹಣೆ ಮಾಡ್ತಾರೆ, ಬೇರೆ ಬೇರೆ ಬ್ರ್ಯಾಂಡ್ನ ಪೆನ್ಗಳು, ಅದನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಇರುತ್ತೆ. ಸೊ ಹೀಗೆ ಎಷ್ಟೊಂದು ವಸ್ತುಗಳನ್ನ ಕಲೆಕ್ಟ್ ಮಾಡುವಂಥ ಅಭ್ಯಾಸ ಇಷ್ಟೊಂದು ಜನರಲ್ಲಿ ನಾವು ನೋಡಬಹುದು. ಅಂದರೆ ಅವರವರ ಅಭಿರುಚಿಗೆ ತಕ್ಕಂತೆ ಅವರು ವಸ್ತುಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ವಸ್ತುಗಳ ಬೆಲೆ ಅಥವಾ ಅದಕ್ಕಿರುವಂತಹ ಒಂದು ಮಹತ್ವ ಏನು ಅಂತ ಅನ್ನೋದು ಮುಖ್ಯ ಆಗೋದಿಲ್ಲ. ಅಂದರೆ ವಸ್ತುಗಳು ಎಷ್ಟೇ ಕಡಿಮೆ ಬೆಲೆಯದ್ದಾಗಿರಬಹುದು ಅಥವಾ ಅದರ ಬೆಲೆ ಇಲ್ಲಿ ಮುಖ್ಯ ಆಗೋಲ್ಲ, ಹಾಗೆ ವಸ್ತುಗಳು ಎಷ್ಟು ಅವ್ರ ಹತ್ರ ಇದೆ ಅನ್ನೋ ಆ ಸಂಖ್ಯೆ ಕೂಡ ಮುಖ್ಯ ಆಗೋದಿಲ್ಲ. ಆದರೆ ಆ ವಸ್ತುಗಳ ಬಗ್ಗೆ ಅವರಿಗಿರುವಂಥ ಆಸಕ್ತಿ, ಹಾಗೆ ಅದನ್ನು ಕಲೆಕ್ಟ್ ಮಾಡಿದಾಗ ಅವ್ರಿಗೆ ಸಿಗುವಂಥ ಸಂತೋಷ, ಅದು ಇಲ್ಲಿ ಮ್ಯಾಟರ್ ಆಗುತ್ತೆ. ನೀವು ಕೂಡ ಯಾವುದಾದ್ರೂ ವಸ್ತುವನ್ನು ಕಲೆಕ್ಟ್ ಮಾಡ್ತಾ ಇದ್ದರೆ ನಮಗೆ ಸಂದೇಶವನ್ನು ತಿಳಿಸಿ, ಸಂದೇಶವನ್ನು ಕಳಿಸಿ ತಿಳಿಸ್ಬಹುದು. ಈಗಾಗಲೇ ಒಂದಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಪ್ರೀತ್ ಸೇಠ್ ಚಿತ್ರದ ಈ ಹಾಡಿನ ನಂತರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಸ್ತುಗಳ ಸಂಗ್ರಹದ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮೆಲ್ಲರ ಸಂದೇಶಗಳು ಬಂದಿವೆ. ನನ್ನ ಬಳಿ ಬಹಳ ಹಳೆಯ ನೋಟುಗಳ ಸಂಗ್ರಹ ಇದೆ ಅಂತ ಹೇಳ್ತಾ ಇದ್ರೆ ಹರೀಶ್ ಮಲ್ಲೇಶ್ವರದಿಂದ. ಸೂಪರ್ ಪ್ರೋಗ್ರಾಮ್ ಮೇಡಮ್, ತುಂಬಾ ಖುಷಿ ಆಗ್ತಿದೆ ಅಂತ. ನಂಬರ್ ನಿಮಗೆ 7045, ಇವರು ತಮ್ಮ ಹೆಸರನ್ನು ತಿಳಿಸಿಲ್ಲ, ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮಪುರ ಮೈಸೂರಿನಿಂದ ಹೇಳ್ತಾ ಇದ್ದಾರೆ, ನನಗೆ ವಿವಿಧ ನಮೂನೆಯ ಪೆನ್ ಕಲೆ ಹಾಕುವ ಅಭ್ಯಾಸ ಇದೆ. ಸುಮಾರು 300 ರೀತಿಯ ಪೆನ್ ಕಲೆಕ್ಟ್ ಮಾಡಿದ್ದೇನೆ. ಹಾಗೆಯೇ ನಮ್ಮ ಮನೆಯವರು 3000 ದಸರಾ ಬೊಂಬೆಗಳನ್ನು 20 ಕಲೆಕ್ಟ್ ಮಾಡಿದ್ದೇವೆ. ಪ್ರತಿ ವರ್ಷ ದಸರಾ ಬೊಂಬೆ ಜೋಡಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ. ಪೆನ್ ಕಲೆಕ್ಟ್ ಮಾಡುವಂತಹ ಅಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ದೆ. ನೀವು ಅದೇ ಒಂದು ಅಭ್ಯಾಸ ನನಗಿದೆ ಅಂದರೆ ನಿಮಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ದಸರಾ ಬೊಂಬೆಗಳನ್ನ ಕೂಡ ನೀವು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ. ಈಗ ದಸರಾ ಹಬ್ಬ ನಡೀತಾ ಇದೆ, ಖುಷಿಯಾಯಿತು, ಚೆನ್ನಾಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ನಾನು ಕಳೆದ 3 ಅಂಚೆ ಚೀಟಿ, ಹಳೆಯ ನಾಣ್ಯಗಳು ಹಾಗೂ ನಾಡಿನ ಪತ್ರಿಕೆಗಳ ಹಳೆಯ ಸಂಚಿಕೆಗಳನ್ನು ಸಂಗ್ರಹಿಸುತ್ತಿದ್ದೇನೆ. ಜೊತೆಗೆ ನಮ್ಮ ಶಾಲಾ ಮಕ್ಕಳಿಗೆ ಇವುಗಳ ಮಹತ್ವ ಮತ್ತು ಮೌಲ್ಯದ ಬಗ್ಗೆ ತಿಳಿಸಿ ಹೇಳುತ್ತಿರುವೆ. ಇದು ನನ್ನ ಹವ್ಯಾಸ ಕೂಡ ಅಂತ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯ ಹವ್ಯಾಸ, ಹೀಗೆ ಮುಂದುವರಿಲಿ ನಿಮ್ಮ ಹವ್ಯಾಸ. ಆಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ, ವಿಷಯ ತುಂಬ ಚೆನ್ನಾಗಿದೆ, ಹಾಡುಗಳಂತೂ ಬಹಳ ಮಧುರವಾಗಿವೆ, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ, ನಮ್ಮಲ್ಲೂ ಕೆಲವೊಂದು ವಸ್ತುಗಳನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಇದೆ. ಅದರಲ್ಲೂ ಬೇರೆ ಬೇರೆ ಊರುಗಳಿಗೆ ಹೋದರೆ ತಪ್ಪದೆ ಅಲ್ಲಿರುವಂಥ ಅಂಗಡಿಗಳನ್ನು ಹುಡುಕಿಕೊಂಡು ಹೋಗಿ ಒಂದೆರಡು ಗೊಂಬೆಗಳನ್ನು ತರುತ್ತೇವೆ. ಅಂತಹ ಹಲವು ಗೊಂಬೆಗಳನ್ನು ದಸರಾದಲ್ಲಿ ಕೂರಿಸಿ ಖುಷಿ ಪಡುತ್ತೇವೆ ಮೇಡಮ್, ಧನ್ಯವಾದಗಳು ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಇ ಎಸ್ ಬಡಾವಣೆ ಹೊಸದುರ್ಗದಿಂದ ಮೆಸೇಜ್ ಮಾಡಿ ಹೇಳ್ತಾ

ದಾರಿ ಬಹಳ ಖುಷಿಯಾಯಿತು. ಗೊಂಬೆಗಳ ಹಬ್ಬದ ಟೈಮ್ನಲ್ಲಿ ನೀವು ಗೊಂಬೆಗಳನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸದ ಬಗ್ಗೆ ತಿಳಿಸಿದ್ದಕ್ಕೆ, ಹಾಗೆ ಚಂದ್ರಶೇಖರ್ ನಾಯಕ ಜೀವನ್ ಭೀಮಾ ನಗರ್ ದಾವಣಗೆರೆಯಿಂದ ನಮಸ್ಕಾರ ಮೇಡಮ್. ನಮ್ಮ ತಂದೆ ಮತ್ತು ನಮ್ಮ ತಾಯಿ ದೀಪಾವಳಿ ದಿನ ಹಳೆಯ ಒಂದು ಪೇಸೆ, ಎರಡು ಪೇಸೆ, ಹಳೆಯ ಒಂದು ರೂಪಾಯಿ, ಎರಡು ರೂಪಾಯಿ ಪೂಜೆಯಲ್ಲಿ ಇಡುತ್ತಾ ಇದ್ರು. ಈಗ ನಮ್ಮ ತಂದೆ ಮತ್ತು ತಾಯಿ ಇಲ್ಲ, ಅವರ ನೆನಪಿಗೆ ಈ ಹಳೆಯ ನಾಣ್ಯ ಪೂಜೆಯಲ್ಲಿ ಬಳಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಿತ್ರಾವಳಿ ನೋಡುವಾಗೆಲ್ಲ ಹಳೆಯ ದಿನಗಳ ನೆನಪು ನೆನಪಾಗಿ ನಗ್ತೀನಿ ಅಳ್ತೀನಿ ಖುಷಿಗೆ. ಈಗೆಲ್ಲ ಅಂಗೈಲಿದೆ ಜಗತ್ತು, ಆದರೆ ಮನಸ್ಸೇ ಕಾಣೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಹೌದು, ಅಂಗೈಲಿದೆ ಜಗತ್ತು, ಆದರೆ ಮನಸ್ಸು ಮಾತ್ರ ಎಲ್ಲೋ ಕಾಣೆಯಾಗಿದೆ. ನಿಮ್ಮ ಮಾತು ನಿಜ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರಿದು, ನಾನು ಮನೆ ಕಟ್ಟಲು ಪ್ರಾರಂಭಿಸಿದಾಗ 1992 ಪೋಸ್ಟ್ ಮೂಲಕ 10,000 ರೂಪಾಯಿಗಳ ಚೆಕ್ಕನ್ನು ಕಳುಹಿಸಿ ಸಹಾಯ ಮಾಡಿದ್ರು. ಅದರ ರಶೀದಿ ಇಂದಿಗೂ ನನ್ನ ಬಳಿ ಇದೆ. ಹಾಗೆಯೇ 1974 ನನ್ನ ತಾಯಿ ನನಗೆ ನೀಡಿದ ದೇವರ ಸ್ತುತಿ ಪ್ರಾರ್ಥನೆ ಪುಸ್ತಕವನ್ನು ನಾನು ಭದ್ರವಾಗಿ ಇಟ್ಟುಕೊಂಡಿದ್ದೇನೆ. ಇವೆಲ್ಲವೂ ಅವರ ಮೇಲಿನ ನನ್ನ ಪ್ರೀತಿ ಭಕ್ತಿ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸುವ ಅಮೂಲ್ಯ ನೆನಪುಗಳಾಗಿವೆ. ನಾನು ತಾಯಿ ತಂದೆ ನೆನಪಾಗಿ ಇಟ್ಟಿರುವಂತಹ ವಸ್ತು, ಅದನ್ನು ನಾವು ಈಗಲೂ ಕೂಡ ಉಳಿಸಿಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏ ಹರಿಹರನ್ ವಿಜ್ಞಾನ ನಗರದಿಂದ ಮತ್ತಷ್ಟು ಸಂದೇಶಗಳಿವೆ. ನೀವು ಕೂಡ ತಿಳಿಸ್ಬಹುದು ನಿಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕಲೆಕ್ಟ್ ಮಾಡುವಂಥ ಅಭ್ಯಾಸ ಇದೆಯಾ ಅಂತ. ಇದು ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ವಿಷಯ. ಒಂದ್ಸಲ ನೀವೆಲ್ಲರೂ ಇದೇ ವಿಷಯವನ್ನು ತಗೊಳ್ಳಿ, ಮಾತಾಡಿ, ನಾವೆಲ್ಲರೂ ಸಂದೇಶಗಳನ್ನ ಕಳಿಸ್ಬೇಕು, ನಮ್ಮ ವಸ್ತುಗಳ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ವಸ್ತುವನ್ನು ನೀವು ಕಲೆಕ್ಟ್ ಮಾಡ್ತೀರಾ, ಅದರ ವಿಶೇಷತೆ ಏನು ಅಂತ ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9840910013948090103. ಈಗ ಮಜ್ನು ಚಿತ್ರದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ಸಮಯ ಆಗಿದೆ 10:37:32. ನೀವು ಟ್ಯೂನ್ ಮಾಡಿದ್ದೀರಾ 101.3 MHz ನಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಸಾಗ್ತಾ ಇದೆ. ವಸ್ತುಗಳ ಸಂಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಹಾಗೆ ನಿಮ್ಮ ಸಂದೇಶಗಳು ಬರ್ತಾ ಇವೆ, ಬರ್ತಾ ಇರಲಿ. ಇನ್ನು ವಸ್ತುಗಳ ಸಂಗ್ರಹ ಅಂತ ಅಂದಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಅಂಚೆ ಚೀಟಿಗಳನ್ನ ಕಲೆಕ್ಟ್ ಮಾಡ್ತೀವಿ, ಹಾಗೆ ಹಳೆಯ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ತೀವಿ ಅಂತ. ಈ ಕಾಯಿನ್ಸ್ನ ಒಂದು ಸ್ಟಡಿ ಮಾಡೋದಕ್ಕೆ ಅಥವಾ ಅದರ ಅಧ್ಯಯನಕ್ಕೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರೀತಾರೆ. ಹಾಗೆ ಈ ನಾಣ್ಯಗಳನ್ನು ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವಂಥ ವ್ಯಕ್ತಿಗೆ ಅಥವಾ ಅದರ ಸಂಗ್ರಹವನ್ನು ಮಾಡುವಂಥ ವ್ಯಕ್ತಿಗೆ ನ್ಯೂಮಿಸ್ಮ್ಯಾಟಿಸ್ಟ್ ಅಂತ ಕರೀತಾರೆ. ಅಂಚೆ ಚೀಟಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಆ ಒಂದು ಬ್ರ್ಯಾಂಚ್ಗೆ ಏನಂತ ಕರೀತಾರೆ ಅಂದರೆ ಫಿಲಟೆಲಿ ಅಂತ. ಸೊ ಅಂಚೆ ಚೀಟಿಗಳನ್ನ ಕಲೆಕ್ಟ್ ಮಾಡುವಂಥ ವ್ಯಕ್ತಿಗೆ, ಅದರ ಬಗ್ಗೆ ಅಧ್ಯಯನವನ್ನು ನಡೆಸುವಂಥ ವ್ಯಕ್ತಿಗೆ ಫಿಲಟೆಲಿಸ್ಟ್ ಅಂತ ಕರೀತಾರೆ. ಹಾಗೇ ಈ ವಸ್ತುಗಳ ಕಲೆಕ್ಷನ್ನ ನೋಡ್ತಿದ್ರೆ ನಮಗೆ ಆ ವಸ್ತುಗಳನ್ನು ನೋಡ್ತಿದ್ರೆ ಆ ವ್ಯಕ್ತಿ ಕಲೆಕ್ಟ್ ಮಾಡಿರುವಂಥ ವ್ಯಕ್ತಿ ಹೇಗೆ ಅಥವಾ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತಂತೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಹಳೆಯ ಕಾಯಿನ್ಸ್ನ ಕಲೆಕ್ಟ್ ಮಾಡುವಂಥ ವ್ಯಕ್ತಿಗೆ ಅದು ಎರಡು ಕಾರಣಗಳಿಂದ ಅವ್ರು ಕಲೆಕ್ಟ್ ಮಾಡ್ಬೋದು. ಒಂದು, ಅವರ ಮನೆಯ ಪೂರ್ವಿಕರು ಸಂಗ್ರಹಿಸಿರುವಂತಹ ನಾಣ್ಯಗಳನ್ನ ಅವರು ಕಲೆಕ್ಟ್ ಮಾಡಿರಬಹುದು, ಅಥವಾ ಅವರು ಆಸಕ್ತಿಯಿಂದ ಕಲೆಕ್ಟ್ ಮಾಡ್ತಾ ಇದ್ರೆ ಹಳೆಯ ನಾಣ್ಯಗಳು ಹೇಗಿತ್ತು, ಆ ಕಾಲಮಾನ, ಆ ಒಂದು ಕಾಲಘಟ್ಟವನ್ನು ತಿಳ್ಕೊಳ್ಳುವಂಥದ್ದಾಗಿರ್ಬೋದು, ಇತಿಹಾಸದ ಬಗ್ಗೆ ಆಸಕ್ತಿ ಇರಬಹುದು. ಸೊ ಅಂಥವರು ಹಳೆಯ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೇ ಈ ಅಂಚೆ ಚೀಟಿಗಳ ಬಗ್ಗೆನೂ ಅಷ್ಟೇ, ಅವ್ರಿಗೆ ಒಂದು ರೀತಿ ಕುತೂಹಲ ಇರುತ್ತೆ. ಬೇರೆ ದೇಶಗಳ ಅಂಚೆ ಚೀಟಿಗಳು ಹೇಗಿರುತ್ತೆ, ಅದರಲ್ಲಿರುವಂತಹ ವಿಭಿನ್ನವಾದ ವಿನ್ಯಾಸಗಳಾಗಿರ್ಬೋದು, ಹಾಗೆ ಅಲ್ಲಿ ಇರುವಂತಹ ವಿಷಯಗಳು, ಚಿತ್ರಗಳು, ವ್ಯಕ್ತಿಗಳು, ಇದರೆಲ್ಲದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ. ಸೊ ಅಲ್ಲೂ ಕೂಡ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಂಥ ಆಸಕ್ತಿ ಇರೋರು ಈ ಕಾಯಿನ್ಸ್ನ ಹಾಗೆ ಈ ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತಷ್ಟು ವಸ್ತುಗಳನ್ನ ಕಲೆಕ್ಟ್ ಮಾಡೋರು ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಥವಾ ಅವರು ಹೇಗೆ ಅನ್ನೋದನ್ನು ಜನರಲ್ ಆಗಿ ಹೇಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ.

ಅಂದರೆ ನಾವು ಸಂಗ್ರಹಿಸುವಂಥ ವಸ್ತುಗಳು, ನಮ್ಮ ಕಲೆಕ್ಷನ್ ನಮ್ಮ ಬಗ್ಗೆ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಕಲೆಕ್ಟ್ ಮಾಡಿದಂಥ ವ್ಯಕ್ತಿಗಳಿಗೆ ಇದ್ದೇ ಇರುತ್ತೆ. ಈ ಕಾಯಿನ್ಸ್ ಅಥವಾ ಈ ಹಳೆಯ ವಸ್ತುಗಳು ಏನೇ ಆಗಿರ್ಬೋದು, ಅದನ್ನು ಕಲೆಕ್ಟ್ ಮಾಡೋರಿಗೆ ಇತಿಹಾಸದ ಬಗ್ಗೆ ಆಸಕ್ತಿ ಇರುತ್ತೆ, ಅದರ ಬಗ್ಗೆ ತಿಳ್ಕೊಳ್ಳೋಂಥ ಕುತೂಹಲ ಇರುತ್ತೆ. ಹಾಗೆ ಅದನ್ನು ತಿಳ್ಕೊಳ್ತಾರೆ, ಅದರಲ್ಲಿ ಇರುವಂಥ ಆಸಕ್ತಿಯಿಂದನೇ ಅವರು ಆ ಒಂದು ಹವ್ಯಾಸವನ್ನು ರೂಢಿಸ್ಕೊಂಡಿರ್ತಾರೆ. ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಆ ಕಾಯಿನ್ಸ್ನ ಕಲೆಕ್ಟ್ ಮಾಡೋದಾಗಿರ್ಬೋದು, ಅಥವಾ ಕಾಯಿನ್ಸ್ನ ಕಲೆಕ್ಟ್ ಮಾಡ್ತಾ ಅವ್ರಿಗೆ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಮೂಡಿರಲೂಬಹುದು. ಎರಡೂ ರೀತಿ ಚಾನ್ಸಸ್ ಇರುತ್ತೆ. ಹಾಗೆಯೇ ಕೆಲವೊಂದು ವಸ್ತುಗಳು ಹೇಗೆ ಅಂದರೆ, ಅದು ಸುಮ್ಮನೆ ಮನೆಯಲ್ಲಿ ಹಾಗೇ ಇಟ್ಟಿರ್ತಾರೆ, ಆ ರೀತಿಯ ವಸ್ತುಗಳನ್ನ ನೋಡ್ತಾ ನೋಡ್ತಾ ನಾವು ಕೂಡ ಇದೇ ರೀತಿಯ ವಸ್ತುಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಕೂಡ ಕೆಲವರಿಗೆ ಅನಿಸುತ್ತೆ. ಅಂತಹ ವಸ್ತುಗಳಲ್ಲಿ ಮೊದಲನೆಯದು ಅಂದರೆ ಪೆನ್. ಹಳೆಯ ಯಾವುದೋ ಒಂದು ಪೆನ್ನನ್ನು ಮನೆಯಲ್ಲಿ ನೋಡಿರ್ತಾರೆ ಮಕ್ಕಳು ಚಿಕ್ಕವರಿದ್ದಾಗ. ಸೊ ಆ ಪೆನ್ನನ್ನು ನೋಡಿದಾಗ ಈ ಪೆನ್ ಒಂಥರ ಅವ್ರಿಗೆ ಮಕ್ಕಳಿಗೆ ಕುತೂಹಲ ಹೆಚ್ಚು, ಹಾಗಾಗಿ ಒಂದು ರೀತಿ ವಿಶೇಷವಾಗಿ ಕಾಣಿಸಿರುತ್ತೆ. ಸೊ ನಾವು ಪೆನ್ಗಳನ್ನ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಆಗ ಅವ್ರಿಗೆ ಮೂಡಿರಬಹುದು. ಇದೇನೋ ಒಂಥರ ಸ್ಪೆಷಲ್ ಆಗಿದೆ ಈ ಪೆನ್, ಇದನ್ನು ನಮ್ಮ ತಂದೆ ಯೂಸ್ ಮಾಡ್ತಿದ್ರಂತೆ, ನಮ್ಮ ತಾತ ಯೂಸ್ ಮಾಡ್ತಾ ಇದ್ರಂತೆ, ಈ ರೀತಿಯ ಪೆನ್ಗಳು ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ತಿಳ್ಕೊಬೇಕು, ಅಥವಾ ಇದೇ ರೀತಿಯ ವಿವಿಧ ಬಗೆಯ ಪೆನ್ಗಳನ್ನ ನಾವು ಕೂಡ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಮೂಡಬಹುದು. ಸೊ ಪೆನ್ಗಳ ಬಗ್ಗೆ ಇಂಟ್ರೆಸ್ಟ್ ಕೂಡ ಹಾಗೆ ಮೂಡುತ್ತೆ. ನಮ್ಮ ಸ್ನೇಹಿತರು ಆಗಲೇ ಸಂದೇಶವನ್ನು ಕಳಿಸಿ ತಿಳಿಸಿದ್ರು ಪೆನ್ಗಳನ್ನ ಕಲೆಕ್ಟ್ ಮಾಡೋ ಅಭ್ಯಾಸ ಇದೆ ಅಂತ. ಹಾಗೆ ಎಷ್ಟೋ ಬಗೆಯ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಇನ್ನು ಕಿಚನಲ್ಲಿ ನೋಡೋದಾದರೆ ವಿವಿಧ ಬಗೆಯ ಕಪ್ಗಳನ್ನ ಕಲೆಕ್ಟ್ ಮಾಡುವಂಥ ಅಭ್ಯಾಸ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇರುತ್ತೆ. ಅದರಲ್ಲೂ ಈ ಕಾಫಿ ಕಪ್ಗಳು, ಎಷ್ಟೇ ಕಾಫಿ ಕಪ್ಗಳು ಮನೇಲಿದ್ದರೂ ಬೇರೆ ಬೇರೆ ರೀತಿಯ ಕಾಫಿ ಕಪ್ಗಳನ್ನ ತಂದು ತಂದು ಇಡ್ತಾ ಇರ್ತಾರೆ, ಶೋಕೇಸ್ನಲ್ಲಿ ಇಡ್ತಾರೆ. ಹಾಗೆ ಕೆಲವೊಂದು ಯೂಸ್ ಮಾಡ್ಬೋದು, ಕೆಲವೊಂದು ಬಳಸದೇನು ಇರ್ಬೋದು, ಏನೇ ಆದರೂ ಕಲೆಕ್ಟ್ ಮಾಡುವಂಥ ಅಭ್ಯಾಸ, ಅದರಲ್ಲಿನೋ ಒಂಥರ ಖುಷಿ ಸಿಗ್ತಿರುತ್ತೆ. ಹಾಗಾಗಿ ಕಿಚನಲ್ಲಿ ಅಲ್ಲಿ ಒಂದು ಶೋಕೇಸ್ನಲ್ಲಿ ಒಂದಷ್ಟು ಕಾಫಿ ಕಪ್ಗಳಿರುತ್ತೆ. ಯೂಸ್ ಆಗುತ್ತಾ ಇಲ್ವಾ ಅನ್ನೋದು ಅದು ಆಮೇಲಿನ ಮಾತು, ಆದರೂ ಸಹ ಕಲೆಕ್ಟ್ ಮಾಡುವಂತಹ ಹವ್ಯಾಸವನ್ನು ತುಂಬ ಜನರು ಬೆಳೆಸ್ಕೊಂಡಿರ್ತಾರೆ. ನೀವು ಕೂಡ ತಿಳಿಸ್ಬೋದು, ನೀವು ಯಾವುದಾದ್ರೂ ವಸ್ತುವನ್ನು ಕಲೆಕ್ಟ್ ಮಾಡ್ತೀರಾ, ಯಾವ ವಸ್ತು ನೀವು ಬಹಳ ವರ್ಷಗಳಿಂದ ಕಲೆಕ್ಟ್ ಮಾಡ್ತಾ ಬಂದಿದ್ದೀರಾ, ಅದರ ವಿಶೇಷತೆ ಏನು ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9490130130134800901013. ಈಗ ಪ್ರೀತ್ಸೋ ತಪ್ಪ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನಸಿನ ಲೋಕ.

ಮಾತಿನ ಮಳೆಯು ತುಂಬಿದೆ, ಹೊರಗೆ ಬಾರದೆ ನಿಂತಿದೆ, ಮಿಂಚಿದೆ ಗುಡುಗಿದೆ. ಸೋನೆ ಮಳೆಯಾಗಿ ಆದರೂ ಮೆಲ್ಲ ಮೆಲ್ಲ ಬರಬಾರದೆ

ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಬಿಸಿ ಬಿಸಿ ರಾಗಿ ಮುದ್ದೆ, ಬೆಂಡೆಕಾಯಿ ಸಾರು, ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಇನ್ವೈಟ್ ಮಾಡಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ಆನಂದ ಕುಲಕರ್ಣಿ, ಸುಲೇಪೇಟದಿಂದ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿನ ಹಾಡುಗಳೆಲ್ಲವೂ ನನಗೆ ಮೆಚ್ಚುಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಓಲ್ಡ್ ಕಾಯಿನ್ಸ್ ಕಲೆಕ್ಷನ್ ಇದ್ದಾವೆ ಅಂತ ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್ ಲೋಹಿತ್ ಮುಳಬಾಗಿಲು ಮುತ್ಯಾಲಪೇಟೆಯಿಂದ ಸಂದೇಶವನ್ನು ಕಳಿಸಿ ಗೀತೆಗಳನ್ನು ಮೆಚ್ಚಿದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ನನ್ನಲ್ಲಿ ಸಂಗ್ರಹಿಸುವಂಥ ಅಭ್ಯಾಸ ಮೊದಲಿನಿಂದಲೂ ಇದೆ. ಬೇರೆ ಬೇರೆ ದೇಶಗಳ ನೋಟುಗಳು, ಕಾಯಿನ್ಗಳು ಇದ್ದಾವೆ. ಅದರಲ್ಲೂ ನಾಡಿನ ದಿನಪತ್ರಿಕೆಯಲ್ಲಿ ಮೂಡಿ ಬರುವಂಥ ಸಿನಿಮಾ ಸುದ್ದಿಗಳು, ಕಲಾವಿದರು ಅವರ ಬಗೆಗಿನ ಬರಹಗಳನ್ನು ಓದಿ ಅದನ್ನು ಜೋಪಾನವಾಗಿ ಇಟ್ಕೊಳ್ಳುವಂಥ ಅಭ್ಯಾಸ ಇದೆ. ಮೇಡಮ್, ನಾನು ಹೇಳುತ್ತಿರೋದು 100ಕ್ಕೆ 100 ಗ್ಯಾರಂಟಿ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಯಾಕೆ 100ಕ್ಕೆ 100 ಗ್ಯಾರಂಟಿ ಅಂತ ಹೇಳಿದರೆ ಅರ್ಥ ಆಗ್ತಿಲ್ಲ. ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್ ನಮಸ್ಕಾರ, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಇರಕಲಗಡ್ಡದಿಂದ ರಮೇಶ್ ನೆಲಜೇರಿ ಅಂತ ಹೇಳ್ತಾ ಇದ್ದಾರೆ ಇವರು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಓದಿದಂತಹ ಸರ್ಟಿಫಿಕೇಟ್ಗಳು, ಕೆಲಸ ಮಾಡಿದಂಥ ಕಂಪನಿಯ ಐ ಡಿ ಕಾರ್ಡ್ಗಳು ಇವುಗಳು ನನ್ನ ಸಂಗ್ರಹದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಕೂಡ ಬಹಳ ಮುಖ್ಯವಾದಂತಹ ಸಂಗ್ರಹನೇ ಅಲ್ವಾ? ಬಹಳ ವರ್ಷಗಳಾದಮೇಲೆ ಖುಷಿ ಕೊಡುತ್ತೆ. ಯಾವ ಕಂಪ್ನಿಯಲ್ಲಿ ಮೊದಲು ಕೆಲಸ ಮಾಡಿದ್ವಿ ಅಂತ ಐ ಡಿ ಕಾರ್ಡನ್ನ ನೋಡಿದಾಗ ಒಂದು ರೀತಿ ಖುಷಿಯಾಗುತ್ತೆ. ಹಾಗೆ ಸರ್ಟಿಫಿಕೇಟ್ಗಳಂತೂ ಸಂಗ್ರಹದಲ್ಲಿ ಇರಲೇಬೇಕಲ್ವಾ, ಕಡ್ಡಾಯವಾಗಿ. ಹಾಗೆ ಕನಸು ಕಾಣದೆ ಮನಸ್ಸಿನಲ್ಲಿಯೇ ಈ ಗೀತೆಗಳನ್ನು ಕೇಳಿ ಆನಂದಿಸುತ್ತಾ ಸ್ವರ್ಗ ಲೋಕ ದರ್ಶನ ಮಾಡಿದ ಅನುಭವ ಆಯಿತು ಮೇಡಮ್ ಅಂತ ಸಂದೇಶವನ್ನು ಕಳಿಸಿರೋದು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಹನುಮಂತ ರಾಜು ದಾಸರಹಳ್ಳಿಯಿಂದ, ತುಂಬ ದಿನ ಆದಮೇಲೆ ನಿಮ್ಮ ವಾಯ್ಸ್ ಕೇಳ್ತಿದ್ದೀನಿ, ತುಂಬ ಖುಷಿಯಾಯಿತು, ಬಾಲ್ಯದ ಜೀವನ ನೆನಪು ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಚಿಕ್ಕವನಾಗಿದ್ದಾಗ ಮ್ಯಾಚ್ ಬಾಕ್ಸ್ ಕಲೆಕ್ಟ್ ಮಾಡಿ ಆಟ ಆಡ್ತಿದ್ವಿ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗೆ ಮಂಜುರಾಣಿ ಅಮೃತವರ್ಷಿಣಿ ಮೈಸೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್, ಒಳ್ಳೆಯ ವಿಷಯ ನೀಡಿದ್ದೀರಿ. ನನ್ನ ಸಂಗ್ರಹದ ವಿಷಯ ಕೇಳಿದಾಗ ವಿಚಿತ್ರ ಎನಿಸಬಹುದು, ಆದರೂ ಇದು ಸತ್ಯ. ಈ ಸಂಗ್ರಹದಲ್ಲಿ ನನ್ನ ಮನಸ್ಸಿಗೆ ಖುಷಿ ಇದೆ. ನನ್ನ ಬಳಿ ಸುಮಾರು 3000 ಮೀರಿ ಕನ್ನಡದ ಹಳೆಯ ಚಿತ್ರಗೀತೆಗಳ ಸಂಗ್ರಹವಿದೆ. ಅವುಗಳನ್ನು ಪ್ರತಿದಿನ ಕೇಳುತ್ತಾ ಕೇಳುತ್ತಾ ನನ್ನ ಸಂಗ್ರಹವನ್ನು ಜೋಪಾನ ಮಾಡುತ್ತಾ ನಾನು ಸಹ ಜೋಪಾನವಾಗಿದ್ದೇನೆ ಇದುವರೆಗೂ. ಓಕೆ, ಕಾರಣ ಸದಾ ನನ್ನಿಷ್ಟದ ಗೀತೆಗಳನ್ನು ಗುನುಗುತ್ತಲೇ ಇರುತ್ತೇನೆ. ಹಾಗೆ ನನ್ನ ಬಳಿ ಹಲವಾರು ಪುಸ್ತಕಗಳ ಸಂಗ್ರಹವೂ ಇದೆ. ಇವುಗಳ ಸಂಗ್ರಹದೊಂದಿಗೆ ನನ್ನ ಹಾಗೂ ನನ್ನ ಮಗಳ ಖುಷಿ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಎಲ್ಲರೂ ಕೂಡ ಒಂದೇ ರೀತಿಯ ವಸ್ತುಗಳನ್ನ ಕಳಿಸ್ತಿದ್ರಿ, ಆದರೆ ನೀವು ಸ್ವಲ್ಪ ಡಿಫ್ರೆಂಟಾಗಿ ಕಲೆಕ್ಷನ್ ಮಾಡಿದ್ದೀರಾ. ಅದು ಹಳೆಯ ಚಿತ್ರಗೀತೆಗಳ ಸಂಗ್ರಹ ಅಂತ ಕೇಳಿ ಖುಷಿಯಾಯಿತು. ಹೀಗೆ ಗೀತೆಗಳನ್ನ ಕೇಳ್ತಾ ನೀವು ಸಹ ಖುಷಿಯಾಗಿರಿ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರಿದು, ಮೈಸೂರಿನ ವಿದ್ಯಾರಣ್ಯಪುರಂನ ರಾಮ್ಪ್ರಸಾದ್ರವರ ಸಂದೇಶ ಬಂದಿದೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಸ್ಪರ್ಶ ಚಿತ್ರದ ಈ ಹಾಡಿನ ನಂತರ

ಕನಸಿನ ಲೋಕ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಮಯ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಮೈಸೂರಿನ ವಿದ್ಯಾರಣ್ಯಪುರಂನ ರಾಮಪ್ರಸಾದ್ ಅವರ ಸಂದೇಶ ಬಂದಿದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅದ್ಭುತವಾದ ವಿಚಾರವನ್ನು ತೆಗೆದುಕೊಂಡು ಉತ್ತಮವಾದ ಮಾಹಿತಿಯನ್ನು ನೀಡುತ್ತಿದ್ದೀರಿ. ನನ್ನ ಆಸಕ್ತಿ, ನಾನು ಬಳಸುವ ಪ್ರತಿಯೊಂದು ವಸ್ತುವನ್ನು ಇಷ್ಟಪಟ್ಟು ಎಷ್ಟೇ ಹಳೆಯದಾದರೂ ಅದನ್ನು ಜೋಪಾನ ಮಾಡುವುದು ನನ್ನ ಅಭ್ಯಾಸ. ನಾನು ಮಾಡುವ ಎಲ್ಲ ಪದಾರ್ಥಗಳನ್ನು ನೋಡಿ ನೀವೇನು ಈ ರೀತಿ ಜೋಡಿಸುತ್ತೀರಲ್ಲ ಎಂದು ಮನೆಯಲ್ಲಿ ಮಾತನಾಡುತ್ತಾರೆ. ನನಗೆ ಅವಶ್ಯಕತೆ ಇರಲಿ ಇಲ್ಲದಿರಲಿ ನನ್ನ ಪ್ರೀತಿಯ ವಸ್ತುಗಳನ್ನು ಜೋಪಾನ ಮಾಡುತ್ತಿರುತ್ತೇನೆ, ಇದು ನನಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹೌದು, ವಸ್ತುಗಳನ್ನು ಜೋಪಾನವಾಗಿ ಇಡಬೇಕಾಗತ್ತೆ. ಅದರಲ್ಲೂ ನೀವೊಂದು ಮಾತನ್ನು ಹೇಳಿದ್ದೀರಾ, ಅವಶ್ಯಕತೆ ಇರಲಿ ಇಲ್ಲದಿರಲಿ ಅಂತ. ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ಬಿಸಾಡೋರೆ ಹೆಚ್ಚು, ಆದರೆ ನೀವು ಜೋಪಾನವಾಗಿ ಇಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ಖುಷಿಯಾಯಿತು ರಾಮಪ್ರಸಾದ್ರವರೇ. ಹಾಗೆ ರಾಜೇಶ್ರವರ ಸಂದೇಶ ಬಂದಿದೆ. ಅನುಷಾ ಸಂದೇಶವನ್ನು ಕಳಿಸಿದ್ದಾರೆ. ಜಗದೀಶ ಎಲ್ ಕೆ ಎಣ್ಣಿ ಹೊಸಹಳ್ಳಿ ತಾಲೂಕು ರಾಣೆಬೆನ್ನೂರಿನಿಂದ ಹೇಳ್ತಾ ಇದ್ದಾರೆ, ನನ್ನ ಸಂಗ್ರಹ ಗಾದೆ ಮಾತು, ಸುಮಾರು 1,000ಕ್ಕಿಂತ ಹೆಚ್ಚಿನ ಗಾದೆಗಳನ್ನು ಸಂಗ್ರಹಿಸಿದ್ದೇನೆ. ಜೊತೆಗೆ ಒಳ್ಳೆಯ ಪುಸ್ತಕ ಸಂಗ್ರಹಿಸಿ ಓದುವುದು ನನ್ನ ಹವ್ಯಾಸ. ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಪುಸ್ತಕಗಳನ್ನು ಸಂಗ್ರಹಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಹವ್ಯಾಸ, ಹೀಗೆ ಮುಂದುವರಿಲಿ. ಮೇಡಮ್, ನಾವು 3 ಅಣ್ಣ ತಮ್ಮಂದಿರು, ಬಾಲ್ಯದಿಂದಲೂ ಕ್ರಿಕೆಟ್ ಪ್ರೇಮಿಗಳು. ಕ್ರಿಕೆಟ್ಗೆ ಸಂಬಂಧಿಸಿದ ಕೆಲವು ಕ್ರೀಡಾ ವಾರಪತ್ರಿಕೆಗಳು ಮತ್ತು ಕೆಲವು ಆಟಗಾರರು ಸಾಧನೆ ಮಾಡಿದಂಥ ಪತ್ರಿಕೆಯ ಸಂಗ್ರಹ, ಅಜ್ಜ ಅಜ್ಜಿಯ ಕಾಲದ ಕೆಲವು ಹಳೆಯ ಸಾಮಾನುಗಳನ್ನು ಈಗಲೂ ಕೆಲವು ತೆಗೆದಿಟ್ಟುಕೊಂಡಿದ್ದೇವೆ ಮೇಡಮ್ ಅಂತ ಉಮೇಶ್ ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಚಿದಾನಂದ್ರವರ ಸಂದೇಶ ಬಂದಿದೆ. ಮತ್ಯಾರ ಸಂದೇಶ, ಇದು ಸಿನಿಮಾ ಟಿಕೆಟ್ಗಳನ್ನ ಕಲೆಕ್ಟ್ ಮಾಡುವಂಥ ಅಭ್ಯಾಸ ನನಗೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸ್ ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ. ಓಕೆ, ಹಾಗೆ ಒಂದು ಘಟನೆಯನ್ನು ಕೂಡ ಇವರು ಹಂಚಿಕೊಂಡಿದ್ದಾರೆ. ಧನ್ಯವಾದ, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ನಂಬರ್ನಿಗೆ 2000 ಇವರ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೇರೆ ಕುಕ್ಕನೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಮೇಡಮ್, ರೈನ್ಬೋದಲ್ಲಿ ಪ್ರಸಾರವಾಗ್ತಾ ಇರುವಂಥ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಗೀತೆಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ, ನೆಮ್ಮದಿ ನೀಡ್ತಾ ಇದೆ. ದಿನದ ಆಯಾಸವನ್ನು ಮರೆಸಿ ಸುಂದರವಾದ ಕನಸಿನ ಲೋಕಕ್ಕೆ ಕರೆದೊಯ್ಯುವಂತಹ ಅದ್ಭುತ ಕಾರ್ಯಕ್ರಮವಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಸಂದೇಶಗಳನ್ನ ನೋಡಿದ್ದಾಯಿತು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈ ವಸ್ತುಗಳ ಸಂಗ್ರಹ ಕೆಲವೊಂದ್ಸಲ ಹೇಗೆ ಅಂದರೆ ಇದೇ ವಸ್ತುನೇ ಕಲೆಕ್ಟ್ ಮಾಡಬೇಕು ಅಂತಲ್ಲ, ಅಂದರೆ ಪೆನ್ಗಳನ್ನ ಸಂಗ್ರಹ ಮಾಡೋರು ಪೆನ್ಗಳನ್ನೇ ಮಾಡ್ತಾರೆ ಅಂತ ಹೇಳೋದಕ್ಕಲ್ಲ. ಕೆಲವೊಂದ್ಸಲ ಹೇಗಾಗುತ್ತೆ ಅಂದರೆ ವಿಭಿನ್ನ ಬಗೆಯ ವಸ್ತುಗಳ ಸಂಗ್ರಹ ಆಗುತ್ತೆ. ಒಂದೊಂದು ಟ್ರಿಪ್ಗೆ ಹೋದಾಗ, ಒಂದೊಂದು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಯಾವುದೋ ಒಂದು ವಿಶೇಷವಾದ ವಸ್ತು ಕಣ್ಣಿಗೆ ಬೀಳುತ್ತೆ. ಅಂತಹ ವಸ್ತುವನ್ನು ಕೂಡ ಕಲೆಕ್ಟ್ ಮಾಡುವಂತಹವ್ರು ಇರ್ತಾರೆ. ಅಂದರೆ ಒಂದು ಊರಲ್ಲಿ ಒಂದು ವಸ್ತುವನ್ನು ಆಯ್ಕೆ ಮಾಡ್ಕೊಂಡು ತೊಗೊಂಡು ಬಂದರೆ ಮತ್ತೊಂದು ಕಡೆ ಹೋದಾಗ ಮತ್ತೊಂದು ವಸ್ತು, ಹೀಗೆ ಒಂದೇ ಬಗೆಯ ವಸ್ತುಗಳನ್ನ ಕಲೆಕ್ಟ್ ಮಾಡ್ದೇನೆ ಬೇರೆ ಬೇರೆ ವಸ್ತುಗಳನ್ನ ಬೇರೆ ಬೇರೆ ಸ್ಥಳಗಳಿಂದ ತಂದು ಸಂಗ್ರಹ ಮಾಡೋರು ಕೂಡ ಇರ್ತಾರೆ. ಇದು ಕೂಡ ಒಂದು ರೀತಿ ಕಲೆಕ್ಷನ್ನೇ ಆಗಿರುತ್ತೆ. ಹಾಗೆ ವಸ್ತುಗಳ ಸಂಗ್ರಹ ಅಂದಾಗ ಕೆಲವರು ಹಳೆಯ ಗ್ರೀಟಿಂಗ್ ಕಾರ್ಡ್ಗಳು, ಅಂದರೆ ಸ್ಕೂಲ್ನಲ್ಲಿ ಫ್ರೆಂಡ್ಸ್ ಕೊಟ್ಟಂಥ ಗ್ರೀಟಿಂಗ್ ಕಾರ್ಡ್ಸ್ ಆಗಿರ್ಬೋದು, ಆಗ ಕೊಟ್ಟಂಥ ಫ್ರೆಂಡ್ಶಿಪ್ ಬ್ಯಾಂಡ್ಸ್ ಆಗಿರ್ಬೋದು, ಇದೆಲ್ಲವನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿರ್ತಾರೆ. ಹಾಗೆ ಅವ್ರು ಕೊಟ್ಟಂಥ ಪುಟ್ಟ ಪುಟ್ಟ ಗಿಫ್ಟ್ಗಳಾಗಬಹುದು, ಅದೆಲ್ಲವೂ ಈಗಲೂ ಸಹ, ಅಂದರೆ ಎಷ್ಟೇ ವರ್ಷ ಆದರೂ ಸಹ, ಅವರು ಬಹಳ ವರ್ಷಗಳನ್ನ ಕಳೆದ್ರೂ ಸಹ, ದೊಡ್ಡವರಾಗಿದ್ದರೂ ಸಹ, ಅವರ ಬಳಿ ಅವರ ಫ್ರೆಂಡ್ಸ್ ಕೊಟ್ಟಂಥ ಗಿಫ್ಟ್ಸ್ ಹಾಗೇ ಇರುತ್ತೆ. ಸೊ ಈ ವಸ್ತುಗಳ ಸಂಗ್ರಹ ಅಂದರೆ ಬರೀ ವಸ್ತುಗಳ ಸಂಗ್ರಹ ಅಂತಲೇ ನಾವು ನೋಡೋದಕ್ಕಾಗದೆ, ಇದರಲ್ಲಿ ಇನ್ನೊಂದು ಏನು ವಿಷಯ ಗೊತ್ತಾಗುತ್ತೆ ಅಂದರೆ, ಬಹಳ ಭಾವುಕ ಜೀವಿಗಳು, ಎಮೋಷ್ನಲ್ ಜೀವಿಗಳು ಯಾರಿರ್ತಾರೆ ಅವರು ಈ ರೀತಿಯ ವಸ್ತುಗಳನ್ನ ಸಂಗ್ರಹಿಸ್ತಾರೆ. ಅಂದರೆ ಈ ಸಂಗ್ರಹ ಇಷ್ಟ ಆಗೋದೇ ಯಾವಾಗ ಅಂದರೆ ಬಹಳ ವರ್ಷಗಳಾದಮೇಲೆ. ಈಗ ನಾವು ಯಾವುದೋ ಒಂದು ವಸ್ತುನ ತೊಗೊಂಡು ಬಂದು ಮನೇಲಿ ಇಟ್ಟಾಗ ಅದು ಅಷ್ಟು ನಮಗೆ ಖುಷಿ ಕೊಡದೇ ಇರ್ಬೋದು, ಆದರೆ ತುಂಬ ವರ್ಷಗಳಾದಮೇಲೆ ಅದೇ ವಸ್ತುನ ನಾವು ನೋಡಿದಾಗ ಅದರ ಬಗ್ಗೆ ನಮಗೆ ಏನೋ ಒಂದು ರೀತಿ ಭಾವನೆ ಉಂಟಾಗುತ್ತೆ. ಅಂದರೆ ಅದನ್ನು ತೊಗೊಂಡು ಬಂದಾಗ ಯಾವ ಒಂದು ಸಂದರ್ಭ ಇತ್ತು, ಅಥವಾ ಆ ಸಮಯವನ್ನು ನೆನೆಸ್ಕೊಂಡಾಗ ಅಲ್ಲಿ ಏನೋ ಒಂದು ಫೀಲಿಂಗ್ ನಮಗೆ ಶುರು ಆಗ್ಬೋದು. ಸೊ ಆದರೆ ಹಿಂದೆ ಇರುವಂಥ ಒಂದು ಸ್ಟೋರಿ ನಮಗೆ ಖುಷಿ ಕೊಡುತ್ತೆ. ಸೊ ಎಲ್ಲ ವಸ್ತುಗಳ ಜೊತೆಗೆ ನಮಗೆ ಒಂದು ಕನೆಕ್ಷನ್ ಇರುತ್ತೆ, ಅದರಲ್ಲೂ ನಮಗೆ ಇಷ್ಟ ಆಗುವಂಥ ವಸ್ತುಗಳ ಜೊತೆಗೆ ಕನೆಕ್ಷನ್ ಇದ್ದೇ ಇರುತ್ತೆ. ಹಾಗಾಗಿಯೇ ಈ ರೀತಿಯ ಕಲೆಕ್ಷನ್ಗಳಲ್ಲಿ ಕನೆಕ್ಷನ್ ಇದೆಯೇ ಅಂತ ಹೇಳ್ಬೋದು.

ಸೊ ಈ ವಸ್ತುಗಳ ಸಂಗ್ರಹ ಮಾಡೋದ್ರಿಂದ ನಮ್ಮ ಬಗ್ಗೆ ಪೂರ್ತಿ ಏನು ಎಲ್ರಿಗೂ ಗೊತ್ತಾಗದೇ ಇರ್ಬೋದು, ಆದರೆ ನಮ್ಮ ಇಂಟ್ರೆಸ್ಟ್ ಏನು, ನಮ್ಮ ಒಂದು ಅನುಭವ ಏನು ಅನ್ನೋದು ಅದರಲ್ಲಿರುತ್ತೆ. ಈಗ ವಸ್ತುಗಳ ಬಗ್ಗೆ ಕೇಳಿದಾಗ ನೀವೆಲ್ಲರೂ ಕೂಡ ನಿಮ್ಮ ಒಂದು ಇಷ್ಟದ ವಸ್ತು, ಯಾವ ವಸ್ತುನ ಕಲೆಕ್ಟ್ ಮಾಡ್ತಾ ಇದ್ದೀರಾ, ಅದರ ಅನುಭವ, ಅದರ ಆಸಕ್ತಿ ಹೇಗೆ, ಅದೆಲ್ಲವನ್ನು ತಿಳಿಸಿದ್ರಿ. ಅದರ ಜೊತೆಗೆ ನೆನಪುಗಳು ಕೂಡ ಇರುತ್ತೆ. ಸೊ ಇದೆಲ್ಲವೂ ಹೇಗೆ ಅಂದರೆ ಈ ಆಸಕ್ತಿ ಆಗ್ಬೋದು, ಅನುಭವ ಆಗ್ಬೋದು, ನೆನಪುಗಳಾಗ್ಬೋದು, ಇದೆಲ್ಲನೂ ವಸ್ತುಗಳ ಸಂಗ್ರಹದ ಜೊತೆಗೆ ಒಂದು ಸಣ್ಣ ಕಿಟಕಿ ಥರ ಕೆಲಸ ಮಾಡುತ್ತೆ. ಹೇಗೆ ಕಿಟಕಿಯನ್ನು ನೋಡಿದ್ರೆ ಮನೆ ಸಂಪೂರ್ಣವಾಗಿ ನಮಗೆ ಕಾಣಿಸೋದಿಲ್ವೋ, ಹಾಗೆಯೇ ಇದೆಲ್ಲವೂ ಕಿಟಕಿ ಥರ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ಯಾರಿಗೂ ಗೊತ್ತಾಗದೇ ಇದ್ದರೂ ಕೂಡ ಎಲ್ಲೋ ಒಂದು ಸ್ವಲ್ಪನಾದರೂ ನಮ್ಮ ವ್ಯಕ್ತಿತ್ವದ ಪರಿಚಯ ಈ ಒಂದು ವಸ್ತು ಸಂಗ್ರಹದಿಂದ ನಮಗೆ ಗೊತ್ತಿರುವಂಥ ವ್ಯಕ್ತಿಗಳಿಗೆ ಆಗುತ್ತೆ. ಅಂದರೆ ನಾವು ಈ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾಗೆ ಅವ್ರಿಗೆ ಅಂದರೆ ತಿಳಿಸ್ತಾ ಇದ್ದ ಹಾಗೆ ಅದನ್ನು ತಿಳ್ಕೊಳ್ಳೋಂಥ ವ್ಯಕ್ತಿಗಳಿಗೆ ಓ ಇವ್ರಿಗೆ ಈ ರೀತಿಯ ಇಂಟ್ರೆಸ್ಟ್ ಇದೆ ಅಂದರೆ ಅವರು ಹೀಗಿರ್ಬೋದು ಅನ್ನೋ ಒಂದು ಗೆಸ್ಸನ್ನು ಅವರು ಮಾಡಬಹುದು. ಸೊ ವಸ್ತುಗಳನ್ನ ಸಂಗ್ರಹ ಮಾಡಿದಾಗ ಅದು ಹಳೆಯದಾದಷ್ಟು ಅದರ ಜೊತೆಗಿನ ಕನೆಕ್ಷನ್ ನಮಗೆ ಹೆಚ್ಚಾಗುತ್ತೆ. ಸೊ ನೆನಪುಗಳಿರುತ್ತಲ್ವ, ವಸ್ತುಗಳ ಜೊತೆಗೆ ಬೆಸೆತ್ಕೊಂಡಿರುವಂತಹ ನೆನಪುಗಳು ಅದು ನಮಗೆ ಖುಷಿ ಕೊಡುತ್ತೆ, ಅದು ಯಾವತ್ತಿಗೂ ಹಳೆಯದಾಗೋದಿಲ್ಲ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ ಸಂಗ್ರಹವನ್ನು ಜೋಪಾನವಾಗಿ ಇಟ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಅದರ ಹಿಂದೆ ಇರುವಂಥ ಸುಂದರ ನೆನಪುಗಳನ್ನ ನಾವು ಜೀವಂತವಾಗಿರಿಸ್ಕೊಂಡಾಗ ಅದು ಬಹಳ ಖುಷಿ ಕೊಡುತ್ತೆ. ಇದಾಗಿತ್ತು ಇವತ್ತಿನ ಕನಸಿನ ಲೋಕ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸೋ ಮೂಲಕ ಪ್ರೀತಿಯಿಂದ ಸ್ಪಂದಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಕನಸಿನ ಲೋಕದ ಪಯಣದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 11:13 ಸೆಕೆಂಡ್ಗಳು. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ಆರ್ಜೆ ಕುಸುಮ. ಸ್ಟುಡಿಯೋ ಸಮಯ ಸರಿಯಾಗಿ 11:04:30 ಸೆಕೆಂಡ್ಗಳಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 11:10 ನಾಳೆ ಬೆಳಿಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಎಫ್ಎಂ ಗೋಲ್ಡ್ನ ಸಹಪ್ರಸಾರದಲ್ಲಿ. ಸ್ನೇಹಿತರೆ, ಹೋಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಎಲ್ಲರಿಗೂ ಶುಭ ರಾತ್ರಿ. ಗುಡ್ ನೈಟ್.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನವನೀತ್ ಸಿಂಗ್. Prime Minister Narendra Modi and his Canadian counterpart Mark Carney have agreed to build on the positive momentum in bilateral ties and work towards concrete outcomes across key areas of the strategic partnership. These areas include trade, energy, technology, security and people-to-people ties. Both leaders had a warm and productive telephonic conversation today. Mr. Modi said in a social media post that India and Canada are together contributing towards a more stable and prosperous world. Meanwhile, Canadian Foreign Minister Anita Anand arrived in New Delhi on a 2-day visit to India this evening. During her visit, she will meet External Affairs Minister